ಆಕಾಶವಾಣಿಯ ವಿಜಯಪುರ ಕೇಂದ್ರವಿದು. ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 13 ತಾರೀಕು ಭಾನುವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಕೇಳುಗ ಬಾಂಧವರೇ, ಸಮಯ ಬೆಳಗಿನ 5:58.32. ತಮಗೆಲ್ಲ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ ನಮನಗಳೊಂದಿಗೆ ಇನ್ನು ಮುಂದೆ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ.

ಆಕಾಶವಾಣಿ ವಿಜಯಪುರ ಕೇಂದ್ರ. ಅತ್ಮೀರೇ, ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳು ಇಂತಿವೆ. ಇನ್ನು ಮುಂದೆ ಬೆಳಿಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿ ಬರುವುದು ಡಾಕ್ಟರ್ ಡಿಸಿ ಗೀತಾ ಅವರಿಂದ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, ನಂತರ 6:40 ಜಾನಪದ ಸಂಗೀತ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. 7:15 ನಮ್ಮ ಕೇಂದ್ರದಿಂದ ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು. 7:45 ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ. ಈ ಬೆಳಿಗ್ಗೆ 8:30 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಚಿತ್ರಗೀತೆಗಳು. 9:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗ ಬಾಂಧವರೇ, ಗಮನಿಸಿ, ಇಂದು ಬೆಳಿಗ್ಗೆ 9:10 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಹಾಗೂ ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರೊಂದಿಗೆ ವಿಶೇಷ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಯ.

ಆಳ. 9:35ಕ್ಕೆ ನಮ್ಮ ನಿಲಯದಿಂದ ಕೇಳಲಿದ್ದೀರಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃ ಬಾಂಧವರೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. 11 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ವಿಶೇಷ ಕಾರ್ಯಕ್ರಮ ಬಿತ್ತರವಾಗುವುದು. ಇಂದು ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ, ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ ಕೇಳಿಬರುವುದು. ನಿರ್ಮಣ ಆಶಾ. ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ, ಇದರಲ್ಲಿ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು, ಈ ಕುರಿತು ಮಾಹಿತಿ ಇದೆ. ಮಾಹಿತಿ ಮಾಡಿಕೊಡುತ್ತಾರೆ ಡಾಕ್ಟರ್ ಅವಿನಾಶ್ ಕಾಮತ್. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನಾ ಲೋಕೇಶ್, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಮಧ್ಯಾಹ್ನ 1:20 ಹಾಗೂ 2:40ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮೂಡಿಬರುತ್ತವೆ. ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. 6:15ಕ್ಕೆ ಕ್ಯಾನ್ಸರ್ ಜಾಗೃತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 8:00ಕ್ಕೆ ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪ್ರಮುಖಾಂಶಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ರಾಜೇಶ್ ಕೃಷ್ಣನ್ ಹಾಗೂ ತಂಡದವರು ಹಾಡಿರುವ ಭಕ್ತಿಗೀತೆ.

0: ಹೊಸತು ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ ವ್ಯವಸಾಯ ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ, ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆಗೆ ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಭೂತ, ವರ್ತಮಾನ, ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ ಎನ್ನುತ್ತಾನೆ. ಸದ್ಯದ ಸಾಮಾಜಿಕ ವ್ಯವಸ್ಥೆಯ ಬಗೆಗಿನ ಚಿಂತನೆಗಳಿಗಿಂತ ಬುದ್ಧನಾದಿಯಾಗಿ ನಮ್ಮೊಡನೆ ಹಾಸುಹೊಕ್ಕಾಗಿರುವ ಸೃಜನಶೀಲ ಕಲೆ, ಸಾಹಿತ್ಯಿಕ ಬರಹಗಳು, ಚಿಂತನೆಗಳು ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ, ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಮೂಡಿಬರುವುದು.

0: ಆಕಾಶವಾಣಿ ಈಗ ಚಿಂತನೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ.
1: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದ್ರೆ ಯಾವುದು ಆಧುನಿಕ, ಆಧುನಿಕರು ಅಂದರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ

0: ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇದೀಗ ರೈತರಿಗೆ ಸಲಹೆ ಕಾರ್ಯಕ್ರಮ. ಮೊದಲಿಗೊಂದು ಪ್ರಕಟಣೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ.

0: ಅಪ್ಪನ ಬುಢಾಪಾ ಭಿ ಗೌರವಕ್ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,00,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನ.
3: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಜೇವರ್ಗಿ ತಾಲೂಕು ರದ್ದೇವಾಡಿಗೆಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಬಂದಿರುವಂತಹ ಮಾಹಿತಿ ಇಲ್ಲದ ಇದು ಮಾವು ಬೆಳೆದಂಥವರು ಗಮನಿಸಬೇಕು. ಮಾವಿಗೆ ನಾವು ಮಾವು ಸ್ಪೆಷಲ್ ಅನ್ನುವಂಥ ಒಂದು ಪೋಷಕಾಂಶ ಮಿಶ್ರಣವನ್ನ ಬಳಸುವಂತಹ ಸಂದರ್ಭದೊಳಗೆ ಅದರ ಮಾಹಿತಿಯನ್ನ ನಾವು ಇಲ್ಲಿ ನೋಡೋಣ. ಮಾವು ಆಕರ್ಷಕ ಬಣ್ಣ, ಸುವಾಸನೆ ಮತ್ತು ರುಚಿಯಿಂದ ಹಣ್ಣು ಪ್ರಿಯರ ಮನ ಗೆಲ್ಲುವಂತಹ ಹಣ್ಣು ಅಂತ ಹೇಳಿ ಹೇಳ್ಬೋದು. ಇದರ ತಳಿ ವೈವಿಧ್ಯತೆ ಮತ್ತು ಉತ್ಪಾದನೆ ಸಾಮರ್ಥ್ಯದಿಂದ ಹಣ್ಣುಗಳ ರಾಜ ಅನ್ನುವಂಥ ಒಂದು ಹೆಸರು ಇದಕ್ಕದ. ಮಾವನ್ನ ವೈವಿಧ್ಯಮಯವಾದಂತಹ ಮಣ್ಣಿನೊಳಗ ಬೆಳೆಯಬಹುದಾಗದ. ನಮ್ಮ ರಾಜ್ಯದೊಳಗ ಸಾಕಷ್ಟು ಪ್ರಮಾಣದೊಳಗ ಮಾವನ್ನ ಬೆಳೆಯಲಾಗ್ತಾ ಇದ್ದು ಉತ್ಕೃಷ್ಟ ಗುಣಮಟ್ಟದ ಮಾವು ಉತ್ಪಾದನೆಗೆ ನಾವು ಪ್ರಸಿದ್ಧರಾಗಿದ್ದೀವಿ. ಮಾವಿನ ಬೆಳೆಯೊಳಗ ಪೋಷಕಾಂಶಗಳ ಕೊರತೆ, ಕೀಟ ಮತ್ತು ರೋಗಗಳ ಬಾಧೆ ಇಂತಹ ಹಲವಾರು ಕಾರಣಗಳಿಂದ ಮಾವಿನ ಬೆಳೆಯೊಳಗ ಉತ್ಪಾದನಾ ಸಾಮರ್ಥ್ಯ ಮತ್ತು ಹಣ್ಣಿನ ಗುಣಮಟ್ಟ ಕಡಿಮೆ ಆಗುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮಾವು ಬೆಳೆಗೆ ಮಣ್ಣಿನೊಳಗ ಮುಖ್ಯವಾಗಿ ಬೇಕಾಗಿರುವಂತಹ ಪ್ರಧಾನ ಪೋಷಕಾಂಶಗಳು ಹೇಗೆ ಅವಶ್ಯನೋ ಹಂಗೆ ಲಘು ಪೋಷಕಾಂಶಗಳು ಕೂಡ ಅವಶ್ಯ ಆಗ್ಯಾವ. ಪ್ರಮುಖ ಲಘು ಪೋಷಕಾಂಶಗಳಾದಂತಹ ಬೋರಾನ್, ಮ್ಯಾಂಗನಿ, ಸತು, ಕಬ್ಬಿಣ ಮತ್ತು ತಾಮ್ರಗಳ ಕೊರತೆಯಿಂದಾಗಿ ಗುಣಮಟ್ಟ ಮತ್ತು ಇಳುವರಿ ಕಡಿಮೆ ಆಗಿರುವುದು ಕಂಡುಬಂದದ. ಈ ಪೋಷಕಾಂಶಗಳ ಕೊರತೆಯನ್ನು ನೀಗಿಸುವುದಕ್ಕೆ ಕೆಲ ರೈತರು ಕೆಲವೊಂದು ಲಘು ಪೋಷಕಾಂಶಗಳ ಮಿಶ್ರಣ ಬೆಳೆಗೆ ನೀಡ್ತಾ ಇದ್ರು, ಅದು ಅಷ್ಟೇನೂ ಫಲಕಾರಿ ಆಗ್ತಾ ಇಲ್ಲ. ಈ ಸಂಗತಿ ಗಮನದೊಳಗ ಇಟ್ಕೊಂಡು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರಘಟ್ಟ ಬೆಂಗಳೂರು ಈ ಸಂಸ್ಥೆಯವರು ಮಾವಿನ ಬೆಳೆಗೆ ಅವಶ್ಯವಿರುವಂತಹ ಅರ್ಕ ಮಾವು ಸ್ಪೆಷಲ್ ಅನ್ನುವಂಥ ಲಘು ಪೋಷಕಾಂಶಗಳ ಮಿಶ್ರಣವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಮಾವು ಎಲೆಗಳ ಮತ್ತು ಕಾಯಿಗಳ ಮೇಲೆ ಅರ್ಕ ಮಾವು ಸ್ಪೆಷಲ್ ಪೋಷಕಾಂಶ ಮಿಶ್ರಣ ದ್ರಾವಣವನ್ನು ಸಿಂಪರಣೆ ಮಾಡಿ ಉತ್ತಮ ಗುಣಮಟ್ಟದ ಮತ್ತು ಅಧಿಕ ಇಳುವರಿಯನ್ನ ಪಡೆಯಬಹುದು ಅಂಥೇಳಿ ಸಂಶೋಧನೆ ಮುಖಾಂತರ ದೃಢಪಡಿಸಲಾಗಿದೆ. ಮಾವು ಸ್ಪೆಷಲ್ ದ್ರಾವಣ ಸಿಂಪರಣಾ ವಿಧಾನ ಯಾವ ರೀತಿಯಾದ ಅನ್ನೋದನ್ನ ನೋಡೋಣ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರಘಟ್ಟ ಬೆಂಗಳೂರು ಇವರು ಬಿಡುಗಡೆ ಮಾಡಿರುವಂತಹ ಮಾವು ಸ್ಪೆಷಲ್ ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ನೀರಿನೊಳಗ ಸರಳವಾಗಿ ಕರಗುವುದರಿಂದ ದ್ರಾವಣ ತಯಾರು ಮಾಡುವುದು ಸರಳ ಮತ್ತು ಲಾಭದಾಯಕ. ಪ್ರತಿ 15 ಲೀಟರ್ ನೀರಿಗೆ 75 ಗ್ರಾಂನಷ್ಟು ಮಾವು ಸ್ಪೆಷಲ್ ಮತ್ತು 2 ನಿಂಬೆ ಹಣ್ಣಿನ ರಸ ಮತ್ತು 1 ರೂಪಾಯಿ ಮೌಲ್ಯದ ಒಂದು ಶಾಂಪೂ ಚೀಟಿಯನ್ನು ಬೆರೆಸಿ ಚಲೋತ್ನಗೆ ಮಿಶ್ರಣ ಮಾಡಿ ತಯಾರಿಸಿದಂಥ ದ್ರಾವಣವನ್ನು ಎಲೆಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಜುಲೈ ಆಗಸ್ಟ್ನೊಳಗೆ ಶುರು ಮಾಡಿಕೊಂಡು ಕ್ರಮವಾಗಿ 2 ತಿಂಗಳ ಅಂತರದೊಳಗೆ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದೊಳಗೆ ಆನಂತರ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ಸಿಂಪರಣೆಯನ್ನು ಮುಂದುವರಿಸಬೇಕು. ಕಟಾವು ಮಾಡುವ ತನಕ ಸುಮಾರು 4 ಸಿಂಪರಣೆಗಳನ್ನು ಮಾಡುವುದು ಒಳ್ಳೆಯದು. ಈ ಸಿಂಪರಣೆಯನ್ನು ಬೆಳಗ್ಗೆ ಎಲೆಗಳ ಕೆಳ ಮತ್ತು ಮೇಲ್ಭಾಗ ಕಾಯಿ ಗೊಂಚಲುಗಳಿಗೆ ಮಾಡಬೇಕಾಗ್ತದೆ. ಹಿಂಗೆ 1 ಎಕರೆ ತೋಟಕ್ಕೆ 4 ಸಲ ಸಿಂಪರಣೆ ಮಾಡುವುದಕ್ಕೆ ಸರಾಸರಿ 12-16 ಕೆಜಿಯಷ್ಟು ಮಾವು ಸ್ಪೆಷಲ್ ಬೇಕಾಗ್ತದೆ. ಮಾವು ಸ್ಪೆಷಲ್ ಪೋಷಕಾಂಶ ಮಿಶ್ರಣವನ್ನು ಎಲೆಗಳಿಗೆ ಸಿಂಪರಣೆಯ ಮೂಲಕ ದೊರಕಿಸಿಕೊಡುವುದರಿಂದ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುವಂತಹ ನ್ಯೂನತೆಗಳನ್ನು ಸರಿಪಡಿಸಿ ಹಣ್ಣು ಉದುರುವಿಕೆ, ಹಣ್ಣುಗಳ ಸಂಖ್ಯೆ ಅಧಿಕ ಮಾಡುವುದಕ್ಕೆ ಉಪಯೋಗ ಆಗ್ತದೆ. ಅಲ್ಲದೆ ಹಣ್ಣಿನ ಗಾತ್ರ, ಬಣ್ಣ, ರುಚಿ ಮತ್ತು ಉತ್ತಮ ಗುಣಮಟ್ಟದ ಫಸಲು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ. ಇದರಿಂದ 15-20% ಇಳುವರಿಯನ್ನು ಹೆಚ್ಚು ಮಾಡಬಹುದು ಅಂಥೇಳಿ ತಿಳಿದು ಬಂದದ. ನಮ್ಮ ಮಾವು ಬೆಳೆಗಾರರು ಈ ಮಾವು ಸ್ಪೆಷಲ್ ಬಳಸಿ ಅಧಿಕ ಲಾಭ ಪಡೆಯುವುದು ಸಾಧ್ಯ ಅದ. ಅದಕ್ಕಾಗಿ ರೈತರು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಮ್ಮ ಸಮೀಪದ ಕೃಷಿ ತಜ್ಞರನ್ನ, ತೋಟಗಾರಿಕಾ ತಜ್ಞರನ್ನ ಸಂಪರ್ಕ ಮಾಡಬಹುದು.
2: ಇದುವರೆಗೆ ಡಾಕ್ಟರ್ ಸೋಮಶೇಖರ್ ರೋಳಿ ಅವರಿಂದ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿಯ ವಿಜಯಪುರ FM. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ

0: ಆಕಾಶವಾಣಿ ವಿಜಯಪುರ.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ

0: ವಿಗ್ರಹಗಳನ್ನು ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಪದಗಳನ್ನು ಹಾಡಲಿದ್ದಾರೆ ಶಂಕುಂತಲಾ, ಎಸ್ ಅಕ್ಕಪಕ್ಕಿ ಹಾಗೂ ತಂಡದವರು.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
2: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಕುಂತಲಾ, ಎಸ್ ಹಕ್ಕಪಕ್ಕಿ ಹಾಗೂ ತಂಡದವರಿಂದ ಸಂಪ್ರದಾಯದ ಪದಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಆತ್ಮೀಯರೇ, ಗಮನಿಸಿ, ರವಿವಾರ ದಿನಾಂಕ 13/9/2026, ಅಂದರೆ ಇಂದು ಮುಂಜಾನೆ 9:30 ಶ್ರೀ ಶಿವಶರಣ ಹರಳೆಯ ಅಂಧ ಮಕ್ಕಳ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಜರುಗಲಿದೆ. ಸ್ಥಳ: ಶ್ರೀ ಶಿವಶರಣ ಹರಳೆಯ ಅಂಧ ಮಕ್ಕಳ ಶಾಲೆ, ಮಲ್ಲಿಕಾರ್ಜುನ್ ನಗರ, ವಿಜಯಪುರ. ಇಲ್ಲಿ ಆಕಾಶವಾಣಿ ವಿಜಯಪುರ. ಆತ್ಮೀಯರೇ, ಇನ್ನು ಮುಂದೆ ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ವಿಜಯಪುರ.
1: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ, ಎನ್ಸಿಇಆರ್ಟಿ

0: ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ ಎರಡು ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ. ಖ್ಯಾತ ರಂಗಕರ್ಮಿ ಚಿದಂಬರರಾವ್ ಜಂಬೆ ಹೆಗ್ಗೋಡಿನಲ್ಲಿ ನಿಧನ. ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ವಾರ್ತೆಗಳ ವಿವರ. ರಾಜ್ಯಾದ್ಯಂತ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶಿಸಿದ್ದು, ಮಕ್ಕಳ ಬಾಲ್ಯದ ರಕ್ಷಣೆ ಸರ್ಕಾರದ ಹೊಣೆ ಎಂದು ತಿಳಿಸಿದ್ದಾರೆ. ನಿನ್ನೆಯವರೆಗೆ ಒಟ್ಟು 962 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 16,951 ಸ್ಥಳಗಳನ್ನು ಪರಿಶೀಲಿಸಿ 800 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬೆಂಗಳೂರು ನಗರದಲ್ಲಿ 503 ಮಕ್ಕಳು, ವಿಜಯಪುರದಲ್ಲಿ 72, ತುಮಕೂರಿನಲ್ಲಿ 33 ಹಾಗೂ ಬೆಳಗಾವಿಯಲ್ಲಿ 12 ಬಾಲಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಹಾಗೂ ಬಾಲನ್ಯಾಯ ಕಾಯ್ದೆ ಅಡಿ ವಿಜಯಪುರದಲ್ಲಿ 3 ಮತ್ತು ಕೊಡಗಿನಲ್ಲಿ 2 ಸೇರಿ ಒಟ್ಟು 23 ಪ್ರಕರಣಗಳು ದಾಖಲಾಗಿವೆ. ರಕ್ಷಿಸಲಾದ ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿಗಳಿಗೆ ಹಾಗೂ ಪೋಷಕರಿಗೆ ಹಸ್ತಾಂತರಿಸಲಾಗಿದೆ. ಪರಿಸರ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಜನೋಪಯೋಗಿಯಾಗಿ ಬಳಸುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಯುವ ಪದವೀಧರರಿಗೆ ಕರೆ ನೀಡಿದ್ದಾರೆ. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವದಲ್ಲಿ 20 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 112 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನಿಸಿ ಮಾತನಾಡಿದರು. ರಾಜ್ಯ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಡಾ ಕೃಷ್ಣ ದೀಕ್ಷಿತ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಸಾಹಿತಿ ಎಸ್ಎಂ ಜನವಾಡ್ಕರ್ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಿವಯ್ಯಸ್ವಾಮಿ ಕಮಠಾಣ್ ಅವರಿಗೆ ಗಣ್ಯರು ಗೌರವ ಡಾಕ್ಟರೇಟ್ ಪ್ರದಾನಿಸಿದರು. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಆಯೋಜಿತ ಬ್ರಿಕ್ಸ್ ಶೃಂಗಸಭೆ 2026 ಭಾರತ್ ಇನೋವೇಟ್ಸ್ ಉಪಕ್ರಮದ ಪ್ರದರ್ಶನ ಭಾರತದ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿನ ಆವಿಷ್ಕಾರಗಳನ್ನು ಜಾಗತಿಕ ವೇದಿಕೆಗೆ ಕೊಂಡೊಯ್ಯುವ ಪ್ರಮುಖ ವೇದಿಕೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಭಾರತ್ ಇನೋವೇಟ್ಸ್ ಪ್ರದರ್ಶನದಲ್ಲಿ ಭಾಗವಹಿಸುತ್ತಿರುವ ಜಾಗತಿಕ ಪ್ರತಿನಿಧಿಗಳು ಮತ್ತು ಗಣ್ಯರನ್ನು ಅವರು ಸ್ವಾಗತಿಸಿ, ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆ ಸಂಶೋಧನೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ವಿಸ್ತರಿಸಲು ಬದ್ಧ ಎಂದರು. ಕರ್ನಾಟಕದ ಎರಡು ಪ್ರಮುಖ ಪ್ರಾಗೈತಿಹಾಸಿಕ ತಾಣಗಳಾದ ಯಾದಗಿರಿ ಜಿಲ್ಲೆಯ ಇಸ್ಲಾಂಪುರ ಹಾಗೂ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿ ಸೇರ್ಪಡೆಗೊಂಡಿವೆ. ಆದಿಮಾನವರು ಮತ್ತು ನಾಗರಿಕತೆಯ ಆರಂಭ ಎಂಬ ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾನವನ ವಿಕಾಸ, ಜೀವನ ಶೈಲಿ ಹಾಗೂ ಕಲ್ಲಿನ ಉಪಕರಣಗಳ ಬಳಕೆಯ ದಕ್ಷಿಣದ ಶಿಲಾಯುಗದ ಇತಿಹಾಸವನ್ನು ಪರಿಚಯಿಸಲಾಗುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞ ಹಾಗೂ ತಜ್ಞ ಸಮಿತಿ ಸದಸ್ಯ ಧಾರವಾಡದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್.
1: ಸಾಮಾನ್ಯವಾಗಿ ಸಮಾಜ ವಿಜ್ಞಾನ ಪಠ್ಯಗಳಲ್ಲಿ ಪ್ರಾಕ್ತನ ಅಧ್ಯಯನಗಳನ್ನು ಸೀಮಿತ ರೀತಿಯಲ್ಲಿ ವರ್ಣಿಸಲಾಗುತ್ತಿತ್ತು. ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಪ್ರಾಕ್ತನ ಶಾಸ್ತ್ರವನ್ನು ಪರಿಚಯಿಸಲು ಪ್ರಮುಖ ಹೆಜ್ಜೆ ಇಟ್ಟು ನಮ್ಮನ್ನು ಸದಸ್ಯರನ್ನಾಗಿ ಮಾಡಿಕೊಂಡು ಸರಳವಾಗಿ ಇತಿಹಾಸ ಪೂರ್ವ ಕಾಲ ಮತ್ತು ಆದಿಮಾನವನ ಜೈವಿಕ ಮತ್ತು ಸಾಂಸ್ಕೃತಿಕ ವಿಕಸನವನ್ನು ಒಂದು ಪ್ರತ್ಯೇಕ ಪಾಠವನ್ನಾಗಿ ಪ್ರೌಢಶಾಲಾ ಮಕ್ಕಳಿಗೆ ಈ ವಿಷಯದ ಬಗ್ಗೆ ಪರಿಚಯ ಮತ್ತು ಕುತೂಹಲ ಕೆರಳಿಸುವ ಉದ್ದೇಶವಿಟ್ಟುಕೊಂಡು ಪ್ರಾಕ್ತನ ಶಾಸ್ತ್ರ ಅಧ್ಯಯನದ ಕಡೆಗೆ ಗಮನ ಸೆಳೆಯುವ ಪ್ರಯತ್ನವಿದಾಗಿದೆ. ಸಾಮಾನ್ಯವಾಗಿ ಉತ್ತರ ಭಾರತದ ಹರಪ್ಪ ನಾಗರಿಕತೆಯ ನೆಲೆಗಳಿಗಷ್ಟೇ ಸೀಮಿತವಾಗುತ್ತಿತ್ತು. ಆದರೆ ಈ ಪರಿಷ್ಕೃತ ಪಠ್ಯದಲ್ಲಿ ದಕ್ಷಿಣ ಭಾರತದ ನೆಲೆಗಳು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದನ್ನು ತಿಳಿಸುವ ಪ್ರಯತ್ನ ಮಾಡಲಾಗಿದೆ. ಇತ್ತೀಚೆಗೆ ಪರಿಷ್ಕೃತಗೊಂಡ ಎನ್ಸಿಇಆರ್ಟಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ ಎರಡು ಪ್ರಮುಖ ನೆಲೆಗಳ ಉಲ್ಲೇಖವನ್ನು ಮೊದಲ ಬಾರಿಗೆ ಕೊಡಲಾಗಿದೆ. ಈ ಸಂಪೂರ್ ಆದಿಹಳೆ ಶಿಲಾಯುಗದ 1,200,000 ವರ್ಷ ಪುರಾತನ ನೆಲೆ ಯಾದಗಿರಿ ಜಿಲ್ಲೆಯಲ್ಲಿರತಕ್ಕಂಥ ಒಂದು ನೆಲೆ ಮತ್ತು ನವಶಿಲಾಯುಗದ ಅತ್ಯಂತ ಬೃಹತ್ ನೆಲೆಯಾದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅಧ್ಯಯನಕ್ಕೆ ಒಳಪಟ್ಟಿವೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ವೈಜ್ಞಾನಿಕ ಸಮ್ಮೇಳನ 2026 December 28 and 29 ಬೆಳಗಾವಿಯಲ್ಲಿ ಆಯೋಜಿಸಲಿದೆ. ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆ ಈ ನಿರ್ಣಯ ಕೈಗೊಂಡಿದೆ. ಪರಿಷತ್ತಿನ ಗೌರವ ಮಾರ್ಗದರ್ಶಕರು ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷ ಡಾ ಎಎಸ್ ಕಿರಣ್ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ವೈಜ್ಞಾನಿಕ ಸಮ್ಮೇಳನ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಪರಿಷತ್ತಿನ ನಿರ್ದೇಶಕ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಕೊಳವಿ ಗ್ರಾಮದ ಬಸವರಾಜ್ ಹಟ್ಟಿಗೌಡರ್.
4: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಈ ತಿಂಗಳಲ್ಲಿ 4 ವಿಭಾಗವಾರು 100 ಯುವಕ ಯುವತಿಯರಿಗೆ 2 ದಿನದ ಪವಾಡ ಬಯಲು ತರಬೇತಿ ನಡೆಸಲಾಗುವುದು. ಅಕ್ಷರ ಚಿಗುರು ಅಡಿಯಲ್ಲಿ 700 ಜನ ಸಾಧಕರ ಕುರಿತು 100 ಪುಟಗಳ 5,000 ಪ್ರತಿಗಳಂತೆ ಮುದ್ರಿಸಿ ರಾಜ್ಯಾದ್ಯಂತ ಹಂಚುವುದು. ಹಾಸನದಲ್ಲಿ 1,260 ವಿದ್ಯಾರ್ಥಿನಿಯರಿಗೆ ಟೆಲಿಸ್ಕೋಪ್ ತರಬೇತಿ ನೀಡಿ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಮಕ್ಕಳಿಗೆ ಗೌರವಿಸುವ ಯೋಜನೆ. ವೈಜ್ಞಾನಿಕ ಪರಿಷತ್ ರಾಜ್ಯ ಕಚೇರಿಗೆ ದೊಡ್ಡಬಳ್ಳಾಪುರದಲ್ಲಿ ಕಟ್ಟಡ ನಿರ್ಮಿಸಲು ನಿರ್ಣಯಿಸಲಾಯಿತು. ಬರುವ December 28-29 2 ದಿನ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ನಡೆಸಲು ನಿರ್ಣಯಿಸಿ ವೈಜ್ಞಾನಿಕ ಪ್ರದರ್ಶನಗಳು, ಆಕಾಶಕಾಯ, ಮಿಲಿಟರಿ ಶಕ್ತಿ, ವಿದ್ಯಾರ್ಥಿಗಳ ದರ್ಶನಕ್ಕೆ ಏರ್ಪಡಿಸಲಾಗುವುದು. HN ಪ್ರಶಸ್ತಿ ಕೊಡಲಾಗುವುದು.
3: ರಂಗ ಶಿಕ್ಷಕ, ರಂಗಕರ್ಮಿ ಹಾಗೂ ಸಂಸ್ಕೃತಿ ಚಿಂತಕ ಚಿದಂಬರರಾವ್ ಜಂಬೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಗ್ರಾಮದ ಸ್ವಗೃಹದಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 77 ವರ್ಷ ವಯಸ್ಸಾಗಿತ್ತು. ಹೊಸದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆಯಿಂದ ಪದವಿ ಪಡೆದಿದ್ದ ಜಂಬೆ ಅಲ್ಲಿಯೇ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಹೆಗ್ಗೋಡಿನ ನೀನಾಸಂ ರಂಗಶಿಕ್ಷಣ ಕೇಂದ್ರ ಹಾಗೂ ಸಾಣೇಹಳ್ಳಿಯ ರಂಗಶಿಕ್ಷಣ ಕೇಂದ್ರದ ಪ್ರಾಂಶುಪಾಲರಾಗಿದ್ದ ಅವರು ಮೈಸೂರು ರಂಗಾಯಣದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಬೆಳಗ್ಗೆ 11 ಸಾಗರ ತಾಲೂಕು ಅಡ್ಡೇರಿ ಗ್ರಾಮದಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಖ್ಯಾತ ರಂಗಕರ್ಮಿಗಳಾದ ಡಾ ಪ್ರಕಾಶ್ ಹಾಗೂ ರಜನಿ ಗರುಡ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗಣೇಶ ಚತುರ್ಥಿಯ ಮುನ್ನಾ ದಿನವಾದ ಇಂದು ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ಶ್ರೀಗೌರಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಗೌರಿ ಪೂಜೆ ಕೌಟುಂಬಿಕ ಸಂತೋಷ, ಸಾಮರಸ್ಯ ಹಾಗೂ ಶಾಂತಿಯನ್ನು ತಂದುಕೊಡುವ ನಂಬಿಕೆಯಿದೆ. ತಿಳಿರು ತೋರಣ ಹೂವುಗಳಿಂದ ಮನೆಗಳು ಸಿಂಗಾರಗೊಂಡಿದ್ದು ನಾಳೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆಗೆ ಸಿದ್ದತೆಗಳು ಭರದಿಂದ ಸಾಗಿವೆ. ಪಾರ್ವತೀದೇವಿಯ ಅವತಾರವಾದ ಗೌರಿದೇವಿಯನ್ನು ಇಂದು ಪೂಜಿಸಲಾಗುತ್ತಿದೆ. ಸ್ವರ್ಣಗೌರಿ ವ್ರತವನ್ನು ಸಹ ಮಹಿಳೆಯರು ಆಚರಿಸುತ್ತಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಪ್ರಯಾಣಿಕರ ಸುರಕ್ಷತೆ ಹಾಗೂ ಸುಗಮ ಪ್ರಯಾಣ ಖಾತ್ರಿಪಡಿಸಲು ರೈಲ್ವೆ ರಕ್ಷಣಾ ಪಡೆ, ಬೆಂಗಳೂರು ವಿಭಾಗ ಪ್ರಮುಖ ರೈಲು ನಿಲ್ದಾಣಗಳು ಮತ್ತು ಸೂಕ್ಷ್ಮ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಬಲಪಡಿಸಿದೆ. ಆರ್ಪಿಎಫ್ ಹೆಚ್ಚುವರಿ ಸಿಬ್ಬಂದಿ ವಿಧ್ವಂಸಕ ಕೃತ್ಯ ತಡೆಗಟ್ಟುವಿಕೆ ಮತ್ತು ಸ್ಫೋಟಕಗಳನ್ನು ಪತ್ತೆ ಹಚ್ಚಲು ವಿಶೇಷ ಶ್ವಾನದಳಗೂ ನಿಯೋಜಿಸಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಗುರುತಿಸಲು ಭದ್ರತಾ ಸಂಸ್ಥೆಗಳ ಸಹಯೋಗದಲ್ಲಿ ನಿಯಮಿತ ತಪಾಸಣೆ ನಡೆಸಲಾಗುತ್ತಿದೆ. ರೈಲ್ವೆ ಸಹಾಯವಾಣಿ 139 ಸಾರ್ವಜನಿಕರು ತಕ್ಷಣವೇ ಮಾಹಿತಿ ನೀಡಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ 800 ಬಾಲಕಾರ್ಮಿಕರ ರಕ್ಷಣೆ. NCERT 9 ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕರ್ನಾಟಕದ 2 ಪ್ರಾಗೈತಿಹಾಸಿಕ ತಾಣಗಳ ಸೇರ್ಪಡೆ. ಖ್ಯಾತ ರಂಗಕರ್ಮಿ ಚಿದಂಬರರಾವ್ ಜಂಬೆ ಹೆಗ್ಗೋಡಿನಲ್ಲಿ ನಿಧನ. ನಾಡಿನಾದ್ಯಂತ ಶ್ರದ್ದಾಭಕ್ತಿಯಿಂದ ಇಂದು ಸ್ವರ್ಣಗೌರಿ ವ್ರತಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಗಿದೆ.

0: ಮುಂದಿದ್ದು, ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿಯ ವಿಜಯಪುರ ಎಫ್ಎಂ ಇದೀಗ ಉದ್ಯೋಗ ವಾರ್ತೆ ಕೇಳಿಬರುವುದು.
2: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಆರ್ಆರ್ಬಿಯಲ್ಲಿ ಖಾಲಿ ಇರುವ 4029 ಜೂನಿಯರ್ ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 4029. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ 3 ವರ್ಷದ ಡಿಪ್ಲೊಮಾ ಅಥವಾ ಬಿಇ ಬಿಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 33 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ, ಮಹಿಳೆಯರಿಗೆ, ತೃತೀಯ ಲಿಂಗಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಇಬಿಸಿ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 13 ಸೆಪ್ಟೆಂಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrb.indianrailways.gov.in ಅನ್ನು ನೋಡಬಹುದು. ಇಸ್ರೋದಲ್ಲಿ ಖಾಲಿ ಇರುವ 175 ಸೈನ್ಸಿಸ್ಟ್ ಮತ್ತು ಇಂಜಿನಿಯರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 175. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಬಿಇ ಅಥವಾ ಬಿಟೆಕ್ ಅನ್ನು ಮುಗಿಸಿರಬೇಕು. ವಯೋಮಿತಿ ಗರಿಷ್ಠ 28 ವರ್ಷ, ಮೀರಿರಬಾರದು. ಇನ್ನು ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 750 ರೂಪಾಯಿ ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 16 ಸೆಪ್ಟೆಂಬರ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.isro.gov.in ಅನ್ನು ನೋಡಬಹುದು. ಇಂಡಿಯನ್ ಪೋಸ್ಟ್ನಲ್ಲಿ ಖಾಲಿ ಇರುವ 23,757 ಗ್ರಾಮೀಣ ಢಾಕಾ ಸೇವಕ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 23,757. ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪಿಡಬ್ಲ್ಯೂಬಿಡಿ ಪ್ಲಸ್ ಒಬಿಸಿ ಅಭ್ಯರ್ಥಿಗಳಿಗೆ 13 ವರ್ಷ, ಪಿಡಬ್ಲ್ಯೂಬಿಡಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಗದಿ ಮಾಡಲಾಗಿದ್ದು, ಇನ್ನು ಎಲ್ಲ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 11/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ indianpost.gov.in ಅನ್ನು ನೋಡಬಹುದು. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆಪಿಎಸ್ಸಿಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಕಂಟ್ರೋಲರ್ ಗ್ರೂಪ್ ಎ ಮತ್ತು ಆಡಿಟ್ ಆಫೀಸರ್ ಗ್ರೂಪ್ ಬಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 68. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್, ಎಂಬಿಎ ಇನ್ ಫೈನಾನ್ಸ್ ಅಥವಾ ಐಸಿಎಐ ಮತ್ತು ಐಸಿಎಂಎಐ ಅನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ, ಗರಿಷ್ಠ 35 ವರ್ಷ. ಇನ್ನು ಒಬಿಸಿ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ, ಗರಿಷ್ಠ 38 ವರ್ಷ ಮತ್ತು ಇತರ ಅಭ್ಯರ್ಥಿಗಳಿಗೆ ಕನಿಷ್ಠ 21, ಗರಿಷ್ಠ 40 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕರಿಗೆ 50 ರೂಪಾಯಿ, ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 26/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ kpscionline.karnataka.gov.in ಅನ್ನು ನೋಡಬಹುದು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ಎಸ್ಸಿಯಲ್ಲಿ ಖಾಲಿ ಇರುವ 1748 ಜೆಇ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 1748. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಸಿವಿಲ್, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಹಾಗೂ ಟೆಲಿಕಾಂ ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ IMDಯನ್ನು ಡಿಪ್ಲೊಮಾದಲ್ಲಿ ಮುಗಿಸಿರಬೇಕು. ವಯೋಮಿತಿ ಗರಿಷ್ಠ 32 ವರ್ಷ ನಿಗದಿ ಮಾಡಲಾಗಿದ್ದು, ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಪಿಡಬ್ಲ್ಯೂಬಿಡಿ ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/9/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಎಸ್ಎಸ್ಸಿ.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಇದುವರೆಗೆ ಪ್ರೇಮಲತಾ ದಿವಾಕರ್ ಅವರು ಹಾಡಿರುವ ಭಾವಗೀತೆಯೊಂದನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ.

ರವಿವಾರ ದಿನಾಂಕ 13/9/2026 ಅಂದರೆ ಇಂದು ಬೆಳಿಗ್ಗೆ 9:30 ಶ್ರೀ ಶಿವಶರಣ ಹರಳಿಯ ಅಂಧ ಮಕ್ಕಳ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಜರುಗಲಿದೆ. ಸ್ಥಳ ಶ್ರೀ ಶಿವಶರಣ ಹರಳಿಯ ಅಂಧ ಮಕ್ಕಳ ಶಾಲೆ, ಮಲ್ಲಿಕಾರ್ಜುನ ನಗರ, ವಿಜಯಪುರ. ಪ್ರಕಟಣೆ ಕೇಳಿದಿರಿ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾ ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವಿದು. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಾಕಿನ ಮುಡಿಗೆ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಇಂದು ಬ್ರಿಕ್ಸ್ ಶೃಂಗಸಭೆಯ ಎರಡನೇ ಹಾಗೂ ಅಂತಿಮ ದಿನವಾಗಿದೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಎರಡು ದಿನಗಳ ಶೃಂಗಸಭೆ ಆರಂಭಗೊಂಡಿತು. ಶೃಂಗಸಭೆಯ ಮೊದಲ ದಿನವೇ ಬ್ರಿಕ್ಸ್ ರಾಷ್ಟಗಳು ನವದೆಹಲಿ ಘೋಷಣೆ 2026 ಅಂಗೀಕರಿಸಿವೆ. ಸಂವಾದ, ಸಮಾಲೋಚನೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಅಂತಾರಾಷ್ಟೀಯ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸುವ ತಮ್ಮ ಬದ್ದತೆಯನ್ನು ಬ್ರಿಕ್ಸ್ ರಾಷ್ಟಗಳು ಪುನರುಚ್ಚರಿಸಿವೆ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಗೊಳ್ಳುತ್ತಿರುವ ಉದ್ವಿಗ್ನತೆಯ ಬಗ್ಗೆ

0: ನಾಯಕರು ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಸಂಯಮವನ್ನು ಪಾಲಿಸುವಂತೆ ಮತ್ತು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಬಲ್ಲ ಕ್ರಮಗಳನ್ನು ತಪ್ಪಿಸುವಂತೆ ಅವರು ಕರೆ ನೀಡಿದರು. ಕಳೆದ ವರ್ಷದ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಅವರು ತೀವ್ರವಾಗಿ ಖಂಡಿಸಿದರು. ಭಯೋತ್ಪಾದನೆಯನ್ನು ಅದರ ಎಲ್ಲ ರೂಪಗಳು ಹಾಗೂ ಆಯಾಮಗಳಲ್ಲಿ ಎದುರಿಸುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಭಾರತ 4ನೇ ಬಾರಿಗೆ ಈ ಶೃಂಗಸಭೆಯನ್ನು ಆಯೋಜಿಸಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಕುರಿತಾದ ಅಧಿವೇಶನದಲ್ಲಿ ಇಂದು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಭಾಗವಹಿಸಲಿವೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಬ್ರಿಕ್ಸ್ ಪಾಲುದಾರ ದೇಶಗಳಾಗಿವೆ. ಅಧಿವೇಶನ ಮುಕ್ತಾಯಗೊಂಡ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಜಕಿಸ್ತಾನ್, ಫಿಲಿಪೈನ್ಸ್, ಈಜಿಪ್ಟ್, ದಕ್ಷಿಣ ಆಫ್ರಿಕಾ ಮತ್ತು ಬುರುಂಡಿಯ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅವರು ನೈಜೀರಿಯಾ ಮತ್ತು ಉಗಾಂಡಾದ ಉಪಾಧ್ಯಕ್ಷರೊಂದಿಗೂ ಸಭೆಗಳನ್ನು ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಯೋಜಿಸಿದ್ದ ಬ್ರಿಕ್ಸ್ ನಾಯಕರ ಶೃಂಗಸಭೆಯ ಔತಣಕೂಟದ ಸಂದರ್ಭದಲ್ಲಿ ನವರಸ ಎಂಬ ವಿಶೇಷ ಸಾಂಸ್ಕೃತಿಕ ಪ್ರದರ್ಶನ ಪ್ರಸ್ತುತಪಡಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸಿಂಫನಿ, ಒಂದು ಲಯ, ಹಲವು ಸಂಸ್ಕೃತಿಗಳು ಎಂಬ ಪರಿಕಲ್ಪನೆಯೊಂದಿಗೆ ಬ್ರಿಕ್ಸ್ ಸದಸ್ಯರು ಮತ್ತು ಪಾಲುದಾರ ರಾಷ್ಟಗಳ ಸಂಗೀತಗಾರರನ್ನು ಒಂದು ವಿಶಿಷ್ಟ ಸಂಗೀತ ಪ್ರದರ್ಶನದಲ್ಲಿ ಒಟ್ಟುಗೂಡಿಸಿತು. ವೈವಿಧ್ಯಮಯ ಸಂಗೀತ ಸಂಪ್ರದಾಯಗಳನ್ನು ಆಧರಿಸಿ ಸಿಂಫನಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವೈವಿಧ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಒಗ್ಗಟ್ಟಿನ ಚೈತನ್ಯವನ್ನು ಪ್ರತಿಬಿಂಬಿಸುವ ಹಂಚಿಕೆಯ ಕಲಾತ್ಮಕ ಅಭಿವ್ಯಕ್ತಿಯನ್ನು ಸೃಷ್ಟಿಸಿತು. ಈ ವೇಳೆ ಬ್ರಿಕ್ಸ್ ದೇಶಗಳ ವಿಭಿನ್ನ ವಾದ್ಯಗಳನ್ನು ಪ್ರದರ್ಶಿಸಲಾಯಿತು. ಸಾಂಸ್ಕೃತಿಕ ವಿನಿಮಯದ ಮೂಲಕ ಒಟ್ಟಾಗಿ ಉತ್ತಮ ಜಗತ್ತನ್ನು ನಿರ್ಮಿಸುವ ಮನೋಭಾವವನ್ನು ಈ ಸಂಗೀತ ಕಾರ್ಯಕ್ರಮವು ಸಾಕಾರಗೊಳಿಸಿತು. ಬ್ರಿಕ್ಸ್ ಸಿಂಫನಿ ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಜೊತೆಗೆ ಬ್ರಿಕ್ಸ್ನ ಶ್ರೀಮಂತ ಸಂಸ್ಕೃತಿಗಳು ಮತ್ತು ವೈವಿಧ್ಯಮಯ ನಾಗರಿಕತೆಗಳನ್ನು ಪ್ರದರ್ಶಿಸಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಂಬೈ ಭೇಟಿಯಲ್ಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈಗೆ ಭೇಟಿ ನೀಡಲಿದ್ದಾರೆ ಹಾಗೂ ಹಿಂದಿ ಭಾಷೆಯ ಕುರಿತಾದ 6ನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಏಷಿಯಾಟಿಕ್ ಸೊಸೈಟಿ ಆಫ್ ಮುಂಬೈನಲ್ಲಿ ಸಚಿವರು ಶ್ರೀ ಗಣೇಶ ಜ್ಞಾನಾರತಿ ಎಂಬ ಶೀರ್ಷಿಕೆಯಡಿ ವಿಶೇಷವಾಗಿ ಆಯೋಜಿಸಲಾದ ಹಸ್ತಪ್ರತಿಗಳ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಅಲ್ಲದೆ ಅವರು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಏಷಿಯಾಟಿಕ್ ಸೊಸೈಟಿಯ ಹಸ್ತಪ್ರತಿ ಸಂರಕ್ಷಣಾ ಪ್ರಯೋಗಾಲಯದ ಕಾರ್ಯವೈಖರಿಯನ್ನು ಪರಿಶೀಲಿಸಲಿದ್ದಾರೆ ಮತ್ತು ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಚಿವ ಅಮಿತ್ ಶಾ ಅವರು ಮುಂಬೈನ ಭಾರತ್ ಡೈಮಂಡ್ ಬೋಸ್ನಲ್ಲಿ ನಡೆಯಲಿರುವ ಜಿಜೆಇಪಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಸಚಿವರು ನವಿ ಮುಂಬೈನ ವಾಶಿಯಲ್ಲಿರುವ ಸಿಡ್ಕೋ ಪ್ರದರ್ಶನ ಕೇಂದ್ರದಲ್ಲಿ ನಡೆಯಲಿರುವ ರಾಜಭಾಷಾ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಮುಂಬೈನ ಪ್ರಸಿದ್ಧ ಗಣಪತಿ ಪೆಂಡಾಲ್ ಲಾಲ್ಬಾಗ್ಚ ರಾಜಾಗೆ ಭೇಟಿ ನೀಡಿ ಗಣೇಶನ ದರ್ಶನ ಪಡೆಯಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1386ಕ್ಕೆ ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಕಳೆದ ತಿಂಗಳ 26ರಂದು ನೇಪಾಳ ಟಿಬೆಟ್ ಗಡಿಯ ಸಮೀಪ ಹಿಮ ಮತ್ತು ಬಂಡೆಗಳ ಕುಸಿತದಿಂದ ಸಂಭವಿಸಿದ ಈ ಪ್ರವಾಹವು ಉತ್ತರ ಮತ್ತು ಮಧ್ಯ ನೇಪಾಳದ ಪಟ್ಟಣಗಳು ಹಾಗೂ ಹಳ್ಳಿಗಳನ್ನು ತೀವ್ರವಾಗಿ ಹಾನಿಗೊಳಿಸಿದೆ. ನೇಪಾಳದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಇಲ್ಲಿಯವರೆಗೆ ಪತ್ತೆಯಾದ ಮೃತದೇಹಗಳ ಪೈಕಿ 104 ಮೃತದೇಹಗಳನ್ನು ಗುರುತಿಸಿ ಸಂಬಂಧಪಟ್ಟ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಸುಮಾರು 5,130 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಭದ್ರತಾ ಪಡೆಗಳು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. ಇಲ್ಲಿಯವರೆಗೆ 13,700ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದ್ದು 339 ಮಂದಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ

ಪಡೆಯುತ್ತಿದ್ದಾರೆ. ಇದೇ ವೇಳೆ ರಾಸುವಾ, ನುವಾಕೋಟ್ ಮತ್ತು ದಾಡಿಂಗ್ ಜಿಲ್ಲೆಗಳಲ್ಲಿ 3,700ಕ್ಕೂ ಹೆಚ್ಚು ಜನರು ತಾತ್ಕಾಲಿಕ ಆಶ್ರಯ ತಾಣಗಳಲ್ಲಿ ನೆಲೆಸಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಸ್ಟೇಡಿಯಂನಲ್ಲಿ ನಿನ್ನೆ ರಾತ್ರಿ ನಡೆದ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರೈಬಾಕಿನಾ ಅರಿನಾ ಸೆಬಲಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸೆಬಲಂಕಾ ಅವರನ್ನು 6-4, 5-7, 6-2 ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದು ಎಲೆನಾ ರೈಬಾಕಿನಾ ಅವರ ಮೊದಲ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದ ನಂತರ ಅವರ ವೃತ್ತಿ ಜೀವನದ 3ನೇ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ಶಿಪ್ ಇದಾಗಿದೆ. ಈ ಗೆಲುವಿನೊಂದಿಗೆ ರೈಬಾಕಿನಾ ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಅಮೆರಿಕದ ಕ್ರಿಶ್ಚಿಯನ್ ಹ್ಯಾರಿಸನ್ ಮತ್ತು ಬ್ರಿಟನ್ನ ನೀಲ್ಸ್ ಕುಪ್ಸ್ಕಿ ಜೋಡಿ ಜರ್ಮನಿಯ ಕೆವಿನ್ ಕ್ರಾವಿಯೇಜ್ ಮತ್ತು ಟಿಮ್ ಪುಟ್ಸ್ ಜೋಡಿಯನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿದ್ದಾರೆ. ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯ ನ್ಯೂಯಾರ್ಕ್ನಲ್ಲಿ ಇಂದು ರಾತ್ರಿ ನಡೆಯಲಿದ್ದು ಜರ್ಮನಿಯ ಅಲೆಕ್ಸಾಂಡರ್ ಜ್ವರೇವ್ ಹಾಗೂ ಅಮೆರಿಕದ ಬೆನ್ ಶೆಲ್ಟನ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30ಕ್ಕೆ ಆರಂಭವಾಗಲಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:00ಗೆ ಆರಂಭವಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನಲ್ಲಿ 3 ಪಂದ್ಯಗಳ ಗೆಲುವಿನೊಂದಿಗೆ ಅಗ್ರಸ್ಥಾನ ಪಡೆದು ಹಾಗೂ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 40 ರನ್ಗಳಿಂದ ಸೋಲಿಸುವ ಮೂಲಕ ಅಜೇಯವಾಗಿ ಫೈನಲ್ ತಲುಪಿದೆ. ಶ್ರೀಲಂಕಾ ಕೂಡ ತಮ್ಮ ಗುಂಪಿನ 3 ಪಂದ್ಯಗಳನ್ನು ಗೆದ್ದು ನಂತರ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7:00ಗೆ ಪ್ರಾರಂಭವಾಗಲಿದೆ. 2ನೇ ಟಿ20 ಪಂದ್ಯ ಮಂಗಳವಾರ ನಡೆಯಲಿದ್ದು ನಂತರ ಗುರುವಾರ 3ನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ. ಈ 3 ಪಂದ್ಯಗಳು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆ ಅಂತಿಮ ದಿನವಾದ ಇಂದು ಮುಖ್ಯ ಅಧಿವೇಶನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಪ್ರತಿನಿಧಿಗಳು ಭಾಗಿ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಎಲೆನಾ ರೈಬಕಿನ ಮುಡಿಗೆ ಯುಎಸ್ ಓಪನ್ ಟೆನಿಸ್, ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗರಿ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.

0: ಆಕಾಶವಾಣಿ ವಿಜಯಪುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಮುಂದೆ. ಮೊದಲಿಗೆ ಪ್ರಕಟಣೆಗಳು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.

0: ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
1: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ರೇಣುಕಾದೇವಿ ಮಹಾತ್ಮೆ ಚಿತ್ರದ ಹಾಡು.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಬಿತ್ತರಗೊಳ್ಳಲಿವೆ. ಆಕಾಶವಾಣಿಯ ವಿಜಯಪುರ FM ಕೇಂದ್ರ.

0: ಗಣಪತಿ ಬಪ್ಪ
1: ಮೋರಯ್ಯ,
0: ಗಣಪತಿ ಬಪ್ಪ
1: ಮೋರಯ್ಯ, ಮೋರಯ್ಯ.
0: ಅಡಿ ಮಂತೇಶ, ಅವ ಕಾಕ 500 ರೂಪಾಯಿ ಕೊಟ್ಟಾನ
2: ಇವರಿಗೆ 1000 ರೂಪಾಯಿ ಕೇಳಮ್.
0: ಇವರೆಲ್ಲ ಬಾಳ ನೌಕರಿ ಎಲ್ಲ ಮಾಡ್ತಾರ, ಇಬ್ರು ನೌಕರಿ ಮಾಡ್ತಾರ, 1000 ರೂಪಾಯಿ ಕೇಳಮ್ಮಂತ. ಬಕ್ಲ ಬಡಿ ಬಡಿ, ಬಕ್ಲ ಜೋರು ಬಡಿ ಒಂದ್ ಸ್ವಲ್ಪ.
3: ನಿಂದ ರೂಪ ಯಾರದು? ಬಾಗ್ಲ ಬಡಿಯವರು
1: ಅಂಟೇರಿ?
3: ಹಾ ಯಾರು
0: ಅಂಟೇರಿ? ನಾವು ಪಟ್ಟಿ ಬಿಡಕ್ ಬಂದ್ವಿ ಬರ್ರಿ.
1: ಗಣಪತಿ ಪಟ್ಟಿ ಬಿಡಕ್?
3: ಗಣಪತಿ ಚಾಲು ಆಯ್ತಂದ್ರೆ ಸಾಕು, ಈ ಹುಡುಗರು ಹಾವಳಿ, ಪಟ್ಟಿ ಕೊಡ್ರಿ ಪಟ್ಟಿ ಕೊಡ್ರಿ ಅಂತೇಳಿ. ಹಾ ಏನಪ್ಪ, ಏನ ಎದಕ್ ಬಂದಿರಿ?
1: ಗಣಪತಿ ಪಟ್ರಿ ಅಂಟಿ,
0: ನಮ್ಮ ಓಣ್ಯಾಗ ಗಣಪತಿ ಕುಡಿಸ್ಲಾತೀವ್ರಿ, ಅದಕ್ಕ ಇವ್ರು 1000 ರೂಪಾಯಿ ಕೊಟ್ಟಾರೆ, ನೀವು 1000 ರೂಪಾಯಿ ಕೊಡ್ರಿ.
3: ಅಲ್ಲ 1000 ರೂಪಾಯಿ ಕೊಟ್ರ ಗಣಪತಿ ಕುಂಡ್ರಸಾಕ?
0: ಹ್ಞೂ
3: ಏ ಮರೆ ಹೋಗು, ನಾವು ಮನ್ಯಾಗ ಕುಂದ್ರಸೀವಿ ಗಣಪತಿ, ಮತ್ತೆ ನಿಮ್ ಕೊಡೋನ್ ಪಟ್ಟಿ
0: ಓಣ್ಯಾಗ ಕುಡಿಸ್ತೀವಿ.
3: ಏ ಓಣ್ಯಾಗ ಕುಂದ್ರಸೋದು ಏನ ಹಂಗ ಅಂತೀರಿ ಕರೆ? ನೀವು ರೊಕ್ಕ ತಗೊಂಡ್ ಏನ್ ಮಾಡ್ತೀರಿ ಗೊತ್ತಿಲ್ಲ, ಗಣಪತಿ ಹೆಸರು ಮಾಡ್ತೀರಿ, ಏನಾಗ್ತೈತಿ? ನಾ ಏನ್ ಕೊಡುದಿಲ್ಲ ನೋಡು.
0: ಇಲ್ರಿ ಆಂಟಿ, ನಾವ್ ಎಲ್ಲಾರ ಕಡೆ ಇಸ್ಕೊಂಡಿವ್ರಿ, ಎಲ್ಲರೂ ಕೊಟ್ಟಾರಿ, ನೀವು ಕೊಡ್ರಿ.
3: ಏ ಜೀವಾತಿನ ಜೀರ್ಗಿ ಮಾಡ್ತಿರಪ್ಪ, ಹೇಳಿ 20 ರೂಪಾಯಿ ತಗೋ.
1: 20 ರ
3: ಮತ್ತೆ ಎಷ್ಟು ಬೇಕು?
1: ಯಾರು ಕೊಡ್ತಾರೆ ಈಗ 20 ರೂಪಾಯಿ? ಎದಕ್ಕೆ ಸಾಲ್ತದ್ರಿ?
3: ಸಾಕ್ಲ, 1000 ಕೊಟ್ಟಾರೆ ಯಾರೋ ಅಣ್ಣವ್ರು, ಅದನ್ನ ಮಾಡ್ರಿ ಎಲ್ಲ ಕೂಡಿಸಿ.
0: ಎಲ್ಲ ರೇಟ್ ಬಹಳ ಅದಾವ್ರಿ, ಹಣ್ಣು ತರ್ಬೇಕ್ರಿ, ಗಣಪತಿ ತರ್ಬೇಕ್ರಿ, ಸ್ಟೇಜ್ ಹೊಡಿಬೇಕ್ರಿ, ಎಲ್ಲ ಬಹಳ ಖರ್ಚದವ್ರಿ.
3: ಮನೆಯೊಳಗ ಕುಂದ್ರಸ್ಯಾರ, ಮತ್ತೆ ಮತ್ತೆ ನೀವ್ ಆಗಣ ಮತ್ತೊಬ್ರು ಬರ್ತಾರ ರೊಕ್ಕಕ್ಕ.
4: ಏನ್ ನಡೆದ ಗದ್ಲ? ಏನು ಪಟ್ಟಿ ಕೇಳಕ್ ಬಂದಾರ?
3: ಹ್ಞೂ ಬರ್ರಿ, ಏನ್ ನೋಡ್ರಿ, ಒಟ್ಟ ಮುಂಜಾನಾಗನ್ ಸಂಜೆಗೆ ಸಂಜೆಗಾಗ ಮುಂಜಾನೆ ಹುಡುಗರು ಹಾಳು ತಪ್ಪಿದಲ್ಲ, ಬರೀ ಪಟ್ಟಿ ಪಟ್ಟಿ ಅಂತ ಬಂದಾರ.
4: ಅವ್ರಿಗೆ ಪಟ್ಟಿ ಕೇಳ್ತಾರ, ಕೊಟ್ಟು ಕಳಿಸ್ಬಿಟ್ರಾಯ್ತು.
0: ಸರ ನೋಡ್ರಿ, ಪಟ್ಟಿ ಎಲ್ಲರೂ ಉಣ್ಯಾಕ ಎಲ್ಲರ ಕಡೆ ಇಸ್ಕೊಂಡಿವ್ರಿ.
1: ಅವ ಕಾಕ 1000 ರೂಪಾಯಿ ಕೊಟ್ಟಿಲ್ಲ,
0: ಅದಕ್ಕೆ ನೀವು 1000 ಎಲ್ಲರಿಗೆ 1000 ಇಸ್ಕೊಳ್ಳಿ.
4: 1000 ಆಗಿಲ್ಲ ಅಂದ್ರೆ ಕಡೆಗೆ 500 ಆಗಲಿ, ಕೊಟ್ಟು ಕಳಿಸ್ಬಿಡುದು.
3: ಹಂಗ ಬರ್ತಾರ ನೋಡ್ರಿ ಚಂತಾನ,
1: ಕರೆಕ್ಟ್ ಹಾಕತ್ತಾರಲ್ಲ.
3: ಅಲ್ರಿ ಅಟ್ಯಾಕ್ ಕೊಡ್ತೀರಿ ಅವ್ರಿಗೆ? ಹುಡುಗರು ಏನ್ ಮಾಡ್ತಾವ್, ಯಾರಿಗೆ ಗೊತ್ತೈತಿ? ಮನ್ಯಾಗ ಕುಂದ್ರಸೇವ್ ಇಲ್ಲ ಗಣಪತಿ?
4: ಇಲ್ಲ, ಓಣ್ಯಾಗ ಕುಂಡ್ಸೋದು ಬಹಳ ಮಹತ್ವದ ಇದು ವಿಷಯ. ಇಷ್ಟೇ ಅಲ್ಲ, ನಾವು ಸ್ವತಂತ್ರ ಹೋರಾಟದ ಹಿನ್ನೆಲೆ ಕೂಡ ಇದಕ್ಕೈತಿ ನೋಡು.
3: ಅಂದ್ರೆ ಅವಾಗಿನ ಕಾಲದಾಗ ಏನ್ ನಡೆದು ಕುಡ್ಸ್ಕೊತ ಬಂದಾರ ಅಂತ ಹೇಳ್ತೀರಿ?
4: ಗಣೇಶ ಉತ್ಸವ ಸಾರ್ವಜನಿಕವಾಗಿ ಆಚರಣೆ ಮಾಡ್ಲಿಕ್ಕ ಕಾರಣ ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್ ಅವರು. ಇವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರೊಳಗೆ ಪ್ರಮುಖರು. ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಶಕ್ತಿಯುತವಾಗಿ ಅಸ್ತ್ರವಾಗಿ ಈ ಸಾರ್ವಜನಿಕ ಗಣೇಶೋತ್ಸವವನ್ನು ಬಳಸ್ಕೊಂಡ್ರು ಅವರು. ಬ್ರಿಟಿಷರ ಆಳ್ವಿಕೆ ಒಳಗೆ ಜನರು ಒಟ್ಟಾಗಿ ಸೇರುವ ಸಲುವಾಗಿ ಅವರು ಅನೇಕ ನಿರ್ಬಂಧಗಳನ್ನು ಹೇರಿದ್ರು ಬ್ರಿಟಿಷರು. ಇಂಥ ಒಂದು ಸನ್ನಿವೇಶದೊಳಗೆ ಜನರ ಮನಸ್ಸಿನೊಳಗೆ ಧಾರ್ಮಿಕ ಭಾವನೆಗಳ ಜೊತೆಗೆ ರಾಷ್ಟ್ರೀಯತೆ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ಬಾಲ ಗಂಗಾಧರ ತಿಲಕರು ಈ ಗಣೇಶ ಉತ್ಸವವನ್ನು ಒಂದು ವೇದಿಕೆಯಾಗಿ ಪರಿವರ್ತಿಸಿದರು, ಒಗ್ಗಟ್ಟಿನ ಪ್ರದರ್ಶನ ಮಾಡಿದರು. ಬ್ರಿಟಿಷರ ವಿರುದ್ಧ ಅನೇಕ ನೀತಿಗಳಿಂದ ಬೇಸತ್ತಿದ್ದ ಜನರಿಗೆ ಒಗ್ಗಟ್ಟು ಗೂಡಿಸಿ ಅವರನ್ನು ಬ್ರಿಟಿಷರ ವಿರುದ್ಧ ಎತ್ತ ಕಟ್ಟುವ ಸಲುವಾಗಿ ಮತ್ತು ಜನರಲ್ಲಿರುವ ಜಾತಿ ಮತ್ತು ಸಮುದಾಯ ಭೇದಗಳನ್ನು ತೊಡೆದು ಹಾಕಿ ಅದು ಎಲ್ಲರಿಗೆ ಪ್ರಿಯ ಆದ ಅದಕ್ಕೆ ಗಣೇಶನನ್ನೇ ಈ ಇದಕ್ಕೆ ಆರಿಸ್ಕೊಂಡ್ರು. ಮತ್ತು ಜಾತಿ ಭೇದ ಮರೆತು ಎಲ್ಲರೂ ಒಂದೇ ವೇದಿಕೆ ಒಳಗೆ ಬರುವಂಗೆ ಮಾಡಿದ್ರು. ಸಾರ್ವಜನಿಕ ಗಣೇಶೋತ್ಸವವನ್ನು ಈ ಸಮಯದೊಳಗೆ ತಿಲಕರು ಭಾಷಣಗಳನ್ನು ಏರ್ಪಡಿಸ್ತಿದ್ರು. ಅವರು ಬ್ರಿಟಿಷರ ನೀತಿಗಳನ್ನು ಟೀಕಿಸುವುದು ಮತ್ತು ದೇಶಭಕ್ತಿಗಳನ್ನು ಉತ್ತೇಜಿಸುವುದು ಮತ್ತು ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸುವುದು ಇದರದು ಈ ಸಾರ್ವಜನಿಕ ಗಣೇಶನ ಮಹತ್ವ ಆಗಿತ್ತು. ಮತ್ತು ಬರೇ ಪೂಜೆ ಮಾಡೋದು ಅಷ್ಟೇ ಅಲ್ಲ, ಈ ಗಣೇಶೋತ್ಸವ ಸಮಯದೊಳಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ ಅವರು. ರಂಗೋಲಿ ಸ್ಪರ್ಧಾತ್ ಮಾಡ್ತಾರೆ, ನಾಟಕಗಳನ್ನು ಮಾಡ್ತಾರೆ, ದೇಶಭಕ್ತಿ ಗೀತೆಗಳನ್ನು ಹಾಡಿಸ್ತಿರ್ತಾರೆ, ಅವ್ರಿಗೆ ಪ್ರಶಸ್ತಿ ಕೊಡ್ತಿರ್ತಾರೆ. ಇದು ಇವು ಬಾಲಗಂಗಾಧರ ತಿಲಕರು 1893 ಪುಣೆಯದೊಳಗೆ ಈ ಗಣೇಶೋತ್ಸವವನ್ನು ಮೊದಲಿಗೆ ಪ್ರಾರಂಭ ಮಾಡಿದ್ರು. ಇದು ಈಗ ಇಡೀ ದೇಶದಂತ ಅಷ್ಟೇ ಅಲ್ಲ, ವಿಶ್ವದ ಎಲ್ಲ ದೇಶದೊಳಗೂ ಇದು ಈಗ ಪಸರಿಸ್ಯದ. ಇದೇ ರೀತಿ ಶಿವಾಜಿ ಉತ್ಸವ ಕೂಡ ಮಾಡಿದ್ರು. ಮತ್ತು ತಿಲಕರು 1896 ಶಿವಾಜಿ ಉತ್ಸವ ಕೂಡ ಇದೇ ಹೆಸರಿನಿಂದ ಇದೇ ರೀತಿನೇ ಶುರು ಮಾಡಿದರು. ಈಗ ಮಹಾರಾಷ್ಟ್ರದೊಳಗೆ ಅದು ಹೆಚ್ಚು ಜನಪ್ರಿಯ ಅದ. ಈ ಪ್ರಯತ್ನದಿಂದ ಗಣೇಶೋತ್ಸವ ಬರೇ ಧಾರ್ಮಿಕ ಒಂದೇ ಅಲ್ಲ, ಇದು ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರಮುಖ ಭಾಗವಾಗ್ಯದ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ತನು ಮನ ಧನದಿಂದ ಸಹಾಯ ಮಾಡಬೇಕು ನೋಡು.
3: ಬೇಷ್ ಆಯ್ತು ಬಿಡ್ರಿ, ಈಗ ಗೊತ್ತಾಯ್ತು ನನಗ.
1: ಅಲ್ಲ ನೋಡ್ರಿ ಸರ್, ಎಟ್ ತಿಳ್ಕೊಂಡ್ರ ನಮ್ಗೆ ಗೊತ್ತಿಲ್ಲ, ಪಟ್ಟಿ ಎತ್ತಕ್ ಬರ್ತೀವಿ.
0: ಆದ್ರೂ ನಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡ್ತೀವ್ರಿ ಆಂಟಿ, ನೀವು ಬರ್ರಿ, ದಿನ ಒಂದೊಂದು ಮಾಡ್ತೀವಿ ಬರ್ರಿ.
3: ಮಾಡ್ರಿ ಮತ್ತೆ ರೊಕ್ಕ ಕೊಟ್ಟಿದ್ದು ವೇಸ್ಟ್ ಆಗ್ಬಾರ್ದ.
0: ನೋಡ್ರಿ 5 ದಿನ ಅದಲ್ರಿ, 5 ದಿನ ದಾಸೋಹ ಮಾಡ್ತೀವ್ರಿ ನಾವು, ಮುಂಜಾನೆ ಪ್ರಸಾದ ಕೊಡ್ತೀವಿ.
3: ನಮ್ಮ ಓಣ್ಯನವ್ರು ಎಲ್ಲರೂ
1: ಬರ್ತೀವಿ. 1000 ರೂಪಾಯಿ ಕೊಟ್ಟ ಚಲೋ ಹಾಕಿತ್ರಿ ನೀವು.
3: ಕೊಡೋಣ ಹೇಳ್ತಮ್ಮ, ಕೊಡೋಣತ್ತ. ಮತ್ತೇನೈತಿ ಇವತ್ತು ಸಂಜೆ ಪೂಜೆ ನಮ್ದೇ ನೋಡಪ್ಪ ಗಣಪತಿಗೆ.
0: ಹೋಗ್ಬರ್ರಿ. ಥ್ಯಾಂಕ್ಸ್ ರೀ ಆಂಟಿ. ಗಣಪತಿ ಬಪ್ಪ
5: ಓರಯ್ಯ,
0: ಗಣಪತಿ ಬಪ್ಪ
5: ಓರಯ್ಯ, ಮಂಗಳ ಮೂರ್ತಿ
0: ಓರಯ್ಯ.
6: ಇದುವರೆಗೆ ವಿಶೇಷ ಕಾರ್ಯಕ್ರಮ

0: ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಲ್ಪಿ ಒಬ್ಬಾತ ಸುಂದರವಾದ ಮೂರ್ತಿಗಳನ್ನ ಕೆತ್ತನೆ ಮಾಡಬೇಕು ಅಂತ ಹೇಳಿ ಮೂರು ಕಲ್ಲುಗಳನ್ನ ಆಯ್ಕೆ ಮಾಡಿ ತರ್ತಾನೆ. ಅದರಲ್ಲಿ ಮೊದಲನೇ ಕಲ್ಲನ್ನ ತಕೊಂಡು ಅದನ್ನ ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆ ಕಲ್ಲು ಶಿಲ್ಪಿಯ ಏಟನ್ನ ತಾಳಲಾರದೆ, ಅಯ್ಯೋ ಅಯ್ಯೋ, ನಾನು ಈ ಪೆಟ್ಟುಗಳನ್ನ ಸಹಿಸಲಾರೆ, ನನ್ನನ್ನು ಬಿಟ್ಬಿಡಿ ಅಂತ ಕಿರುಚುತ್ತದೆ. ಆ ಶಿಲ್ಪಿ ಆ ಕಲ್ಲಿನ ಮಾತುಗಳನ್ನ ಕೇಳಿ ಅದನ್ನ ಪಕ್ಕಕ್ಕೆ ಎತ್ತಿಟ್ಬಿಡ್ತಾನೆ. ನಂತರ ಇನ್ನೊಂದು ಕಲ್ಲನ್ನ ತಕೊಂಡು ಅದಕ್ಕೆ ನೂರಾರು ಪೆಟ್ಟುಗಳನ್ನ ಹಾಕ್ತಾನೆ. ಆಗ ಆ ಕಲ್ಲು ಕೂಡ, ನನಗೆ ನೋವು ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಷ್ಟೇ ಸಾಕು ಇಷ್ಟೇ ಸಾಕು, ನಿಲ್ಲಿಸ್ಬಿಡಿ ಅಂತ ಕೂಗಾಡ್ತದೆ. ಹೀಗೆ ಎರಡನೆಯ ಕಲ್ಲಿನ ಮಾತನ್ನು ಕೇಳಿದ ಶಿಲ್ಪಿ ಬೇಸರದಿಂದ ಅದನ್ನು ಪಕ್ಕಕ್ಕೆ ಎತ್ತಿಬಿಡ್ತಾನೆ. ಆದರೂ ಇನ್ನೊಂದು ಕಲ್ಲಿದೆಯಲ್ಲ, ಅದನ್ನಾದರೂ ಸುಂದರವಾದಂತಹ ಮೂರ್ತಿಯಾಗಿ ಮಾಡೋಣ ಅಂತ ಹೇಳಿ ಮೂರನೇ ಕಲ್ಲನ್ನು ತಗೊಂಡು ಅದಕ್ಕೆ ಸಾವಿರಾರು ಪೆಟ್ಟುಗಳನ್ನು ಹಾಕ್ತಾನೆ. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಳ್ಳುತ್ತದೆ. ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯನ್ನಾಗಿ ಮಾಡ್ತಾನೆ. ತಾನು ಕೆತ್ತಿದಂತಹ ಮೂರ್ತಿಯನ್ನು ಕೊನೆಗೆ ನೋಡಿದಾಗ ತುಂಬ ಖುಷಿಯಾಗ್ತದೆ. ಈ ಸುಂದರವಾದಂತಹ ಕಲ್ಲಿನ ಮೂರ್ತಿಯನ್ನು ನೋಡಲಿಕ್ಕೆ ನೂರಾರು ಜನರು ಸಾಲು ಸಾಲಾಗಿ ಬರಲಿಕ್ಕೆ ಶುರು ಮಾಡ್ತಾರೆ. ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ, ಆಹಾ, ಯಾರಪ್ಪ ಈ ಮೂರ್ತಿಯನ್ನು ಮಾಡಿದಂಥವ್ರು ಅಂತ ಹೇಳಿ ಆನಂದವನ್ನು ಕಣ್ ತುಂಬಿಕೊಳ್ತಾರೆ. ಅವರೆಲ್ಲರೂ ಕೂಡ ಶಿಲ್ಪಿಯನ್ನು ಬಾಯಿ ತುಂಬಿ ಹೊಗಳ್ತಾರೆ. ಇದೆಲ್ಲ ದೃಶ್ಯವನ್ನು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಮೊದಲನೆಯ ಎರಡು ಕಲ್ಲುಗಳು ಗಮನಿಸ್ತಾ ಇರ್ತವೆ. ಈಗ ಜನರ ಹೊಗಳಿಕೆಯ ಮಾತುಗಳನ್ನು ಕೇಳಿ ನಾವು ಕೂಡ ಹಾಗಾಗಬೇಕಾಗಿತ್ತು ಅಂಥೇಳಿ ಆಸೆ ಪಟ್ಕೊಳ್ತವೆ. ಕೊನೆಗೆ ಅವೆರಡೂ ಕೂಡ ನಾವು ಶಿಲ್ಪಿ ಹಾಕಿದ ಪೆಟ್ಟುಗಳನ್ನು ತಾಳಲಿಲ್ಲ, ಆ ಏಟುಗಳನ್ನು ಸಹಿಸ್ಕೊಳ್ಳದೇನೆ ತಪ್ಪು ಮಾಡಿಬಿಟ್ವಿ. ನಮ್ಮ ಗೆಳೆಯ ಪೆಟ್ಟುಗಳನ್ನು ಸಹಿಸಿಕೊಂಡು ಅದರಿಂದ ಇವತ್ತು ಸುಂದರವಾದ ಮೂರ್ತಿಯಾಗಿ ಕಂಗೊಳಿಸ್ತಾ ಇದ್ದಾನೆ. ಅದನ್ನು ನೋಡಲಿಕ್ಕೆ ದಿನಾಲೂ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ನಾವು ಕೂಡ ಆ ರೀತಿ ಶಿಲ್ಪಿ ಹಾಕಿದಂತಹ ಪೆಟ್ಟುಗಳನ್ನು ಸಹಿಸಿಕೊಂಡಿದ್ದೇ ಆಗಿದ್ದರೆ ಹೀಗಂದುಕೊಂಡು ಆಗ ಆ ಮೊದಲನೆಯ ಎರಡು ಕಲ್ಲುಗಳು ಕೂಡ ಒಂದು ಯೋಚನೆಯನ್ನು ಮಾಡ್ತವೆ. ಈಗ ನಾವು ಮತ್ತೊಮ್ಮೆ ಆ ಶಿಲ್ಪಿ ಹತ್ರ ಹೋಗ್ಬಿಟ್ಟು ಈ ರೀತಿ ಕೇಳ್ಕೊಳ್ಳೋಣ, ಈಗ ನಾವು ನೀನ್ ಹಾಕೋ ಪೆಟ್ಟುಗಳನ್ನ ಸಹಿಸ್ಕೊಳ್ಳಿಕ್ಕೆ ನಾವು ತಯಾರಾಗಿ ಬಂದಿದ್ದೀವಿ, ನಮ್ಮನ್ನು ಕೂಡ ಇದೇ ರೀತಿ ಸುಂದರವಾದಂತಹ ಮೂರ್ತಿಯನ್ನಾಗಿ ತಯಾರು ಮಾಡಿ ಅಂತ ಕೇಳ್ಕೊಂಡು ಆಗ ಶಿಲ್ಪಿ ಸಂತೋಷದಿಂದ ಒಪ್ಕೊಂಡು ಅವುಗಳನ್ನು ಕೂಡ ಸುಂದರವಾದಂತಹ ಮೂರ್ತಿಗಳನ್ನಾಗಿ ಮಾಡ್ದ. ಜನರು ಮೂರು ಶಿಲ್ಪಗಳ ಸೌಂದರ್ಯವನ್ನ ಕಣ್ತುಂಬ ನೋಡಿ ಆನಂದಿಸಿ ಶಿಲ್ಪಿಯ ಕುಶಲತೆಯನ್ನ ಮೆಚ್ಕೊಂಡ್ರು, ಅವನಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು. ಹೀಗೆ ಜೀವನದಲ್ಲಿ ನಾವು ಸಹಿಸ್ಕೊಂಡಷ್ಟು ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಈ ಕಥೆಯ ನೀತಿ. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ, ನಮಸ್ಕಾರ.

ಚಜ್ಜಿ ರೊಟ್ಟಿ ಚೋಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವನ್ನ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿಯ ವಿಜಯಪುರ ಎಫ್ಎಂ ಕೇಂದ್ರವಿದು. ಬನ್ನಿ ಆಲಿಸೋಣ ಕನ್ನಡ ಚಿತ್ರಗೀತೆಗಳನ್ನು.

ಕಲ್ಲರಳೆ ಹೂವಾಗಿ ಚಿತ್ರದ ಗೀತೆಯನ್ನ ಆಲಿಸಿದಿರಿ ಹೇಮಂತ್ ಕುಮಾರ್ ಹಾಗೂ ಸಂಗಡಿಗರ ಹಿನ್ನೆಲೆ ಗಾಯನದಲ್ಲಿ. ಆತ್ಮೀಯರೇ, ಗಮನಿಸಿ, ಇದೊಂದು ಪ್ರಕಟಣೆ. ರವಿವಾರ ದಿನಾಂಕ 13/9/2026 ಅಂದರೆ ಇಂದು ಬೆಳಿಗ್ಗೆ 9:30 ಶ್ರೀ ಶಿವಶರಣ ಹರಳೆಯ ಅಂಧ ಮಕ್ಕಳ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಜರುಗಲಿದೆ. ಸ್ಥಳ ಶ್ರೀ ಶಿವಶರಣ ಹರಳೆಯ ಅಂಧ ಮಕ್ಕಳ ಶಾಲೆ, ಮಲ್ಲಿಕಾರ್ಜುನ ನಗರ, ವಿಜಯಪುರ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯಲಿದೆ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083522

ಆತ್ಮೀಯ ಕೇಳುಗ ಬಾಂಧವರೇ, ಇಂದು ಬೆಳಿಗ್ಗೆ 9:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗ ಬಾಂಧವರೇ, ಗಮನಿಸಿ, ಇಂದು ಬೆಳಿಗ್ಗೆ 9:10 ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ವಿಶೇಷ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇಂದು ಬೆಳಿಗ್ಗೆ 9:00 ಪ್ರಸಾರವಾಗಲಿದೆ ಸಂದರ್ಶನ.

ಪ್ರಸಾರಕ್ಕೆಂದು ಕದಂಬ ಚಿತ್ರದ ಗೀತೆಯನ್ನು ಆಯ್ದುಕೊಳ್ಳಲಾಗಿತ್ತು. ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕಾಂಚನಗಂಗಾ ಚಿತ್ರದ ಗೀತೆಯೊಂದನ್ನು ಆಲಿಸೋಣ.

0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಇದುವರೆಗೆ ಆಲಿಸಿದಿರಿ. ಇದು ಆಕಾಶವಾಣಿಯ ವಿಜಯಪುರ FM. ಆತ್ಮೀಯರೇ, ಇನ್ನು ಮುಂದೆ 9:05 ಕ್ಯಾನ್ಸರ್ ಜಾಗೃತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ನಂತರ 9:10 ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ವಿಶೇಷ ಸಂದರ್ಶನ ಕೇಳಿಬರುವುದು. ಈ ಎರಡು ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ, ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣ

0: ಮಾಡುತ್ತಾ, ಆಟವಾಡುತ್ತಾ ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಕೇಳಿ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಸಂದರ್ಶನ.
1: ಕರ್ನಾಟಕ ಸರ್ಕಾರದ ಅರಣ್ಯ ಪರಿಸರ ಇಲಾಖೆ ಮಾನ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ರಾಜ್ಯದ ಜನತೆ ಪರವಾಗಿ ಮತ್ತು ಆಕಾಶವಾಣಿ ಕೇಳುಗರ ಪರವಾಗಿ ನಾವು ನಿಮಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ನಮಸ್ಕಾರ.
2: ನಮಸ್ಕಾರ.
1: ಈ ಸಂದರ್ಭದಲ್ಲಿ ತಾವು ಆಕಾಶವಾಣಿಗೆ ಬಂದಿದ್ದು ಬಹಳ ವಿಶೇಷವೇ ಅನ್ಬೇಕು, ಯಾಕಂದ್ರೆ ಗಣೇಶನ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಕೆಲವು ವಿಚಾರಗಳು ಮತ್ತು ಜನರಿಗೆ ನೀವು ನೀಡುವಂಥ ಸಂದೇಶ, ಕೆಲವು ಸಲಹೆಗಳು ಬಹಳ ಪ್ರಮುಖ ಆಗ್ತವೆ ಸರ್. ಈ ಸಂದರ್ಭದಲ್ಲಿ ಮೊದಲಿಗೆ ತಾವು ಏನು ಹೇಳಬಯಸ್ತೀರಾ?
2: ಮೊದಲನೇದಾಗಿ ಹಬ್ಬ 13, 14, 13ಕ್ಕೆ ಗೌರಿ ಹಬ್ಬ, 14ಕ್ಕೆ ಗಣೇಶನ ಹಬ್ಬ. ಮೊದಲೆಲ್ಲ ಕಡಿಮೆ ಸಂಖ್ಯೆನಲ್ಲಿ ಮಾಡ್ತಾ ಇದ್ರು ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ. ಈಗೇನಾಗಿದೆ, ಒಂದೊಂದು ವಾರ್ಡಲ್ಲೂ ಕೂಡ 10, 15, 20 ಕಡೆ ಮಾಡ್ತಾರೆ ಈಗ. ಅದರಲ್ಲೂ ವಿಶೇಷವಾಗಿ ಮಕ್ಕಳು, ಶಾಲಾ ಮಕ್ಕಳು ಕೆಲವರೆಲ್ಲ ಒಂದೇ ದಿನ ಇಡ್ತಾರೆ. ಸ್ವಲ್ಪ ಒಂದು 25-30 ವರ್ಷ ಮೇಲಿರ್ತಕ್ಕಂಥ ಹುಡುಗರು ಒಂದು 3-4 ದಿನ ಇಟ್ಟು ಆರ್ಕೆಸ್ಟ್ರಾಗಳೆಲ್ಲ ಇಡ್ತಾರೆ. ಆದರೆ ಟೋಟಲ್ಲಾಗಿ ಗಣೇಶನ ಹಬ್ಬ ಕೆಲವರು ಭಾಳ ವಿಜೃಂಭಣೆಯಿಂದ ಕೂಡ ಮಾಡ್ತಾರೆ. ಮೊನ್ನೆ ಇದಕ್ಕೆ ಹೋಗಿದ್ದೆ ನಾನು, ಇಲ್ಲಿ ವಿದ್ಯಾರಣ್ಯ ಯುವಕರ ಸಂಘ APS ಕಾಲೇಜ್ ಗ್ರೌಂಡಲ್ಲಿ ಬೆಂಗಳೂರಲ್ಲಿ ಯಾವುದನ್ನ ದೊಡ್ಡ ಒಂದು ಗಣೇಶನ ವಿಗ್ರಹ 22 ಅಡಿ, ಅದು ಮಣ್ಣಲ್ಲೇ ಮಾಡಿರ್ತಕ್ಕಂಥದ್ದು. ಆ ಮಣ್ಣು ಕೂಡ ಗಂಗಾನದಿಯಿಂದನೇ ತಂದಿದ್ರು. ಮತ್ತು ಅದಕ್ಕೆ ಹಾಕುವಂಥ ಬಣ್ಣ ಕೂಡ ನ್ಯಾಚುರಲ್ ಬಣ್ಣ, ಈ ಕೆಮಿಕಲ್ ಮಿಶ್ರಿತ ಅಲ್ಲ. ಮತ್ತು ರಾಜ್ಯದ ಮೂಲೆ ಮೂಲೆಗಳೆಲ್ಲ ಕೂಡ ಮಾಡ್ತಾರೆ. ಇದೊಂದು ವಿಶೇಷ ಒಂದು ಹಬ್ಬ. ಈ ಸಂದರ್ಭದಲ್ಲಿ ನಾನು ಈ ಇಲಾಖೆ ಸಚಿವನಾಗೋದಕ್ಕೆ ಆಗೋದಕ್ಕಿಂತಲೂ ಮುಂಚೆಯಿಂದ ಕೂಡ ಸುಮಾರು 10 ವರ್ಷಗಳಿಂದ ನಮ್ಮ ಈ ಹಬ್ಬದ ಸಂದರ್ಭದಲ್ಲಿ ನಮ್ಮ ಶಾಸಕರ ಭವನ ಇರುತ್ತೆ, ಶಾಸಕರ ಕಚೇರಿ ಇರುತ್ತೆ, ಅಲ್ಲಿ ಪ್ರತಿ ವರ್ಷ ಕೂಡ ಮಣ್ಣಿನ ಗಣೇಶ ಫ್ರೀಯಾಗಿ ನಾವೇ ಕೊಡ್ತೀವಿ.

0: ಉತ್ತೇಜನ ಮಾಡೋದಕ್ಕೆ ಹುಡುಗರಿಗೆ. ಆಮೇಲೆ ನಮ್ಮ ಮಗಳು ಅಷ್ಟೆ ಜಯನಗರದಲ್ಲಿ. ಆಮೇಲೆ ನಮ್ಮ ನಾಗರಾಜು ಎಕ್ಸ್ ಕಾರ್ಪೇಟ್ರು, ನಮ್ಮ ಅರುಣ್ ಕುಮಾರ್ ಸರಕ್ಕಿ, ಇವರೆಲ್ಲ ಕೂಡ ಮಣ್ಣಿನ ಗಣೇಶಗಳನ್ನು ಉಚಿತವಾಗಿ ಕೊಡ್ತಾರೆ ಪ್ರಮೋಟ್ ಮಾಡೋದಕ್ಕೆ.
1: ಯಾಕಂದ್ರೆ ಆ ಮಹತ್ವವನ್ನು ಸಾರಬೇಕಂದಾಗ ಪ್ರಥಮವಾಗಿ ನಾವು ಅದನ್ನು ಅನುಸರಿಸಬೇಕು. ಹೌದು ಸರ್, ಈಗ ಜನತೆಗೆ ತಾವು ಹೇಳ್ತೀರಿ ಹಬ್ಬ ಆಚರಣೆಗಳ ಬಗ್ಗೆ ತುಂಬ ಸಂಭ್ರಮ ಇರಬೇಕು ಅಂತೆಲ್ಲ ಹೇಳ್ತೀರಿ. ನಿಮ್ಮ ಮನೆಯಲ್ಲೂ ಕೂಡ ಈ ಯಾವುದೇ ಹಬ್ಬ ಆಗಲಿ ಸಂಪ್ರದಾಯಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇರ್ತದೆ. ವಿಶೇಷವಾಗಿ ಗಣೇಶ ಹಬ್ಬವನ್ನು ತಾವು ಹೇಗೆ ಮಾಡ್ತೀರಾ?
0: ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿದಾರಲ್ಲ, ಮನೆಯಲ್ಲಿ ಸಣ್ಣ ಗಣೇಶ ಯಾವಾಗಲೂ ಇಟ್ಟೆ ಇಟ್ಟು ಗೌರಿ ಗಣೇಶ ಇಟ್ಟು ಪೂಜೆ ಮಾಡ್ತಾರೆ. ನಾವು ಹುಡುಗರಾಗಿದ್ದಾಗ ಒಂದು 100 ಮನೆಗೆ ಹೋಗ್ತಾ ಇದ್ವಿ ಗಣೇಶ ನೋಡಿಕೊಂಡು. ನಾವು ಚಿಕ್ಕಡೂರಾಗಿದ್ದಾಗ ಗುಂಪು ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗಲೂ ಮನೆಯಲ್ಲಿ ಪ್ರತಿ ಹಬ್ಬದಲ್ಲೂ ಕೂಡ ಸಾಂಕೇತಿಕವಾಗಿ ಮಾಡ್ತಾರೆ.
1: ಮಾಡ್ತಿರಲ್ಲ,
0: ಈಗ ಇಲಾಖೆ ಸಚಿವನಾಗಿದ್ದೀನಿ ಮತ್ತು ಇದನ್ನು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ಈ ಬಾರಿ ಈ ಮಣ್ಣಿನ ಗಣೇಶ ಮಾತ್ರ ಬಳಸಿ ಅಂತ ಪ್ರತಿ ವರ್ಷ ಕೂಡ ಪ್ರಚಾರ ಕೊಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇಂಪ್ಲಿಮೆಂಟು ಮಾಡಬೇಕಾಗುತ್ತೆ. ನಾವು ಮಣ್ಣಿನ ಗಣೇಶದಿಂದ ಪರಿಸರಕ್ಕೆ ಯಾವ ಹಾನಿ ಕೂಡ ಇಲ್ಲ. ಆದರೆ ಸಹಜವಾಗಿ ನೀರಲ್ಲಿ ಕೆರೆಯಲ್ಲಿ ಬಿಡ್ತಾರೋ ಅಥವಾ ಟ್ಯಾಂಕಲ್ಲಿ ಬಿಡ್ತಾರೋ ನದಿಯಲ್ಲಿ ಬಿಡ್ತಾರೋ ಯಾವ ಸಮಸ್ಯೆನೂ ಇಲ್ಲ. ಆದರೆ ನಾವು ಬಳಸ್ತಾ ಇರತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ದಶಕಗಳು ಅಂತ ಹೇಳ್ಬೋದು, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ಬಳಸ್ತಾರೆ. ಅದು 100 ವರ್ಷ ಆದರೂ ಕೂಡ ಕರಗೋದಿಲ್ಲ. ಮತ್ತು ರಾಸಾಯನಿಕ ಲೇಪಿತ ಗಣೇಶಗಳನ್ನು ಬಳಸ್ತಾರೆ. ಅದರಿಂದ ಏನಾಗುತ್ತೆ, ಇದನ್ನೆಲ್ಲ ಕೂಡ ನದಿಗಳಲ್ಲಿ ಅಥವಾ ಕೆರೆಗಳಲ್ಲಿ ಬಿಟ್ಟರೆ ಏನಾಗುತ್ತೆ, ಸಹಜವಾಗಿ ನೀರೆಲ್ಲ ಕಲುಷಿತ ಆಗುತ್ತೆ, ಪಾಯ್ಸನ್ ಆಗುತ್ತೆ, ಮತ್ತು ಅಲ್ಲಿರ್ತಕ್ಕಂಥ ಜಲಚರಗಳೆಲ್ಲ ಸಾಯುತ್ತೆ, ಮತ್ತು ಮನುಷ್ಯರು ಕೂಡ ನೀರು ಕುಡಿಯೋದಕ್ಕೆ ಯೋಗ್ಯ ಇರೋದೆಲ್ಲ ಈ ರೀತಿ ಆಗುತ್ತೆ. ಇದನ್ನು ಜನ ಕೂಡ ಅರ್ಥ ಮಾಡ್ಕೋಬೇಕು. ಸರ್ಕಾರ ಕಾನೂನು ಮಾಡಿದೆ, ಮತ್ತು ಸಾಕಷ್ಟು ಪರಿಸರ ಪ್ರೇಮಿಗಳು ಇದರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಆದರೂ ಕೂಡ ಜನ ಇನ್ನೂ ಸ್ವಲ್ಪ ಈ ಗಣೇಶ ದೊಡ್ಡದಾಗಿರಬೇಕು ಅಂತೇಳಿ ಪಿ ಒ ಪಿ ಗಣೇಶ ನೀಡ್ತಾರೆ, ರಾಸಾಯನಿಕ ಲೇಪಿತ ಗಣೇಶಗಳನ್ನ ಇಡ್ತಾರೆ. ಅದರಿಂದ ಅವ್ರು ಅರ್ಥ ಮಾಡ್ಕೋಬೇಕು, ಪರಿಸರನ ಉಳಿಸಿ ಬೆಳೆಸಬೇಕು.
1: ಅದೇ ಪರಿಸರ ಸ್ನೇಹಿ ಮೂರ್ತಿಗಳಿಗೆ ನಾವು ಅವಕಾಶ ಕೊಡಬೇಕು. ಮತ್ತು ಸಾರ್ವಜನಿಕವಾಗಿ ನಾವು ಏನು ಗಣೇಶನ ಮೂರ್ತಿಗಳನ್ನು ಪ್ರದರ್ಶನ ಮಾಡ್ತೀವಿ, ಅಲ್ಲಿ ಜನರಿಗೆ ಇದು ಬರಬಾರ್ದು, ನೋಡಿ ಇದು ಇಷ್ಟೆಲ್ಲ ಕಾನೂನು ಕಟ್ಟಳೆಗಳು ಇದ್ರೂ ನಿರ್ಬಂಧ ಇದ್ರೂ ಈ ರೀತಿ ಪಿ ಒ ಪಿಗಳನ್ನು ಬಳಸಿ ಮೂರ್ತಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋ ಭಾವನೆ ಬರಬಾರ್ದು. ಯಾಕಂದರೆ ಇದು ಸಾರ್ವಜನಿಕ ಹಬ್ಬ ಇರೋದ್ರಿಂದ ನಾವು ಸಾರ್ವಜನಿಕರಿಗೆ ಸರಿಯಾಗಿದ್ದೇವೆ ಅಂತ ಹೇಳಿ ತೋರಿಸಬೇಕಾಗತ್ತೆ. ಮತ್ತು ಕೆಲವೊಂದು ಸರಿ ಈ ಹಬ್ಬದ ಸಂದರ್ಭದಲ್ಲಿ ತುಂಬ ಸದ್ದು ಮಾಡೋದು, ಡಿ ಜೆಗಳನ್ನು ಬಳಸೋದು, ಆಮೇಲೆ ಪೆಂಡಾಲ್ಗಳು ತುಂಬ ಲೈಟು ಇತ್ಯಾದಿ ಎಲ್ಲ ಮಾಡೋದೆಲ್ಲ ನಡೀತಾ ಇದೆ. ಅದ್ರ ಬಗ್ಗೆಯೂ ಕೂಡ ಸರ್ಕಾರದ ಕ್ರಮಗಳು ಇರ್ಬೋದಲ್ಲ?
0: ಒಂದು ಮುಂದಿನ ವರ್ಷದಿಂದ ನಾನೇ ನಮ್ಮ ಇಲಾಖೆಯಿಂದ ನಮ್ಮ ಪೊಲ್ಯೂಷನ್ ಬೋರ್ಡ್ ಇದೆಲ್ಲ, ನಾವೇ ಉಚಿತವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಗರಗಳಲ್ಲಿ ಉಚಿತವಾಗಿ ಗಣೇಶ ಕೊಡಬೇಕು ಮುಂದಿನ ವರ್ಷದಿಂದ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಣ್ಣರಹಿತ ಪಿ ಒ ಪಿ ರಹಿತ ಅಂದರೆ ಮಣ್ಣಿನ ಗಣೇಶಗಳನ್ನು ನಾವೇ ಪ್ರಮೋಟ್ ಮಾಡೋದಕ್ಕೆ, ಇದು ನಾನು ಯಾವ ರೀತಿ ನಮ್ಮ ಕಾಂತಂತಿನಲ್ಲಿ ಕೊಡ್ತಾ ಇದ್ದೀನೋ ಅದೇ ರೀತಿ ಸರ್ಕಾರದ ವತಿಯಿಂದನೇ ಸಾಂಕೇತಿಕವಾಗಿ ಕೊಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಮತ್ತು ಈ ಡಿ ಜಿಗಳು ಸಹಜವಾಗಿ ಯುವಕರಿಗೆ ಏನಾಗುತ್ತೆ, ಈ ಬ್ಯಾಂಡ್ ಸೆಟ್ಟು ಅದೆಲ್ಲ ಇರುತ್ತೆ ಪರವಾಗಿಲ್ಲ, ಈ ಡಿ ಜಿಗಳು ಹಾಕಿದ್ರೆ ವಿಪರೀತ ಶಬ್ದ ಬರುತ್ತೆ, ಅದರಿಂದ ಅಕ್ಕಪಕ್ಕ ಮನೆಯವರು ಕೂಡ ತೊಂದರೆ ಆಗುತ್ತೆ. ಮತ್ತು ಒಂದು ಲೋ ಪ್ರೊಫೈಲಲ್ಲಿ ಕಡಿಮೆ ಸೌಂಡ್ ಇಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗಿದ ರೀತಿ ಮ್ಯೂಸಿಕ್ ಹಾಕೊಂಡ್ರೆ ಭಾಳ ಒಳ್ಳೆಯದು.
1: ಅದೇ ಸಮಯದ ಮಿತಿ ಇದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಕೆಲವು ಗೈಡ್ಲೈನ್ಸ್ಗಳಿವೆ, ಅದರ ಅನುಸಾರವಾಗಿ ಅವರಿಗೆ ಅದು ಗೊತ್ತಿರಬೇಕು. ಜನರ ಜೊತೆಗೆ
0: ಅವ್ರು ಏನೇ ಮಾಡಲಿ ಸಾರ್ವಜನಿಕರಿಗೆ ತೊಂದರೆ ಆಗಿದ ರೀತಿ ಮಾಡಲಿ ಬೇಡ ಅಂತ ಹೇಳೋದಿಲ್ಲ.
1: ಹೌದೌದು, ಕೆಲವು ಸೂಕ್ಷ್ಮ ಪ್ರದೇಶಗಳು ಇರ್ತವೆ, ಮಂದಿರ ಮಸೀದಿಗಳು ಮತ್ತು ಕೆಲವು ಪ್ರಾರ್ಥನಾ ಮಂದಿರಗಳು ಬಂದಾಗ ಆ ಟೈಮ್ನಲ್ಲಿ ಅಟ್ಲೀಸ್ಟ್ ಎಷ್ಟೇ ಸಮಯದ ಮಿತಿಯಲ್ಲಿ ಇದ್ರೂ ಕೂಡ ಸೌಂಡನ್ನು ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ ಅಂತ ಅನ್ನೋದನ್ನು ಕೂಡ ಅವ್ರ ಗಮನದಲ್ಲಿ ಇಟ್ಬೇಕು.
0: ಇತ್ತೀಚೆಗೆ ಆ ಥರದ್ದು ನನಗೆ ಜ್ಞಾಪಕ ಇದ್ದಂಗೆ 30-40 ವರ್ಷದಿಂದ ಆ ಥರದ ಘಟನೆಗಳು ಯಾವುದೂ ಕೂಡ ನಡೆಯುತ್ತಿಲ್ಲ, ಎಲ್ಲ ಸೌಹಾರ್ದಯುತವಾಗಿ ಹೋಗ್ತಾ ಇದ್ದಾರೆ.
1: ಸರ್, ಈಗ ಗಣೇಶನ ಆಚರಣೆ ಸಂದರ್ಭದಲ್ಲಿ ಏನೇನು ಕ್ರಮಗಳಿವೆ? ಸಾಕಷ್ಟು ಇವೆ, ಸರ್ಕಾರದ ಕಡೆಯಿಂದ ಏನೇನು ಆಗಬೇಕು?
0: ಈಗಾಗಲೇ ನಮ್ಮ ಪೊಲೀಸ್ ಆಯುಕ್ತರ ಹತ್ರ ಕೂಡ ಮಾತಾಡಿದ್ದೀನಿ, ನಮ್ಮ ಇಲಾಖೆಯಿಂದ ಪತ್ರ ಕೂಡ ಬರೆಸಿದ್ದೀವಿ, ಬರೆಸಿ ಪಿ ಒ ಪಿ ಗಣೇಶ ಅಥವಾ ರಾಸಾಯನಿಕ ಲೇಪಿತ ಗಣೇಶ ಇದ್ದರೆ ಲೈಸೆನ್ಸ್ ಕೊಡಬಾರ್ದು ಅಂತಲೂ ಹೇಳಿದ್ದೀವಿ. ಅವರು ಕೂಡ ಆಯುಕ್ತರು ಪಾಸಿಟಿವ್ ಆಗಿ ಮಣ್ಣಿನ ಗಣೇಶ ಇಟ್ಟರೆ ಮಾತ್ರ ನಾವು ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಖ್ಯ ಆಯುಕ್ತರು ಮಹಾನಗರ ಪಾಲಿಕೆ ಅವ್ರಿಗೂ ಹೇಳಿದ್ದೀವಿ ಈ ರೀತಿ ಪ್ರಮೋಟ್ ಮಾಡಬೇಕು, ಮಣ್ಣಿನ ಗಣೇಶ ಮಾತ್ರ ಇರಿ, ಇಲ್ಲಾಂದರೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತೇಳಿ. ಅವ್ರು ಸ್ವಲ್ಪ ಬ್ರೇಕ್ ಹಾಕಿದ್ರೆ ಸಹಜವಾಗಿ ಬರ್ತಾರೆ. ಇವತ್ತು ನಾವು ಪ್ರಾರಂಭ ಮಾಡಿದ್ರೆ ಒಂದು ವರ್ಷ 2 ವರ್ಷಕ್ಕೆ ಒಂದು ಹಂತಕ್ಕೆ ಬರುತ್ತೆ.
1: ಬರುತ್ತೆ ಸರ್.

0: ಹಬ್ಬದ ಸಂದರ್ಭದಲ್ಲಿ ಹೇಳಿದಂತಹ ವಿಚಾರಗಳು, ತಾವು ನೀಡಿದಂತಹ ಸಲಹೆಗಳನ್ನು ನಮ್ಮ ಜನತೆ ಚಾಚು ತಪ್ಪದೆ ಪಾಲಿಸ್ತಾರೆ ಅಂತ ನೋಡೋಣ. ಯಾಕಂದ್ರೆ ಮುಂದಿನ ವರ್ಷ ಬಂದಾಗ ನಾವು ಎಷ್ಟೆಲ್ಲ ಸುಧಾರಣೆ ಆಗಿದ್ದೀವಿ ಅಂತ ಹೇಳಿ ಹೇಳಬೇಕು ಜನ.
1: ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು ಕನಿಷ್ಠ ಒಂದು 200 ಗಣೇಶ ಫಂಕ್ಷನ್ಗಳಿಗಾದರೂ ಅಟೆಂಡ್ ಮಾಡ್ತೀನಿ, ಯಾವುದೂ ಮಿಸ್ ಮಾಡಲ್ಲ. ನಾನು ನನ್ನ ಇನ್ವಿಟೇಷನ್ ಕೊಡಕ್ಕೆ ಬಂದಾಗ್ಲೇ, ಈಗಲ್ಲ ಒಂದು 7-8-10 ವರ್ಷಕ್ಕೆ ಮುಂಚೆನೆ ಕಂಡೀಷನ್, POP ಗಣೇಶ ಇಟ್ಟರೆ ನಾನು ಬರಲ್ಲ ಅಂತ ಹೇಳ್ತೀನಿ. ಮಣ್ಣಿನ ಗಣೇಶನೇ ಇಡಬೇಕು ಅಂತ ನಾನು ಹೇಳಿರೋದ್ರಿಂದ 100-99 ಭಾಗ ನಮ್ಮ ಕ್ಷೇತ್ರದಲ್ಲಿ ಮಣ್ಣಿನ ಗಣೇಶನೇ ಇಡ್ತಾ ಇದ್ದಾರೆ. ಅದೇ ರೀತಿ ನನ್ನ ರೀತಿನೇ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಾವೆಲ್ಲ ಇನ್ಸಿಸ್ಟ್ ಮಾಡಬೇಕು
0: ಹೇಳಬೇಕು ಅಂತಾರೆ. ಜನರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳಿ ನಾವು ಭಾವಿಸೋಣ ಸರ್. ಈಗ ಮುಖ್ಯವಾಗಿ ಅರಣ್ಯ ಸಂಪತ್ತಿನ ಬಗ್ಗೆ ಇತ್ಯಾದಿ ಕೆಲವು ವಿಚಾರಗಳ ಕಡೆ ಬರೋಣ ಸರ್. ಎಲ್ಲರಲ್ಲೂ ಕೂಡ ನಮ್ಮ ಕರ್ನಾಟಕದ ಅರಣ್ಯದ ಪ್ರದೇಶ ತುಂಬ ಸಂಪದ್ಭರಿತವಾಗಿದೆ, ಸಾಕಷ್ಟು ವಿಶೇಷವಾಗಿದೆ. ರಾಷ್ಟ್ರದಲ್ಲೇ ಕೂಡ ನಾವು ಭಾಳ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ದೇಶಮಟ್ಟದಲ್ಲಿ 33% ಅಂತ ಹೇಳುವಾಗ ನಮ್ಮಲ್ಲಿ 22% ಇದೆ. ಸ್ವಲ್ಪ ಕೊರತೆ ಇದೆ ನಿಜ, ಅದನ್ನು ಹೆಚ್ಚು ಮಾಡಲಿಕ್ಕೆ ಸತತವಾದಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ಅಂತ ಅನ್ಬೋದು. ಇಂಥ ಒಂದು ಸಂಪತ್ತು ರಕ್ಷಣೆ ಆಗಬೇಕು ಅಂತಂದರೆ ಅರಣ್ಯ ಇಲಾಖೆ ಸಚಿವರಾಗಿ ಮತ್ತು ಪರಿಸರ ಇಲಾಖೆ ಸಚಿವರಾಗಿ ಕೂಡ ನಿಮ್ಮ ಗಮನಾರ್ಹವಾದಂಥ ಪಾತ್ರ ಇದೆ ಸರ್ ಈ ದಿಸೆಯಲ್ಲಿ. ಇಲ್ಲಿ ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರೋದಂದ್ರೆ ಈಗ 33%ಗೆ ನಾವು ಹೋಗಬೇಕಾಗಿದೆ ಅಲ್ಲ, ಈ ಸಾಧ್ಯತೆ ಇದೆಯಾ ಸರ್ ಅರಣ್ಯವನ್ನು ಹೆಚ್ಚು ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ತಗೊಳ್ಳಲಾಗ್ತದೆ?
1: ಈಗ ನಮ್ಮಲ್ಲಿ 33% ಅರಣ್ಯ ಇರಬೇಕು ಅಂತ ಇದೆ, ಇಲ್ಲಾಂದ್ರೂ ಕೂಡ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಬಹಳ ಹಿಂದೆ ತೀರ್ಮಾನ ತಗೊಂಡಿದೆ. ನಮ್ಮಲ್ಲಿ 39,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಅರಣ್ಯ ಇದೆ, ಇನ್ನೊಂದು 6,000 ಸ್ಕ್ವೇರ್ ಅಷ್ಟು ಅರಣ್ಯ ಅಲ್ಲ, ಅದು ಅರಣ್ಯ ಥರನೇ ಇರತಕ್ಕಂಥದ್ದು ಸರ್ಕಾರಿ ಜಾಗಗಳಲ್ಲಿ. ಒಟ್ಟು ಒಂದು 46,000 ಅರಣ್ಯ ಪ್ರದೇಶಗಳು ಅಂತೇಳಿ ಪ್ಲಸ್ ಎರಡು ಸೇರಿಸಿ ಅರಣ್ಯ ಪ್ಲಸ್ ಅರಣ್ಯ ಇರತಕ್ಕಂಥದ್ದು ನಮ್ಮಲ್ಲಿ ಇದೆ. ಇದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು, ಯಾಕಂದರೆ ಅರಣ್ಯ ಇಲ್ಲಾಂದರೆ ಪ್ರಪಂಚನೇ ಇಲ್ಲ. ಇವರು ಜಪಾನ್ನವರು ಒಂದು ಟೀಮ್ ಬಂದಿತ್ತು ನಮ್ಮ ಅರಣ್ಯ ಭವನಕ್ಕೆ, ಅಲ್ಲಿ 70% ಇದೆ ಅಲ್ಲಿ. ಇವನ್ ನಮ್ಮಲ್ಲೂ ಅಷ್ಟೇ, ಉತ್ತರ ಕನ್ನಡ ಇದೆಯಲ್ಲ 90% ಅರಣ್ಯ ಇದೆ. ಕೆಲವು ಕಡೆ ಮನೆ ಇದಕ್ಕೆ ಹೋಗಿದೆ ಬಿಜಾಪುರಕ್ಕೆ, ಅಲ್ಲಿ 2-2.5% ಇದೆ. ಕೆಲವು ಜಿಲ್ಲೆಗಳಲ್ಲಿ ಇದೆ, ಕೆಲವು ಜಿಲ್ಲೆಗಳಿಲ್ಲ. ವಿಶೇಷವಾಗಿ ಪಶ್ಚಿಮ ಘಟ್ಟಗಳಿದೆಯಲ್ಲ, ಆ ಭಾಗದಲ್ಲಿ ಹೆಚ್ಚು ಅರಣ್ಯ ಇರುತ್ತೆ. ಅರಣ್ಯ ಇಲ್ಲ ಅಂದರೆ ಪ್ರಪಂಚನೇ
0: ಇಲ್ಲ. ಇಲ್ಲ ಸರ್, ಈಗ ಅರಣ್ಯ ಕಡಿಮೆ ಆಗ್ತಾ ಇರೋದ್ರಿಂದಾಗಲಿ ಅಥವಾ ವಾತಾವರಣದ ಬದಲಾವಣೆ ಎಲ್ಲ ಕಾರಣಗಳನ್ನೆಲ್ಲ ಸೇರಿಸಿ ಇವತ್ತು ನಮಗೆ ಒಂಥರ ಬರ ಅದರ ಅನುಭವ ಮಾಡ್ತಾ ಇದ್ದೀವಿ ನಾವು. ಅಂದರೆ ಇದಕ್ಕೆ ಮುಖ್ಯವಾಗಿ ಮಳೆ ಬೇಕು ಅಂತಂದಾಗ ಅರಣ್ಯ ಚೆನ್ನಾಗಿರಬೇಕು ಅಂತಂತನೋ ಭಾವನೆ ಬರುತ್ತೆ ನಮಗೆ. ಈ ದಿಶೆಯಲ್ಲಿ ಬರದ ಪ್ರದೇಶವನ್ನು ನಾವು ಸರಿಪಡಿಸಬೇಕು ಅಂತಂದರೆ ಏನೇನು ಕ್ರಮಗಳು
1: ಸಾಧ್ಯ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭಾಳ ಹಿಂದೆ ಎಲ್ಲ ಕಡ್ದಾಕ್ಬಿಡೋರು ಈಗ, ಆಮೇಲೆ ಭಾಳ ಬಿಗಿಯಾಗಿರ್ತಕ್ಕಂಥ ಕಾನೂನುಗಳನ್ನು ತಂದಿದ್ದಾರೆ. ಕೇಂದ್ರ ಸರ್ಕಾರ ತಂದಿದ್ದಾರೆ, ರಾಜ್ಯ ಸರ್ಕಾರ ತಂದಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಅರಣ್ಯ ಪ್ರದೇಶದಲ್ಲಿ ಏನೇ ಆಕ್ಟಿವಿಟೀಸ್ ಮಾಡಬೇಕಾದರೂ ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕೇ ಬೇಕು. ಇದೆಲ್ಲ ಬಿಗಿಯಾಗಿರ್ತಕ್ಕಂಥ ಕಾನೂನುಗಳು ಬಂದಿರೋದ್ರಿಂದ ಅರಣ್ಯ ಇವತ್ತು ಉಳಿದಿದೆ. ಈ ಬಿಗಿಯಾಗಿರ್ತಕ್ಕಂಥ ಕಾನೂನುಗಳು ಇಲ್ಲ ಅಂತ ಹೇಳಿದರೆ ಅರಣ್ಯ ಇನ್ನೂ ಕಡಿಮೆ ಆಗ್ಬಿಡೋದು,
0: ಕಡಿಮೆ ಆಗ್ತದೆ.
1: ಇನ್ನೂ ಅರಣ್ಯ ಇನ್ನೂ ನಾವು ಬೆಳೆಸಬೇಕು.
0: ಇದು ಒತ್ತುವರಿ ಆಗ್ತಾ ಇದೆಯಾ ಸರ್? ಈಗ ಬಹಳಷ್ಟು ಸಲ ಇದನ್ನ ಬಗ್ಗೆ ಮಾತಾಡ್ತೀವಿ ನಾವು. ಒತ್ತುವರಿ ತಡೆಗಟ್ಟಲು ಕೂಡ ಏನೇನು ಕ್ರಮಗಳು?
1: ಒತ್ತುವರಿ ಆಗಿದೆ, ಒತ್ತುವರಿ ಆಗಿದೆ, ಆಗಿರೋದನ್ನು ತೆರವುಗೊಳಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಸಮಯ ಬೇಕು, ಕೆಲವು ಕೋರ್ಟು ಕಚೇರಿಗಳಲ್ಲಿರುತ್ತೆ.
0: ಅರಣ್ಯ ನಾಶಕ್ಕೆ ಏನು ಪ್ರಮುಖವಾದಂಥ ಕಾರಣ ಅಂತ?
1: ಅರಣ್ಯ ಹಿಂದೆ ಎಲ್ಲ ಏನು ಮಾಡೋರು, ನಾವು 30-40 ವರ್ಷಕ್ಕೆ ಮುಂಚೆ ಸೌದೆ ಉಪಯೋಗಿಸ್ತಾ ಇದ್ವಿ. ಸೌದೆ ಎಲ್ಲಿಂದ ಬರೋದು?
0: ಅರಣ್ಯದಿಂದನೂ
1: ಬರೋದು, ಆಮೇಲೆ ಇಲ್ಲೂ ಕೂಡ ಯಾವುದು ಈ ಸರ್ವೆ ಸೌದೆ ಬೇರೆ ಬೇರೆ ಸೌದೆಗಳು ಎಲ್ಲನೂ ಪ್ರೈವೇಟಲ್ಲೂ ಸಿಗೋದು. ಆದರೆ ಕಾಡಿಂದನೂ ಭಾಳ ಬರ್ತಾ ಇತ್ತು. ಈಗ ಒಂದ್ಸಲ ಏನಾಯಿತು, ಗ್ಯಾಸ್ ಬಂದ್ಬಿಡ್ತಲ್ಲ, ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಇವತ್ತು ಗ್ಯಾಸ್ ಇಲ್ಲದೆ ಇರತಕ್ಕಂಥ ಮನೆಗಳಿಲ್ಲ. ಅದರಿಂದ ಕಾಡು ಉಳಿಯೋದಕ್ಕೆ ಅದು ಒಂದು ಭಾಳ ಪ್ರಮುಖ ಕಾರಣ. ಮತ್ತು ಬಿಗಿಯಾಗಿರ್ತಕ್ಕಂಥ ಕಾನೂನುಗಳು ಕಾರಣ. ಮತ್ತು ಯುವಕರಲ್ಲಿ ವಿಶೇಷವಾಗಿ ಸಾರ್ವಜನಿಕರಲ್ಲಿ ಮರಗಳ ಬಗ್ಗೆ ಇರತಕ್ಕಂಥ ಪ್ರೀತಿ ಕೂಡ ಅರಣ್ಯ ಉಳಿಸೋದಕ್ಕೆ ಕಾರಣ ಆಗಿದೆ. ಇದೇ ಪ್ರೀತಿ ಇನ್ನೂ ಬೆಳೆಸೋದ್ರಲ್ಲೂ ಕೂಡ ಇರಬೇಕು,
0: ಮಾಡಬೇಕಾಗತ್ತೆ. ಬಹುಶಃ ಈಗ ನಗರೀಕರಣ, ಕೈಗಾರೀಕರಣ ಈ ಅಂಶಗಳು ಕೂಡ ಈ ಅರಣ್ಯ ರಸ್ತೆ ಆಗಲಿ ತುಂಬಾ ಹಾನಿ ಆಗ್ತಾ ಇದೆ.
1: ಹೌದು, ರಸ್ತೆಗಳ ಅಗಲೀಕರಣ ಆದಾಗ ಈ ಮೆಟ್ರೋ ಹೋಗೋದ ದಾರಿನಲ್ಲಿ ಮತ್ತೆ ಫ್ಯಾಕ್ಟ್ರೀಸ್ ಎಲ್ಲ ಬರುತ್ತೆ, ಮತ್ತೆ ನಗರಗಳು ಆಗುತ್ತೆ, KIDB ಲೇಔಟ್ಸ್ ಆಗುತ್ತೆ. ಅಂತ ಸಂದರ್ಭದಲ್ಲೆಲ್ಲ
0: ವನ್ಯಜೀವಿಗಳು

0: ರಕ್ಷಣೆ ಕೂಡ ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಪರಿಸರ ಇಲಾಖೆ ಜೊತೆಗೆ ಜೀವ ವೈವಿಧ್ಯತೆಗಳ ಒಂದು ರಕ್ಷಣೆ ಕೂಡ ತಮಗೆ ಬರೋದ್ರಿಂದ ಈ ಕಡೆಯೂ ಕೂಡ ಗಮನ ಹರಿಸಬೇಕಾಗತ್ತೆ. ಈ ಈ ವನ್ಯಜೀವಿ ಮತ್ತು ಮನುಷ್ಯನ ಸಂಘರ್ಷ ತುಂಬಾ ದಿನಗಳಿಂದ ಇದು ಇದ್ದೇ ಇದೆ. ಸರಿಪಡಿಸ್ಬೇಕಂದ್ರೆ ಜನರಿಗೆ ಹೇಳೋದಾಗ್ಲಿ ಅಥವಾ ಅವರಿಗೆ ಕಾನೂನು ಮೂಲಕವಾಗಿ, ಕಾನೂನು ಹೇಳಿದ್ರೆ ಅಯ್ಯೋ ಕಾನೂನು ತುಂಬಾ ಬಿಗಿಯಾಯಿತು ಅಂತ ಹೇಳ್ತಾರೆ, ಸ್ವಲ್ಪ ಅಡ್ಜಸ್ಟ್ ಆಗಿ ಸರ್ಕಾರ ಜೊತೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗತ್ತೆ ಜನರು ಕೂಡ. ಇದ್ರ ಬಗ್ಗೆ ಹೇಗೆ ಸರ್?
1: ಈಗ ಪ್ರಪಂಚ ಅನ್ನೋದು ಮನುಷ್ಯದ ಒಬ್ಬರಿಗೆ ಅಲ್ಲ, ಸೃಷ್ಟಿ ಮಾಡುವುದು. 84 ಲಕ್ಷ ಜೀವರಾಶಿಗಳಿದೆ. ಎಷ್ಟೇಳಿ?
0: 84 ಲಕ್ಷ
1: ಜೀವರಾಶಿಗಳು ಈ ಪ್ರಪಂಚದಲ್ಲಿದೆ. ಅದು ಸೃಷ್ಟಿ ಮಾಡೋದು ನಮ್ಮೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಕೂಡ ಬದುಕುವಂಥ ಹಕ್ಕಿದೆ. ಅದಕ್ಕೆಲ್ಲ ಕೂಡ ಆಹಾರ ಸೃಷ್ಟಿ ಮಾಡೋದನ್ನು ಎಲ್ಲ ಕಲ್ಪಿಸ್ಕೊಟ್ಟಿದ್ದಾನೆ. ಅದರಿಂದ ಅದು ವಿಶೇಷವಾಗಿ ಅದೇ ರೀತಿ ವನ್ಯಜೀವಿಗಳ ಅದರ ಮೇಲೆ ಭೇಟಿ ಆಡುವಂಥವ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ
0: ಕೂಡ ಸಾಕಷ್ಟು ಬಿಗಿಯಾದ ಕಾನೂನುಗಳಿವೆ.
1: ನಮ್ಮಲ್ಲಿ ಏನಾಗಿದೆ, ಈ ಪ್ರಾಣಿಗಳು ಮತ್ತು ಮನುಷ್ಯರ ತಿಕ್ಕಾಟ, ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ಈ ಕಡೆ ಚಿಕ್ಕಮಗಳೂರು, ಇಲ್ಲೆಲ್ಲ ನಮ್ಮಲ್ಲಿ ಆನೆಗಳು ಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ದೇಶದಲ್ಲಿ 1,000-1,500 ಆನೆ ಇದೆ. ನಮ್ಮ ರಾಜ್ಯದಲ್ಲೇ 1,000-1,500 ಆನೆ ಇದೆ. ಅದೇ ರೀತಿ ಹುಲಿಗಳ ಸಂಖ್ಯೆನೂ ಜಾಸ್ತಿ ಇದೆ, ಚಿರತೆಗಳ ಸಂಖ್ಯೆನೂ ಜಾಸ್ತಿ ಇದೆ. ಈ 3 ಸ್ವಲ್ಪ ಪ್ರಾಣಹಾನಿ ಆಗುತ್ತೆ. ಪ್ರತಿ ವರ್ಷ ಕನಿಷ್ಠ ಏನಿಲ್ಲಾದರೂ 40-50 ಜನ ಪ್ರಾಣಹಾನಿ ಇದೆಲ್ಲ ಆಗುತ್ತೆ. ಪ್ಲಸ್ ಈ ಇದು ಕರಡಿ,
0: ಹೌದು,
1: ಕರಡಿಯಿಂದನೂ ಒಂದೊಂದ್ಸಲಿ ಆಗುತ್ತೆ. ಒಟ್ಟಾರೆಯಾಗಿ 40-50 ಜನ ಈ ವನ್ಯಜೀವಿಗಳಿಂದ ಸಾಯ್ತಾರೆ.
0: ಹೌದೌದು. ಈಗ ವನ್ಯಜೀವಿಗಳ ರಕ್ಷಣೆ ಮಾತಾಡ್ತೀವಿ, ನಿಜ. ಅದು ಅದೇ ಸಮಯದಲ್ಲಿ ಆನೆಗಳು ಗದ್ದೆಗೆ ನುಗ್ತವೆ, ಆಮೇಲೆ ಮಂಗಗಳ ಕಾಟ ಇದೆ, ಸಾಕಷ್ಟು ಹಾನಿಯಾಗುತ್ತೆ. ನವಿಲುಗಳು ಕೂಡ ರೈತರಿಗೆ ತುಂಬ ಸಂಕಷ್ಟ ತಂದೊಡ್ತವೆ ಅಂತಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತರಿಗೆ ಒಂದು ಆತಂಕ ಏನಂತಂದರೆ, ನಮಗೆ ಪ್ರಾಣಿಗಳಿಂದ ರಕ್ಷಣೆ ಸಿಗಬೇಕು, ಅಕಸ್ಮಾತ್ ಏನಾದರೂ ಬೆಳೆ ಹಾಳಾದರೆ ಅದಕ್ಕೆ ಕೂಡ ಪರಿಹಾರ ಸಿಗಬೇಕು, ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅಂತನೋ ವಿಚಾರವನ್ನು ಪದೇ ಪದೇ ಹೇಳ್ತಿರ್ತಾರೆ.
1: ಈಗ ಆನೆಗಳಿಂದ ಕೂಡ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳು ನಾಶ ಆಗುತ್ತೆ. ಅದು ಕಾಡಿಂದ ತೋಟಗಳು ಹೋದ ತಕ್ಷಣ ಏನಾಗುತ್ತೆ, ಸಹಜವಾಗಿ ಎಲ್ಲ ತುಳಿದಾಕ್ಬಿಡುತ್ತೆ. ಇನ್ನೇನು ಹುಲಿ ಅಥವಾ ಚಿರತೆಯಿಂದ ಬೆಳೆ ನಾಶ ಆಗಲ್ಲ, ಆದರೆ ಕಾಡಿನ ಹಂದಿಗಳಿಂದನೂ ಆಗುತ್ತೆ, ಆಮೇಲೆ ನವಿಲಿಂದನೂ ಕೂಡ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಇದು ರಾಜ್ಯ ಸರ್ಕಾರ ಕೂಡ ಇವನ್ ಪ್ರಾಣಿಗಳಿಂದ ಡೆತ್ ಆದಂಥ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಪರಿಹಾರ ಕೂಡ ಕೊಡ್ತೀವಿ. 20 ಲಕ್ಷ ರೂಪಾಯಿ ಅಷ್ಟು ಹಣ ಕೂಡ ಕೊಡ್ತಾರೆ. ಆದರೆ ಸತ್ತೋದ್ರು ವಾಪಸ್ ಬರೋದಿಲ್ಲ. ಆಮೇಲೆ ವಿಶೇಷವಾಗಿ ಆನೆಗಳಿಗೆ ಕಾರಿಡಾರ್ ಇದೆ. ಆ ಕಾರಿಡಾರಲ್ಲಿ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಕೂಡ ಹತ್ತಿರ 2,000 ಕಿಲೋಮೀಟರ್ಗಿಂತಲೂ ಹೆಚ್ಚು ರೈಲ್ವೆದು ಲೈನ್ ಬ್ಯಾರಿಕೇಡಿಂಗು ಹಾಕಿದ್ದೀವಿ. ಇನ್ನೂ ಹಾಕುವಂಥದ್ದಿದೆ.
0: ಆನೆಗಳ ಸಂರಕ್ಷಣೆ ಮಾಡಬೇಕಂತಂದಾಗ ಸಾಕಷ್ಟು ಸುತ್ತಲೂ ಕೂಡ ಬೇಲಿ ಹಾಕೋದಾಗಲಿ ಅಥವಾ
1: ಬ್ಯಾರಿಕೇಡಿಂಗ್, ಆಮೇಲೆ ಟ್ರೆಂಚ್ ಒಗಿತಾರೆ, ಬ್ಯಾರಿಕೇಡಿಂಗ್ ಹಾಕ್ತಾರೆ, ಆಮೇಲೆ ಫೆನ್ಸಿಂಗ್ ಹಾಕ್ತಾರೆ, ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆಯಲ್ಲ ಅದು ಅದು ಹಾಕ್ತಾರೆ.
0: ಜೊತೆ ಜೊತೆಗೆ ಪರಿಸರ ಸಂರಕ್ಷಣೆ ಅಂತ ವಿಷಯ ತುಂಬ ಮುನ್ನೆಲೆಯಲ್ಲಿ ಇದೆ ಇವಾಗ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕಾಗಿದೆ. ಮತ್ತೆ ನಗರಗಳಲ್ಲಿ ಒಂದು ಮರ ಕಡಿಬೇಕಂತಂದ್ರೆ 1,000 ಬಾರಿ ಯೋಚಿಸಬೇಕಾಗತ್ತೆ, ಮತ್ತು ಅದಕ್ಕೆ ಸಾಕಷ್ಟು ನಿಯಮಗಳಿವೆ, ಪೂರ್ವಾನುಮತಿ ತಗೋಬೇಕಾಗತ್ತೆ, ಇತ್ಯಾದಿಗಳೆಲ್ಲ ಇವೆ. ಹಾಗಾಗಿ ಇಲ್ಲಿ ಮರಗಳ ರಕ್ಷಣೆ ಬಗ್ಗೆ ಸಾಕಷ್ಟು ಜಾಗೃತಿ ಇದೆ ಅಂತ ಅನಿಸುತ್ತೆ ನಮಗೆ ಸಿಟಿನಲ್ಲಿ.
1: ಈಗ ಮರಗಳು ರೆಂಬೆ ಏನಾದ್ರು ತೊಂದರೆ ಆಗ್ತಾ ಇದ್ರೆ, ಒಣಗಿದ್ರೆ ಅಥವಾ ಮನೆಗಳ ಮೇಲೆ ಹೋಗ್ಬಿಟ್ಟಿದ್ರೆ ಅಲ್ಲಿ ಲೋಕಲ್ ಅಧಿಕಾರಿಗಳಿಗೆ ಪವರ್ಸ್ ಇರುತ್ತೆ, ತೆಗಿತಾರೆ. ಅಥವಾ ಮರ ತೆಗಿಬೇಕಂದ್ರೆ ಹೈಕೋರ್ಟಿಂದ ಒಂದು ಕಮಿಟಿ ಮಾಡಿದ್ದಾರೆ. ಹೈಕೋರ್ಟ್ ಒಂದು ಕಮಿಟಿ, ಮಾನಿಟರಿಂಗ್ ಕಮಿಟಿ ಇರುತ್ತೆ. ಅಲ್ಲಿಗೆ ಲೆಟರ್ ಬರೆದು ಈ ಫಾರೆಸ್ಟ್ ಆಫೀಸರು ರೆಕಮೆಂಡ್ ಮಾಡಿ ಆ ಸಮಿತಿ ತೀರ್ಮಾನ ಮಾಡಿದ್ರೆ ಮಾತ್ರ ಮರ ಕಡಿಬೇಕು. ಕಾನೂನು ಬಿಗಿಯಾಗಿದೆ, ಆದರೂ ಕೂಡ ಕೆಲವರು ಕಡಿದು ಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಕೇಸ್ ಹಾಕಿ ಅವ್ರ ಮೇಲೆ FIR ಹಾಕಿ ಮಾಡ್ತಾರೆ, ಮತ್ತು ಮರ ಕಡ್ದಂಥ ಸಂದರ್ಭದಲ್ಲಿ ಪಬ್ಲಿಕ್ ಕೂಡ ಕಂಪ್ಲೇಂಟ್ ಮಾಡ್ತಾರೆ, ಅಬ್ಜೆಕ್ಷನ್ನು ಮಾಡ್ತಾರೆ. ಅಂದರೆ ಇದೇನಾಗುತ್ತೆ, ಮರಗಳ ಬಗ್ಗೆ ಜನಕ್ಕಿರ್ತಕ್ಕಂಥ ಕಾಳಜಿ ಗೊತ್ತಾಗುತ್ತೆ.
0: ಪರಿಸರ ಖಾತೆಯ ಜವಾಬ್ದಾರಿ ತಮ್ಮ ಮೇಲೆ ಇರೋದ್ರಿಂದ ಈ ಎಲ್ಲ ಮಾಲಿನ್ಯಗಳು ತಡೆಗಟ್ಟಬೇಕು. ಅದಕ್ಕೆ ಮಂಡಳಿಗಳು ಇವೆ, ಸಾಕಷ್ಟು ಕ್ರಮಗಳನ್ನು ಅವರು ತಗೋಬೇಕಾಗತ್ತೆ. ಆ ಒಂದು ಕೆಲಸ ಜಾಸ್ತಿ ಚೆನ್ನಾಗಿ ಮಾಡಿದರೆ ಬಹುಶಃ ಒಂದು ಉತ್ತಮವಾದಂಥ ಗಾಳಿ ನಮಗೆ ಸಿಗೋಕೆ ಸಾಧ್ಯ ಆಗುತ್ತೆ. ಆಮೇಲೆ ಈ ತ್ಯಾಜ್ಯ ವಸ್ತುಗಳ ಒಂದು ಘನ ತ್ಯಾಜ್ಯಗಳ ವಸ್ತುಗಳ ನಿರ್ವಹಣೆ ಕೂಡ ತುಂಬ ಕಠಿಣವಾದದ್ದೇ ಅಂತ ಅನಿಸುತ್ತೆ. ಸರ್ಕಾರಗಳು ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅವು ಬೆಟ್ಟದಷ್ಟು ಹಾಗೆ ಬೆಳೀತಾ ಇವೆ. ಅದರ ನಿರ್ವಹಣೆ ಬಗ್ಗೆ ಹೇಳಿ ಸರ್.
1: ಈಗ ತ್ಯಾಜ್ಯ ನಿರ್ವಹಣೆ ಬಗ್ಗೆ ನಮ್ಮ BTM ವಿಧಾನಸಭಾ ಕ್ಷೇತ್ರ ಮಾದರಿ

ಅಂತ ಹೇಳ್ಬೋದು. ನಮ್ಮಲ್ಲಿ ಕಸರಸ ಕೇಂದ್ರ ಅಂತ ಮಾಡಿದ್ದೀವಿ, ಅದನ್ನೊಂದ್ಸಲಿ ನೀವೆಲ್ಲ ನೋಡಬೇಕು. ನಮ್ಮ ರಾಜ್ಯಕ್ಕೆ ನಾವು ಮಾಡಿರ್ತಕ್ಕಂಥದ್ದನ್ನು ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ಮಾಡಿದ್ರೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಸಾಕಷ್ಟು ನಾವು ಪರಿಹಾರ ಕಂಡಿಡ್ಕೋಬೋದು. ಆಮೇಲೆ ಈಗ ಜಲಮಾಲಿನ್ಯ, ಈ ಬೆಂಗಳೂರಿಗೆ 2000ಕ್ಕಿಂತಲೂ ಹೆಚ್ಚು MLD ನೀರು ಬರುತ್ತೆ. ನಮ್ಮ ಇದು ಪ್ಲ್ಯಾಂಟ್ಸ್ ಇದೆಯಲ್ಲ, ನೀರಿನ ಪರಿಷ್ಕರಣೆ ಮಾಡುವಂಥ ಪ್ಲ್ಯಾಂಟ್ಸ್ ಇದೆಯಲ್ಲ, ಅಲ್ಲಿ ಪರಿಷ್ಕರಣೆ ಆಗ್ತಾ ಇರತಕ್ಕಂಥದ್ದು STPs 1200 MLD ಅಷ್ಟೇ. ಎಲ್ಲ ಕರೆಕ್ಟಾಗಿ 24 hours ನಡೀತಾ ಇದ್ದರೆ 1200 MLD ಆಗುತ್ತೆ. ಆದರೆ ನೀರು 2000ಕ್ಕಿಂತಲೂ ಜಾಸ್ತಿ ಬಂದರೂ ಕೂಡ 1800 ಮಾತ್ರ ನಾವು ಆಚೆ ಹೋಗುತ್ತೆ. ಇನ್ನೊಂದು 200-300 MLD ಇಲ್ಲೇ ನಾವು ಬಳಸ್ಕೊಂಡ್ಬಿಡ್ತೀವಿ. ಅದು ಸ್ಟಾರ್ ಮೋಟರ್ ಏನು ಹೋಗೋದಿಲ್ಲ ಅದು. ಅಂದರೆ ಇನ್ನೂ ಒಂದು 600 MLD ಅಷ್ಟು ನೀರು ಈ ಸ್ಟಾರ್ ಮೋಟರ್ ಏನ್ಸ್ ಮುಖಾಂತರ ನದಿಗೆ ಹೋಗೋದು. ಕೊನೆಗೆ ಈಗ ವೃಷಭಾವತಿ ಹೋಗಿ ಕನಕಪುರದ ಹತ್ರ ಸೇರ್ಕೊಳ್ಳುತ್ತೆ ಕಾವೇರಿ ನದಿ. ಈ ಕಡೆ ಚಲ್ಲಕಟ್ಟೆ ವ್ಯಾಲಿದು ತಮಿಳ್ನಾಡಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಕಾವೇರಿ ನದಿಗೆ ಸೇರೋದು. ಅದರಿಂದ

0: ಬೆಳ್ಳಿ ಇಲ್ಲೇ ನಾವು ಬಳಸ್ಕೊಂಡ್ಬಿಡ್ತೀವಿ. ಅದು ಸ್ಟಾರ್ ಮೋಟರ್ ಟ್ರೈನ್ ಹೋಗೋದಿಲ್ಲ ಅದು. ಅಂದರೆ ಇನ್ನೂ ಒಂದು 600 ml ಅಷ್ಟು ನೀರು ಈ ಸ್ಟಾರ್ ಮೋಟರ್ ಟ್ರೈನ್ಸ್ ಮುಖಾಂತರ ನದಿಗೆ ಹೋಗೋದು ಕೊನೆಗೆ. ಈಗ ವೃಷಭಾವತಿ ಹೋಗಿ ಕನಕಪುರದ ಹತ್ರ ಸೇರ್ಕೊಳ್ಳುತ್ತೆ ಕಾವೇರಿ ನದಿ. ಈ ಕಡೆ ಚಲ್ಲಘಟ್ಟ ವ್ಯಾಲಿದು ತಮಿಳ್ನಾಡಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಕಾವೇರಿ ನದಿಗೆ ಸೇರೋದು. ಅದರಿಂದ ನಾನು ಈಗ ಮೀಟಿಂಗ್ ಇದೆ ನಮ್ಮ ಬಿಡು ಸ್ಪೀಚ್ ಚೇರ್ಮನ್ರಿಗೆ, ಮೊನ್ನೆ ಅವ್ರಿಗೆ ಒಂದು ಈ ರೀತಿ ಆಗ್ತಾ ಇದೆ ಅಂತ ಅವ್ರಿಗೆ ನೋಟಿಸ್ ಒಂದು ಸೂಚನೆ ಕೊಟ್ಟಿದ್ವಿ. ಆಮೇಲೆ ಈಗಿರ್ತಕ್ಕಂಥ ಎಸ್ ಟಿ ಪಿಸ್ನ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಇನ್ನೂ 550 ml ನೀರು ಸಂಸ್ಕರಣೆ ಮಾಡುವಷ್ಟು ಕೆಲಸಗಳು ಪ್ರಾರಂಭ ಆಗಿದೆ ಅಥವಾ ಸ್ಯಾಂಕ್ಷನ್ ಆಗಿದೆ. ಅದು ಕೂಡ ಶೀಘ್ರಗತಿನಲ್ಲಿ ಆಗಬೇಕು, ಅದೊಂದು ಮಾಡಬೇಕು. ಆಮೇಲೆ ಏನಾಗುತ್ತೆ, ನಮ್ಮ ಅಪಾರ್ಟ್ಮೆಂಟ್ಸು 80 ಮನೆಗಿಂತಲೂ ಹೆಚ್ಚಿರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ಗೆ ಎಸ್ ಟಿ ಪಿಸ್ ಕಡ್ಡಾಯ ಇರುತ್ತೆ. ಅದು ಸರಿಯಾಗಿ ಸಮರ್ಪಕವಾಗಿ ನೋಡ್ತಾ ಇದ್ದಾರೋ ಇಲ್ವೋ ಅಂತೇಳಿ ನಮ್ಮ ಅಧಿಕಾರಿಗಳಿಗೆ 15 ದಿನ ಟೈಮ್ ಕೊಟ್ಟಿದ್ದೀನಿ. ಆಗಲೇ ಒಂದು ವಾರ ಆಯಿತು, ಅವರು ಸಮರ್ಪಕವಾಗಿ ಅವ್ರು ಮಾಡಬೇಕು. ಆಮೇಲೆ ನದಿಗಳ ಪಕ್ಕದಲ್ಲಿ ಫ್ಯಾಕ್ಟ್ರೀಸು ಬೇಕಾದಷ್ಟು ಬೇರೆ ಬೇರೆ ಉತ್ಪನ್ನಗಳು ತಯಾರಿಸುವಂಥ ಫ್ಯಾಕ್ಟ್ರೀಸು ಇದೆ. ಅಲ್ಲೆಲ್ಲ ಜಲಮಾಲಿನ್ಯ ಆಗ್ತಾ ಇದೆ, ಅನೇಕ ಕಡೆ ನದಿ ನೀರು ಕೂಡ ಕುಡಿಯೋಕೆ ಯೋಗ್ಯ ಅಲ್ಲ ಅಂತ ನಮ್ಮ ಇಲಾಖೆಯವರೇ ಅದನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಅದನ್ನು ಒಂದು 15 ದಿವಸದಲ್ಲಿ ಯಾವ್ಯಾವ ಫ್ಯಾಕ್ಟ್ರಿ ಕಲುಷಿತ ಮಾಡ್ತಾ ಇದೆ ಅಂತೇಳಿ ಪಟ್ಟಿ ಮಾಡೋಕೆ ಹೇಳಿದ್ದೀನಿ. ಈಗಾಗಲೇ ಒಂದು ವಾರ ಆಯಿತು, ಮುಂದಿನ ವಾರ ಮೀಟಿಂಗ್ ಇಟ್ಕೊಳ್ತೀನಿ. ಯಾವ್ಯಾವ ಫ್ಯಾಕ್ಟ್ರಿ ಕಲುಷಿತ ಮಾಡ್ತಾ ಇದೆ ಅಂಥದ್ದನ್ನು ಅವರು ಸರಿ ಮಾಡಬೇಕು, ಇಲ್ಲಾಂದರೆ ಮುಚ್ಚಿ.
1: ಹೌದು, ಈ ರೀತಿ ಕಟ್ಟಳೆಗಳನ್ನು ಹಾಕಿದರೆ
0: ಕಾನೂನು ಇದೆ.
1: ಹೌದು,
0: ಕಾನೂನು ಜಾರಿ ಮಾಡಬೇಕು.
1: ಹೌದೌದು,
0: ಜಾರಿ ಮಾಡುವಂಥ ಕೆಲಸ ಮಾಡಬೇಕು.
1: ಸರ್, ಈಗ ಬೆಂಗಳೂರಿನಲ್ಲಿ ನಾವು ನದಿಗಳ ಬಗ್ಗೆ ಮಾತಾಡ್ತೀವಿ, ಕೆರೆಗಳ ಬಗ್ಗೆ ಮಾತಾಡ್ತೀವಿ. ಗಣೇಶನ ಹಬ್ಬದ ಸಂದರ್ಭದಲ್ಲಿ ಇನ್ನಷ್ಟು ಜಾಸ್ತಿ ಕಲುಷಿತ ಆಗುತ್ತೆ, ಅದರ ತಡೆಗಟ್ಟಬೇಕಾಗತ್ತೆ. ಮತ್ತು ಬಹಳ ಗಮನಾರ್ಹವಾಗಿ ಅಂತೇನೆಂದರೆ, ಇವಾಗ ನದಿಯಲ್ಲಿ ಕೆರೆಯಲ್ಲಿ ನೀರು ಇಲ್ಲ, ಅದು ತುಂಬ ಸಮಸ್ಯೆ ಆಗಿದೆ. ಇಂಥ ಸಂದರ್ಭದಲ್ಲಿ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಗಣೇಶನ ವಿಸರ್ಜನೆಯನ್ನು ಸಣ್ಣ ಸಣ್ಣ ಒಂದು ಪಾತ್ರೆಯಲ್ಲಿ ಮುಳುಗಿಸ್ಬೇಕು, ಅಲ್ಲಿ ಇನ್ನೊಂದು ಏನೋ ಬೀಜ ಇರಬೇಕು, ಅದನ್ನು ನೆಡಬೇಕು ಅಂತೇಳಿ ಇತ್ಯಾದಿ ಕೆಲವು ಕ್ರಮಗಳಿವೆ ಆ ಬಗ್ಗೆ.
0: ಅದು ಸಣ್ಣ ಸಣ್ಣ ಗಣೇಶ ಏನು ಮಾಡ್ತಾರೆ, ಮನೆಯಲ್ಲಿ ಬಕೆಟಲ್ಲಿ ಮಾಡ್ತಾರೆ. ಆಮೇಲೆ ಈಗ ಮೊದಲೆಲ್ಲ ಏನು ಮಾಡ್ತೀವಿ, ಲಾಲ್ಬಾಗ್ ಕೆರೆಗೆ ಹೋಗ್ತಾ ಇದ್ದೀವಿ ನಾವು ಹುಡುಗರ ಇದ್ದಾಗ, ಹಲಸೂರು ಕೆರೆಗೆಲ್ಲ ಹೋಗ್ತಾ ಇದ್ದೀವಿ, ಕೆರೆನೇ ಬಿಟ್ಬಿಡ್ತಿದ್ರೆ ಆಗೆಲ್ಲ. ಈಗ ಏನಾಗಿದೆ, ಒಂದು 20-30 ವರ್ಷದ ಈಚೆಗೆ ಎಲ್ಲ ಕಡೆ ಕೂಡ ಈ ಮಾಡಿದ್ದಾರೆ, ಟ್ಯಾಂಕಲ್ಲೇ ಬಿಡಬೇಕು ಅಂತ ಈಗ ಮಾಡಿದ್ದಾರೆ. ಮಾಡಿರೋದ್ರಿಂದ ಕೆರೆಗಳಿಗೆ ನೇರವಾಗಿ ಯಾರು ಬಿಡ್ತಾ ಇಲ್ಲ. ಈಗ ಬೇರೆ ಕಡೆ ವಾರ್ಡ್ಗಳಲ್ಲಿ BBMP ಅವರು ಎಲ್ಲಿ ನಿಗದಿತಿ ಮಾಡಿರ್ತಾರೋ ಆ ಜಾಗಕ್ಕೆ ಹೋಗೋಕೆ ಆಗೋದಿಲ್ಲ ಅಂತೇಳಿ, ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಡ್ತಾರೆ, ಎಲ್ಲಂದ್ರೆ ಅಲ್ಲಿ ಇದಾಕ್ ಮಾಡ್ತಾರೆ ಅಂತೇಳಿ ನಿಗದಿತ ಸ್ಥಳಗಳಲ್ಲಿ ಟ್ಯಾಂಕರು ಕೂಡ ನಿಲ್ತಿರ್ತಾರೆ. ಅದೆಲ್ಲ ಸ್ವಲ್ಪ ಈ ಒಂದು 20-30 ವರ್ಷದ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಜನ. POP ಗಣೇಶ ಬಳಸೋದು ಬಿಟ್ಬಿಟ್ರೆ ಅಥವಾ ಈ ಕಲರ್ ಹಾಕಿರ್ತಕ್ಕಂಥ ಗಣೇಶ ಬಿಟ್ಬಿಟ್ರೆ, ರಾಸಾಯನಿಕ ಲೇಪಿತ ಬಿಟ್ಬಿಟ್ರೆ ಇದೆಲ್ಲ ಕೂಡ ಕೆಲಸನೇ ಇರಲ್ಲ.
1: ಹೌದೌದು,
0: ಜನ ಅರ್ಥ ಮಾಡ್ಕೋಬೇಕು.
1: ನಿಜ. ಇನ್ನೊಂದು ಭಾಳ ಪ್ರಮುಖವಾದಂಥ ಪ್ರಶ್ನೆ ಕೇಳಬೇಕು ಸಚಿವರೇ. ಈಗ ಭಾಳಷ್ಟು ಹಿಂದೆ ಅಥವಾ ನನ್ನ ನಡುವೆ ಆವಾಗಿವಾಗ ಈ ಬೆಂಕಿ ಅವಘಡಗಳು ಸಂಭವಿಸ್ತಿರ್ತವೆ. ಅಂಥ ಸಂದರ್ಭದಲ್ಲಿ ಯಾವ ಕಾರಣದಿಂದ ಇದು ಆಯಿತು ಅಂತ ಅನ್ನೋದು ಕೂಡ ಕಂಡಿಡಿಯೋಕ್ಕಾಗದಷ್ಟು ಸಮಸ್ಯೆ ಆಗಿರ್ತದೆ. ಇದ್ರ ಕಡೆ ಈಗ ಆಧುನಿಕ ತಂತ್ರಜ್ಞಾನ ಇದೆ, ಇವತ್ತು ಡ್ರೋಣ್ ಇದೆ, ಏನು ಮಾಡಿ ನಾವು ಇದನ್ನು ಸಂಪೂರ್ಣವಾಗಿ ತಪ್ಪಿಸೋಕೆ ಸಾಧ್ಯ ಸರ್?
0: ಇದು ಕಾಡ್ಗಿಚ್ಚು ಅಂತೀವಿ, ಯೂಶ್ವಲ್ಲಾಗಿ ಮಾರ್ಚಲ್ಲಿ ಪ್ರಾರಂಭ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತಲ್ಲ ಆ ಸಂದರ್ಭದಲ್ಲಿ ನೆಲದಲ್ಲೆಲ್ಲ ಹುಲ್ಲೆಲ್ಲ ಒಣಗಿರುತ್ತೆ, ಆ ಸಂದರ್ಭದಲ್ಲಿ ಬೆಂಕಿ ಬಿದ್ದುಬಿಡುತ್ತೆ. ಅದೆಲ್ಲ ಮೊದಲೆಲ್ಲ ಜಾಸ್ತಿ ಬೆಂಕಿ ಬಿದ್ದು ಕಾಡೆಲ್ಲ ಸುಟ್ಟೋಗೋದು. ಇತ್ತೀಚೆಗೆ ಸಾಕಷ್ಟು ಪ್ರಿಕಾಷನರಿ ನಮ್ಮ ಇಲಾಖೆಯವರು ತೊಗೊಂಡಿದ್ದಾರೆ, ಹೊಸ ತಂತ್ರಜ್ಞಾನ ಬಂದಿದೆ. ಒಂದು ದಿವಸದಲ್ಲಿ ಎಂಥ ಬೆಂಕಿ ಇದ್ರೂ ಕೂಡ ಒಂದೇ ದಿವಸದಲ್ಲಿ ಆರಿಸುವಂಥ ವ್ಯವಸ್ಥೆಯನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಿಕೊಂಡಿದ್ದಾರೆ.
1: ಸರ್, ಈಗ ತಾವು ಆಕಾಶವಾಣಿ ಮೂಲಕವಾಗಿ ಅನೇಕ ವಿಚಾರಗಳನ್ನು ಹೇಳಿದ್ದೀರಿ, ನಿಮ್ಮ ಸಂದೇಶ ನಮ್ಮ ಜನತೆಗೆ ತಲುಪತ್ತೆ, ಕೇಳುಗರು ಕೂಡ ಪ್ರಭಾವಿತರಾಗ್ತಾರೆ. ಯಾಕಂದರೆ ಸಚಿವರೇ ನೇರವಾಗಿ ನಮಗೆ ಸಲಹೆಗಳನ್ನು ನೀಡಿದ್ದಾರೆ ಅಂಥೇಳಿ. ಮತ್ತು ಕೆಲವು ಕಾನೂನುಗಳಿವೆ, ಅದು ತುಂಬ ಬಿಗಿಯಾಗಿವೆ. ಯಾವುದೇ ರೀತಿಯಾದಂತಹ ವನ್ಯಪ್ರಾಣಿಗಳಿಗೆ ತೊಂದರೆ ಕೊಡೋದಾಗಲಿ ಅಥವಾ ಈ ಮನುಷ್ಯ ಮತ್ತು ವನ್ಯ ಪ್ರಾಣಿಗಳ ನಡುವಿನ ಸಂಘರ್ಷ ಯಾವತ್ತೂ ಇರಲೇಬಾರದು. ಆ ದಿಶೆಯಲ್ಲಿ ಅವರು ಸಹಕಾರದಿಂದ ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ಮತ್ತು ಪರಿಸರ ಅಂತ ಅನ್ನೋದು, ಅರಣ್ಯ ಪರಿಸರ ಎಲ್ಲವೂ ಕೂಡ ನಮ್ಮದೇ ಇರೋದ್ರಿಂದ, ಆ ಖಾತೆಯ ಸಚಿವರು ತಾವು ಆಗಿರೋದ್ರಿಂದ ಮತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ತಾವು ಸೂಕ್ಷ್ಮವಾಗಿ ಜನರಿಗೆ ತಿಳಿ ಹೇಳಿರೋದ್ರಿಂದ ಒಳ್ಳೆಯದಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಈ ಹಬ್ಬದ ಸಂದರ್ಭದಲ್ಲಿ ತಾವು ಬಂದು ಆಕಾಶವಾಣಿ ಮೂಲಕವಾಗಿ ಇಷ್ಟೆಲ್ಲ ಮಾತಾಡಿದ್ದೀರಿ ಸರ್, ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು.

0: ಸರ್. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿ ಬೆಂಗಳೂರು.
3: ಆಕಾಶವಾಣಿ ವಿಜಯಪುರ.
4: ಅಕ್ಕ ಕೆಲ್ಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
4: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
4: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
4: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
4: ಪಾರ್ಟಿನಂದು ಬಜೆಟ್ ನಿಂದು.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ. ಕಾಡು ಕುದುರೆ ಚಿತ್ರದ ಹಾಡೊಂದು ಪ್ರಸಾರವಾಗಲಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರ ಗಾಯನದಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರದು.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ವಿಜಯಪುರ FM. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

0: ಈಗ ಸಮಯ 10:40. ಈಗ ಕೆಲವು ಜಾಹೀರಾತುಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ಎಲ್ಲಿದ್ದೀಯಾ?
2: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್
1: ಇದಂತೂ ತಕ್ಷಣದ ಕೆಲಸ ಕಣೋ.
2: ಅದೇ ಹಾಗೆ
1: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
2: ಮತ್ತೆ ಉಳಿದ ಚೇಂಜಸ್?
1: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ ಚಾನೆಲ್ಸ್ ನಿಂದ.
2: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
1: RBI ಹೇಳುತ್ತೆ,
3: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
6: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
7: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
6: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
8: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
9: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
10: ಮೇರಿ ಭೀಗಿ ಭೀಗಿ ಸಿ ಪಲ್ ಕೂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
9: 11 ಗಂಟೆಗೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.

ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಕೇಳುಗರೇ, ಸಮಯ ಆಗ್ತಾ ಇದೆ 10:05 ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಇದು ಆಕಾಶವಾಣಿ ಬೆಂಗಳೂರು. ಗೌರಿ ಹಬ್ಬದ ವಿಶೇಷ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಹೊಸದಾಗಿ ಮದುವೆಯಾದ ಹೆಣ್ಮಕ್ಳು ತವರು ಮನೆಗೆ ಬಂದು ಹಬ್ಬ ಆಚರಿಸೋದು ಈ ಹಬ್ಬದ ಮತ್ತೊಂದು ವಿಶೇಷ ಅಂತ ಹೇಳ್ಬೋದು. ತವರು ಮನೆಯವರು ಮಗಳಿಗೆ ಮರದ ಬಾಗಿನ ಮತ್ತು ಸೀರೆ ನೀಡಿ ಗೌರವವನ್ನು ನೀಡ್ತಾರೆ. ಕುಟುಂಬದವರೆಲ್ಲ ಒಂದೆಡೆ ಸೇರಿ ಪ್ರೀತಿ, ಸಾಮರಸ್ಯ ಮತ್ತು ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗಲು ಈ ಹಬ್ಬ ಪ್ರೇರಣೆಯಾಗಿದೆ ಅಂತಲೇ ಹೇಳ್ಬೋದು. ಗೌರಿ ಎಂಬುದು ಪಾರ್ವತಿ ದೇವಿಯ ಹೆಸರು, ಮಹಾದೇವನ ಅರ್ಧಾಂಗಿ. ಆಕೆಯು ಸಂಹಾರ ಕಾರ್ಯವನ್ನು ಮಾಡುವಾಗ ಕೃಷ್ಣ ವರ್ಣವನ್ನು ಅಲಂಕರಿಸುವ ಕಾಳಿ, ವಿದ್ಯಾ ಪ್ರದಾನ ಮಾಡುವಾಗ ಶ್ಯಾಮಲ ವರ್ಣದ ಶ್ಯಾಮಲಾಂಬಿಕೆ, ಸೌಮಂಗಲ್ಯ ಸೌಭಾಗ್ಯವನ್ನು ಅನುಗ್ರಹಿಸುವಾಗ ಸಂಪಿಗೆ ಹೂವಿನ ಬಣ್ಣದಿಂದ ಅಥವಾ ಕೆಲವೊಮ್ಮೆ ಹಿಮ ಶುಭ್ರ ವರ್ಣದಿಂದ ಕಂಗೊಳಿಸುವಂತಹ ಗೌರಿಯಾಗ್ತಾಳೆ. ಅನುರೂಪವಾದ ಪತಿಯನ್ನು ಪಡೆಯುವುದಕ್ಕಾಗಿ ಮತ್ತು ಶಾಶ್ವತವಾದ ಪತಿ ಪ್ರೇಮ ದೀರ್ಘ ಸುಮಂಗಲಿಯಾಗಿರಬೇಕು ಅಂತ ಪೂಜೆಯನ್ನು ಮಾಡ್ತಾರೆ. ಭಾದ್ರಪದ ಶುಕ್ಲ ತೃತೀಯ ಸೂರ್ಯೋದಯದ ಸಮಯದಲ್ಲಿದ್ದು ನಂತರ ಚೌತಿ ಒಂದಲ್ಲಿ ಅದೇ ಗೌರಿ ಹಬ್ಬವನ್ನು ಆಚರಿಸ್ತಾರೆ. ಗೌರಿಗೆ ಗಣಯೋಗವು ಅತ್ಯಂತ ಪ್ರಶಸ್ತವಾದುದು ಅಂತ ಹೇಳಲಾಗತ್ತೆ.

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 10:14. ಗೌರಿ ಪೂಜೆಯ ಬಗ್ಗೆ ಏನೋ ಮಾತಾಡ್ತಾ ಇದ್ವಿ. ಗೌರಿ ವ್ರತ ಕಥೆಯ ಪೌರಾಣಿಕ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ, ಸ್ಕಂದ ಪುರಾಣದ ಪ್ರಕಾರ ಚಂದ್ರಪ್ರಭಾಂ ಎನ್ನುವಂತಹ ರಾಜನು ಆಕಸ್ಮಿಕವಾಗಿ ಋಷಿಗಳ ಆಶ್ರಮದಲ್ಲಿ ಅಪ್ಸರೆಯರು ಗೌರಿ ವ್ರತ ಆಚರಿಸೋದನ್ನು ನೋಡ್ತಾನೆ. ಇದರ ಮಹತ್ವವನ್ನು ತಿಳಿದು ಆತನ ರಾಣಿ ಸುಧರ್ಮೆ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ರಾಜ್ಯಕ್ಕೆ ಸಕಲೇಶ್ವರವನ್ನು ತರ್ತಾಳೆ ಅನ್ನೋದು ಒಂದು ಕತೆ. ಜೊತೆಗೆ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ತೀವ್ರ ತಪಸ್ಸನ್ನು ಕೈಗೊಂಡ ದಿನವೇ ಈ ಭಾದ್ರಪದ ಶುಕ್ಲ ತೃತೀಯ ದಿನ ಅಂತ ಹೇಳಲಾಗತ್ತೆ. ದೇವಿಯ ಭಕ್ತಿಗೆ ಒಲಿದ ಶಿವನು ಆಕೆಯನ್ನು ವಿವಾಹವಾದನು ಅಂತಲೂ ಸಹ ಹೇಳಲಾಗತ್ತೆ. ಆದ್ದರಿಂದ ಈ ದಿನದಂದು ಗೌರಿಯನ್ನು ಪೂಜಿಸಿದರೆ ಉತ್ತಮ ಪತಿ ಮತ್ತು ದಾಂಪತ್ಯ ಸುಖ ಲಭಿಸುತ್ತದೆ ಅಂತ ಹೇಳೋದು ಒಂದು ಇತಿಹಾಸದ ಕತೆ.

ಸ್ನೇಹಿತರೆ, ನಾವೆಲ್ಲ ಗಮನಿಸಿರೋ ಹಾಗೆ ನಮ್ಮ ಭಾರತೀಯ ಪರಂಪರೆಯು ನಿಸರ್ಗದ ನಿಯಮಗಳನ್ನು ಗೌರವಿಸುತ್ತೆ. ನಮ್ಮ ಆಚರಣೆಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಸಂಭ್ರಮದ ಜೊತೆಗೆ ಸಹಜತೆಯನ್ನು ಹಾಗೂ ಆಧ್ಯಾತ್ಮಿಕತೆಯನ್ನು ಸಹ ಮೈಗೂಡಿಸಿಕೊಂಡಿರುತ್ತೆ. ಅರಣ್ಯ ನ್ಯಾಯವನ್ನು ಗೌರವಿಸುತ್ತಾ ಜನರಿಗೆ ನಾಗರಿಕ ಸದಾಚಾರವನ್ನು ಕಲಿಸೋದು ನಮ್ಮ ಹಿರಿಯರ ಉದ್ದೇಶ ಆಗಿತ್ತು. ಕೃಷಿ ಮೂಲ ಪರಂಪರೆಗೆ ಸೇರಿದ ನಮಗೆ ಮಣ್ಣು ತುಂಬ ಆಪ್ಯಾಯಮಾನ, ತುಂಬ ಗೌರವವನ್ನು ನೀಡ್ತೇವೆ. ಮಣ್ಣಿತ್ತಿನ ಅಮಾವಾಸ್ಯೆ ಆಗಿರ್ಬೋದು, ನಾಗರ ಪಂಚಮಿ ಆಗಿರ್ಬೋದು, ಕೃಷ್ಣಾಷ್ಟಮಿ, ಗೌರಿ ಗಣೇಶ ಮುಂತಾದ ಹಬ್ಬಗಳಲ್ಲಿ ಮೃತ್ತಿಕಾ ಮೂರ್ತಿಗಳ ಆರಾಧನೆಯ ಸಂಪ್ರದಾಯ ಇದೆ ಅಲ್ವಾ. ಮಣ್ಣಿನ ಗಣಪತಿಯ ಆರಾಧನೆ ಮಾಡಿದ ನಂತರ ನೀರಿನಲ್ಲಿ ವಿಸರ್ಜಿಸಿ ಮರಳಿ ಮಣ್ಣಿಗೆ ಸೇರಿಸುವ ಗಣೇಶ ಚತುರ್ಥಿ ಹಬ್ಬವು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಮಣ್ಣಿನ ಗಣೇಶ ಮೂರ್ತಿಯ ನಿರ್ಮಾಣ, ಆರಾಧನೆ ಹಾಗೂ ವಿಸರ್ಜನೆಗಳು ವಿಶ್ವ ತತ್ವಗಳಾದ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಪರೋಕ್ಷವಾಗಿ ನಮಗೆ ತಿಳಿಸಿಕೊಡುತ್ತವೆ. ನಿಸರ್ಗ ನಿಯಮಕ್ಕೆ ಯಾರು ಹೊರತಲ್ಲ ಅನ್ನೋದನ್ನು ಗಣೇಶನ ಹಬ್ಬದಿಂದ ನಮಗೆ ತಿಳಿಸಿಕೊಡುತ್ತೆ. ಗಣೇಶನು ಆಕಾಶ ತತ್ವಾಭಿಮಾನಿ ದೇವತೆ, ಪರಮಾತ್ಮ ಹಾಗೂ ಭಕ್ತರ ನಡುವಿನ ಕೊಂಡಿ ಅಂತಲೇ ಹೇಳ್ಬೋದು. ಗಣೇಶ ಎಂಬ ಮಾಧ್ಯಮದ ಮೂಲಕವೇ ನಮ್ಮ ಪ್ರಾರ್ಥನೆ ಆರಾಧನೆಗಳು ಪರಮಾತ್ಮನನ್ನು ತಲುಪುತ್ತವೆ ಅನ್ನೋದು ನಮ್ಮ ಭಾರತೀಯ ಸಂಪ್ರದಾಯದ ಒಂದು ನಂಬಿಕೆ.

ಹಬ್ಬಗಳು ಅಂತಂದ್ರೆ ಬರೀ ಪೂಜೆ ನೈವೇದ್ಯ ಹೊಸ ಬಟ್ಟೆ ಧರಿಸೋದು ಮಾತ್ರ ಅಲ್ಲ, ಅದು ಮನಸ್ಸುಗಳನ್ನ ಜೋಡಿಸುವಂತಹ ಪೂರ್ವ ಸೇತುವೆ ಅಂತಲೇ ಹೇಳಬಹುದು. ತವರ ಮನೆಯ ನೆನಪುಗಳನ್ನು ಹಸಿರಾಗಿಸೋ, ಪ್ರೀತಿ ವಾತ್ಸಲ್ಯವನ್ನು ವಿನಿಮಯ ಮಾಡಿಕೊಳ್ಳುವಂತಹ ಅತ್ಯಂತ ಸುಂದರ ಸಮಯ ಈ ಹಬ್ಬದ ಸಮಯ. ಇವತ್ತಿನ ಈ ಶುಭ ದಿನದಂದು ಆ ಸ್ವರ್ಣ ಗೌರಿ ದೇವಿ ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಅಂತ ನಾವು ಹಾರೈಸ್ತೇವೆ. ಹಾಗೆ ಮನೆಯಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ, ಬಾಗಿನ ಕೊಟ್ಟು ಪ್ರೀತಿಯನ್ನು ಹಂಚಿ ಹಬ್ಬದ ಸಿಹಿಯನ್ನು ಸಂತೋಷದಿಂದ ಸವಿರಿ. ನಾಳೆ ನಮ್ಮ ಮುದ್ದು ಗಣಪನ ಆಗಮನದ ಸಂಭ್ರಮ ಬೇರೆ ಕಾದಿದೆ ನಮ್ಮೆಲ್ಲರಿಗೂ ಸಹ. ಮತ್ತೊಮ್ಮೆ ಎಲ್ಲರಿಗೂ ಸಹ ಸ್ವರ್ಣ ಗೌರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಗಾನಗಂಗೆ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಪ್ರಸಾರ ಆಗುತ್ತೆ.

0: ಇದುವರೆಗೆ ಗಾನಗಂಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 10:30. ಈಗ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಸಾಜನ್ ಚಿತ್ರಕ್ಕಿಂದು ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಗೀತೆ, ಸಮೀರ್ ಅವರ ಸಾಹಿತ್ಯವಿದೆ, ನದೀಮ್ ಶ್ರವಣ್ ಅವರ ಸಂಗೀತ. ಇದಾದ ನಂತರ ಲವ್ ಚಿತ್ರಕ್ಕಿಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆಯನ್ನು ಕೇಳುವರೆ. ಮಜ್ರೂ ಸುಲ್ತಾನ್ಪುರಿ ಅವರ ಸಾಹಿತ್ಯವಿದೆ, ಆನಂದ್ ಮಿಲಿಂದ್ ಅವರ ಸಂಗೀತ.

ಸುನೇರೆ ಪಲ್ ಕಾರ್ಯಕ್ರಮದಲ್ಲಿ ದೀವಾನ ಚಿತ್ರಕ್ಕಿಂದು ಕುಮಾರ್ ಸಾನು ಹಾಗೂ ಸಾಧನಾ ಸರ್ಗಮ್ಮ ಅವರು ಹಾಡಿರುವ ಗೀತೆ, ಸಮೀರ್ ಅವರ ಸಾಹಿತ್ಯವಿದೆ, ನದೀಮ್ ಶ್ರವಣ್ ಅವರ ಸಂಗೀತ. ಇದಾದ ನಂತರ ದಿಲ್ ಹೈ ಕೆ ಮಾಂತಾನ ಹಿ ಚಿತ್ರಕ್ಕಿಂದು ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಗೀತೆ, ಫಯಾಜ್ ಅನ್ವರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ.

ಮೈನೆ ಪ್ಯಾರ್ ಕಿಯಾ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ. ದೇವ್ ಕೊಹ್ಲಿ ಅವರ ಸಾಹಿತ್ಯವಿದೆ, ರಾಮ್ ಲಕ್ಷ್ಮಣ್ ಅವರ ಸಂಗೀತ. ಇದಾದ ನಂತರ ಸಾಜನ್ ಚಿತ್ರಕ್ಕೆಂದು ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ.

ಇದುವರೆಗೆ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ 11 ಗಂಟೆಗೆ ಪೋಸ್ಟ್ ಬಾಕ್ಸ್ ನಂಬರ್ 111 ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತದ ಮೊದಲ ಡ್ರೋನ್ ಪರೀಕ್ಷೆ ಮತ್ತು ಆವಿಷ್ಕಾರಗಳ ಕೇಂದ್ರ, ಇವಿ ವಾಹನಗಳ ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಯೊಂದಿಗೆ ಕರ್ನಾಟಕ ಹೊಸ ತಂತ್ರಜ್ಞಾನ ಪ್ರತಿಭೆಗಳ ಪೋಷಣೆ ಹಾಗೂ ಸಂಶೋಧನೆಯ ಬಲದೊಂದಿಗೆ ಭವಿಷ್ಯ ರೂಪಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಕೃತಕ ಬುದ್ಧಿಮತ್ತೆ ಎಐ ವಿಶ್ವವಿದ್ಯಾಲಯವನ್ನು 100 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗುವುದು, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲೂ ಎಐ ಮಹಾವಿದ್ಯಾಲಯದ ಶಾಖೆಗಳನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಪಿಎಂ ಕೆಎಂವೈ 7 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತ್ರಿಪಡಿಸುವ ಈ ಯೋಜನೆ ವೃದ್ಧಾಪ್ಯದಲ್ಲಿ ರೈತರಿಗೆ ಆರ್ಥಿಕ ಸುದೃಢತೆ ಮತ್ತು ಘನತೆ ಒದಗಿಸಲಿದೆ. ಶಿವಮೊಗ್ಗ ಸರ್ಕಾರಿ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ತಪಾಸಣೆಗೆ ಅಗತ್ಯವಾದ ಪೂರಕ ಸೌಲಭ್ಯಗಳನ್ನು ಕಲ್ಪಿಸಬೇಕು, ಆಸ್ಪತ್ರೆಗಳ ವಾರ್ಡ್ ಹಾಗೂ ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅಧಿಕಾರಿಗಳಿಗೆ ಸೂಚಿಸಿದರು. ಆಸ್ಪತ್ರೆಗೆ ಭೇಟಿ ನೀಡಿ ಮಹಿಳಾ ಆರೋಗ್ಯಾಕಾಂಕ್ಷಿಗಳ ಆರೋಗ್ಯ ವಿಚಾರಿಸಿದ ಅವರು, ಆಸ್ಪತ್ರೆಯ ಮೂಲ ಸೌಕರ್ಯ ಹಾಗೂ ವೈದ್ಯಕೀಯ ಸೇವೆ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಮಾತನಾಡಿದರು.
1: ಶಿವಮೊಗ್ಗದಲ್ಲಿರುವಂತ ಮೆಗಾನ್ ಆಸ್ಪತ್ರೆಗೆ ಬಂದಿದ್ದೀನಿ, ಮಹಿಳಾ ವಾರ್ಡಿಗೆ ಹೋಗಿದ್ದೆ, ಆಸ್ಪತ್ರೆಯಲ್ಲಿರುವಂತ ಮಹಿಳಾ ರೋಗಿಗಳನ್ನ ಮಾತಾಡಿಸಿದ್ದೀನಿ. ಎಲ್ಲರೂ ಚೆನ್ನಾಗೆ ನೋಡ್ತಾರೆ ಬಂದಾಗಿಂದ ಅಂತ ಹೇಳ್ತಾರೆ. ಕೆಲವೊಂದ್ ಕಡೆ ಶೌಚಾಲಯ ಪ್ರಾಬ್ಲಮ್ ಇದೆ, ಕೆಲವೊಂದು ಪಾಪ APL ಕಾರ್ಡ್ ಇರೋರ್ಗೆ ದುಡ್ಡು ಕಟ್ಟಾಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ನಾನೆಲ್ಲ ಆಸ್ಪತ್ರೆ ಸಿಬ್ಬಂದಿಯವ್ರಿಗೆ ಅವ್ರಿಗೆ ಸಹಾಯ ಮಾಡಕ್ ಹೇಳಿದ್ದೀನಿ. ಮತ್ತೆ ಕೆಲವೊಬ್ರು ಔಷಧಿನ ಹೊರಗಡೆ ಬರ್ಕೊಟ್ಟಿದ್ದಾರೆ ಅಂತಾನು ಸಹ ಹೇಳಿದ್ರು. ಆಮೇಲೆ ನೋಡಿ, ಅಲ್ಲಿ ಸ್ವಚ್ಛತೆ ಇಲ್ಲ, ವಾರ್ಡ್ಗಳು ಅಷ್ಟೇ, ಎಲ್ಲೆಲ್ಲಿ ಬೆಡ್ ಕಾಟ್ ಹಾಕಿದ್ದಾರೆ ಎಲ್ಲವೂ ಆ ಹಿಂದೆಗಡೆ ಕಿಟಕಿಗಳು ಮುರಿದೋಗಿದಾವೆ, ಅವನ್ನ ಹಾಕಕ್ಕಾಗಲ್ಲ, ಎಲ್ಲ ಫುಲ್ಲು ಧೂಳಿದಾವೆ, ಅವನ್ನೆಲ್ಲ ರೆಡಿ ಮಾಡಕ್ಕೆ ಹೇಳಿದೀವಿ. ಮತ್ತೆ ಔಷಧಿಗಳನ್ನ ಹೊರಗಡೆ ಬರ್ಕೊಡಬಾರ್ದು, ಇ ಫಾರ್ಮಸಿ ಆಗಿದೆ, ಯೂಶಲಿ ಅದೆಲ್ಲ ಅಕೌಂಟಬಿಲಿಟಿ ಇರುತ್ತೆ.
0: ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವಾ ಕೇಂದ್ರದ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆ ಮಾಜಾಳಿ ಭಟ್ಕಳ ನಡುವಿನ ಕರಾವಳಿ ತೀರದಲ್ಲಿ ನಿನ್ನೆ ಸಂಜೆ 5:30 ಇಂದು ರಾತ್ರಿ 8:30 ಸ್ವೆಲ್ ಸರ್ಚ್ ಸಮುದ್ರ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಮೀನುಗಾರರು ಎಚ್ಚರಿಕೆ ವಹಿಸಬೇಕು ಹಾಗೂ ಪ್ರವಾಸಿಗರು ಸಮುದ್ರ ತೀರದಲ್ಲಿ ಮುನ್ನೆಚ್ಚರಿಕೆ ಪಾಲಿಸುವಂತೆ ಸೂಚಿಸಲಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿಯಲ್ಲಿ ಆಯೋಜಿತ ಪ್ರಜಾಸೇವಾ ಆಂದೋಲನ ಸಭೆಗೆ ಶಾಸಕ ಕೆವೈ ನಂಜೇಗೌಡ ಚಾಲನೆ ನೀಡಿದರು. ಬಳಿಕ ನಾಗರಿಕರ ಅಹವಾಲು ಸ್ವೀಕರಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ರೈತ ಭವನದಲ್ಲಿ ಆಯೋಜಿತ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರುತಿ ಎಂ ಮಾಳಪ್ಪಗೌಡರ್ ಪಾಲ್ಗೊಂಡು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ಒಟ್ಟು 52 ಅರ್ಜಿಗಳನ್ನು ಸ್ವೀಕರಿಸಿದರು. ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆದ ಪ್ರಜಾ ಆಂದೋಲನ ಸಭೆಯಲ್ಲಿ ಒಟ್ಟು 184 ಅರ್ಜಿಗಳು ಸಲ್ಲಿಕೆಯಾಗಿವೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಲಾವಿದ ಬಿ ಮಾರುತಿ ದತ್ತಿ ಅಂಗವಾಗಿ ಇಂದು ಸಂಜೆ 6:00 ಸಂಘದ ಚಿತ್ರಕಲಾ ಸಭಾಭವನದಲ್ಲಿ ಚಿತ್ತಾರ ಚೇತನ ಪ್ರಶಸ್ತಿಯನ್ನು ಕಲಾವಿದೆ ಅರ್ಪಿತಾ ಕೋಟಿ ಅವರಿಗೆ ಪ್ರದಾನಿಸಿ ಗೌರವಿಸಲಿದೆ. ಹಿರಿಯ ಸಾಹಿತಿ ರಂಜಾನ್ ದರ್ಗಾ, ಹಿರಿಯ ಕಲಾವಿದರಾದ ಹಾವೇರಿಯ ಕರಿಯಪ್ಪ ಹಂಚಿನಮನಿ ಹಾಗೂ ಹುಬ್ಬಳ್ಳಿಯ ಕೆವಿ ಮಂಜುಳ ಅತಿಥಿಯಾಗಿ ಪಾಲ್ಗೊಳ್ಳುವರು. ವಿಶ್ವ ಓಜೋನ್ ದಿನಾಚರಣೆ ಹಿನ್ನೆಲೆ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರ ಇಂದಿನಿಂದ 4 ದಿನಗಳವರೆಗೆ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಎಂದು ಜಿಲ್ಲಾ ವಿಜ್ಞಾನ ಅಧಿಕಾರಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ಪ್ರತಿದಿನ 6,000-7,000 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ. ನದಿ ನೀರಿನ ಹರಿವು ಹೆಚ್ಚಳವಾಗಿರುವ ಹಿನ್ನೆಲೆ ನಡುಗಡ್ಡೆಯಲ್ಲಿ ಸಿಲುಕಿದ್ದ ದನಗಾಹಿಗಳು ಹಾಗೂ ಜಾನುವಾರುಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ

0: ರಕ್ಷಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಕಳೆದ ಆಗಸ್ಟ್ ತಿಂಗಳಲ್ಲಿ 21 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹವಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ಬಳಿ ಅಂದಾಜು 18 ಲಕ್ಷ ರೂಪಾಯಿ ಮೌಲ್ಯದ 680 ಚೀಲ ಸಬ್ಸಿಡಿ ರಸಗೊಬ್ಬರವನ್ನು ಕೃಷಿ ಇಲಾಖೆ ಅಕ್ರಮ ಸಾಗಾಣೆದಾರರಿಂದ ವಶಪಡಿಸಿಕೊಂಡಿದೆ. ಜಾರಿ ನಿರ್ದೇಶನಾಲಯದ ಆರೋಪಗಳನ್ನು ಉಲ್ಲೇಖಿಸಿ ಲಂಚ, ವಿದೇಶಿ ಹೂಡಿಕೆ ಮತ್ತು ಗಣಿಗಾರಿಕೆ ಆಸ್ತಿಗಳಿಗೆ ಸಂಬಂಧಿಸಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ ಆರ್ಟಿನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.

0: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಸುಂದರ ಜಾನಪದ ಹಾಡನ್ನು ಕೇಳುತ್ತಾ ಇದ್ದ ಹಾಗೆ ಈ ದಿನ ನಾವು ಯಾವ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಎಲ್ರಿಗೂ ಗೊತ್ತಾಗಿರಬೇಕು ಅಲ್ವಾ? ಹೌದು, ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯು ಬಂದಿರುವುದರಿಂದ ತಾಯಿ ಗೌರಿದೇವಿಯ ಪೂಜೆಯ ನಂತರ ಮಗ ಗಣೇಶನ ಪೂಜೆಯನ್ನು ಒಂದೇ ದಿನದಲ್ಲಿ ಆಚರಿಸುತ್ತಿದ್ದೇವೆ. ಇಂದು ಅನುಭವ ಅಕಾಡೆಮಿಯ ನಮ್ಮ ಸ್ನೇಹಿತೆಯರು ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಎಂಬ ರೂಪಕವನ್ನು ನಡೆಸಿಕೊಡುತ್ತಿದ್ದೇವೆ. ಬನ್ನಿ ಪ್ರಾರಂಭಿಸೋಣ. ಶಾಂತಾವ್ರೆ, ತಾಳ್ಮೆ ಸಹನೆ ತ್ಯಾಗಕ್ಕೆ ಮತ್ತೊಂದು ಹೆಸರೇ ತಾಯಿ ಗೌರಿ. ಎಲ್ಲ ಹಬ್ಬಗಳಲ್ಲಿಯೂ ಪ್ರಥಮ ಪೂಜಿತ ಮಗ ಗಣೇಶ ತಾಯಿ ಹಾಗೂ ಮಗನ ಅವಿನಾಭಾವ ಸಂಬಂಧವನ್ನು ಚುಟುಕಾಗಿ ಹೇಳ್ತೀರಾ?
1: ನಿಜ ಇಂದಿರಾ ಅವರೇ, ಮಾನವ ಕುಲದ ಉದ್ಧಾರಕ್ಕಾಗಿ ಜಗನ್ಮಾತೆ ಗೌರಿ ಧರೆಗಿಳಿಯುತ್ತಾಳೆ. ಅವಳ ನಾಮಸ್ಮರಣೆ ಅರ್ಚನೆಯಿಂದಲೇ ಸೌಭಾಗ್ಯ ಮತ್ತು ಯಶಸ್ಸು, ಜೊತೆಗೆ ಪ್ರತಿ ಹೆಣ್ಣು ಮಕ್ಕಳಿಗೂ ಆತ್ಮಸ್ಥೈರ್ಯ, ಸ್ವಾಭಿಮಾನ, ಸ್ವಾವಲಂಬನೆ, ಸೌಹಾರ್ದತೆಯನ್ನು ಕಲಿಸುತ್ತಾಳೆ. ತಾಯಿಯ ಸಂರಕ್ಷಣೆ ಹಾಗೂ ಲೋಕೋದ್ಧಾರಕ್ಕಾಗಿ ಅವಳ ಹಿಂದೆಯೇ ಗಣೇಶನು ಸಹ ಬರುತ್ತಾನೆ. ಗಣೇಶ ತಾಯಿಯ ಮಾನಸ ಪುತ್ರ ಹಾಗೂ ಆಜ್ಞಾಧಾರಕ. ಪಾರ್ವತಿ ತಾನೇ ರೂಪಿಸಿ ಗಣೇಶನಿಗೆ ಜೀವ ಕೊಟ್ಟಳು. ಕಾರಣಾಂತರದಿಂದ ಅವನಿಗೆ ಆನೆಯ

0: ಮುಖ ಬರುತ್ತದೆ. ಅವನು ವಕ್ರತುಂಡ ಮಹಾಕಾಯನಾದರೂ ತಾಯಿಗೆ ಮಗನೆಂದರೆ ಅಮೂಲ್ಯ ರತ್ನ. ಸತ್ಯ ಮತ್ತು ಸೌಂದರ್ಯದ ನಡುವೆ ಉಳಿಯುವುದೇ ವಾತ್ಸಲ್ಯ ಮಾತ್ರ ಅಲ್ಲವೇ?
1: ಯಾವುದೇ ವ್ರತಾಚರಣೆ ಮಾಡಬೇಕಾದರೂ ಮೊದಲು ಗಣೇಶನನ್ನ ಪೂಜಿಸಿ ನಂತರ ಎಲ್ಲಾ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸು ಎಂದು ಕೇಳಿಕೊಳ್ಳುತ್ತೇವೆ, ಅಲ್ಲವೇ ಅನುಶ್ರುತ ಅವರೇ?
2: ಹೌದು ಇಂದಿರಾ ಅವರೇ, ಯಾವುದೇ ಪೂಜೆಯು ನಿರ್ವಿಘ್ನವಾಗಿ ನೆರವೇರಲು ಮೊದಲು ಗಣೇಶನಿಗೆ ಪೂಜೆ ಮಾಡುವುದು ನಮ್ಮ ಸಂಪ್ರದಾಯ.

ಅಂತ ಹೇ. ಮೊದಲು ಗಣೇಶನಿಗೆ ಹರಿಶಿನ, ಕುಂಕುಮ, ಹೂವು, ಮಂತ್ರಾಕ್ಷತೆಗಳಿಂದ ಪೂಜಿಸಿ ಎರಡು ಬಾಳೆಹಣ್ಣಿನ ನೈವೇದ್ಯದ ನಂತರ ಕರ್ಪೂರದ ಮಂಗಳಾರತಿ ಹಾಗೂ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಗೌರಿ ಪೂಜೆಯನ್ನು ಶುರು ಮಾಡಬೇಕು.

0: ಗಾಯತ್ರಿ ಅವರೇ, ಗೌರಿ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡ್ಕೊಳ್ತೀರಿ ಅಂತ ತಿಳಿಸ್ತೀರಾ?
1: ಗೌರಿ ಹಬ್ಬ ಸೌಭಾಗ್ಯ ಸಂಕೇತದ ವ್ರತ. ವಿವಾಹಿತ ಮಹಿಳೆಯರು ಪತಿಯ ಉತ್ತಮ ಆರೋಗ್ಯ ಹಾಗೂ ಆಯಸ್ಸಿಗಾಗಿ ಆಚರಿಸುತ್ತಾರೆ. ಅವರವರ ಮನೆಯ ಪದ್ಧತಿಗನುಸಾರವಾಗಿ ಗೌರಿ ದೇವಿಯನ್ನು ಹರಿದ್ರಾ ಎಂದರೆ ಅರಿಶಿನದ ಪುಡಿಯನ್ನು ನೀರಿನಲ್ಲಿ ಕಲಸಿ ಪುಟ್ಟ ಗೋಪುರದಂತೆ ಮಾಡಿ ಅದಕ್ಕೆ ಅಡ್ಡ ಕುಂಕುಮ, ಕೆಳಗೆ ಚಂದ್ರವನ್ನು ಇಡುವುದು. ಒಂದು ಅಚ್ಚು ಬೆಲ್ಲದ ಮೇಲೆ ಒಂದು ವೀಳ್ಯದೆಲೆ, ಅದರ ಮೇಲೆ ಅರಿಶಿನದ ಗೌರಿಯನ್ನು ಇಟ್ಟು ಪೂಜಿಸುವುದು. ಇದರ ಜೊತೆಗೆ ಕೆಲವರ ಮನೆಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಮಣ್ಣಿನ ಗೌರಿ ಮೂರ್ತಿಯನ್ನೂ ಇಟ್ಟು ಪೂಜಿಸುತ್ತಾರೆ.
0: ಪೂಜಾ ವಿಧಾನವನ್ನು ಸ್ವಲ್ಪ ವಿವರಿಸಿ ಹೇಳ್ತೀರಾ ಪ್ರಮೀಳಾ ಅವರೇ?
2: ಖಂಡಿತ ಇಂದಿರಾ. ವಿಶೇಷ ಶ್ರದ್ಧಾಭಕ್ತಿಯಿಂದ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನೂ ಹೇಳಿಕೊಂಡು ಘಂಟಾನಾದ ಸಹಿತ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಜೊತೆಗೆ 16 ಗಂಟುಗಳಿರುವ ದಾರಗಳನ್ನು ಇಟ್ಟು ದೋರಸ್ಥಾಪನೆಯನ್ನು ಮಾಡಬೇಕು. ಅಷ್ಟೋತ್ತರ ಶತ ದಿವ್ಯ ನಾಮಗಳಿಂದ ದೇವಿಯನ್ನು ಪೂಜಿಸಿ ದೀಪ, ಧೂಪ, 16 ಎಳೆ ಗೆಜ್ಜೆವಸ್ತ್ರವನ್ನು ಸಮರ್ಪಿಸಿ ಮೊರದ ಬಾಗಿನವನ್ನು ದೇವಿಗೆ ಸಲ್ಲಿಸಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬೇಕು.
0: 16 ಗಂಟಿನ ದೋರಸ್ಥಾಪನೆ ಮಾಡುವುದು ಅಂತ ಈಗ ತಾನೇ ಪ್ರಮೀಳಾ ಅವರು ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ವಿಜಯ ಅವರೇ?
3: ಗ್ರಂಥಿ ಎಂದರೆ ಗಂಟು. ಅರಿಶಿನ ದಾರಕ್ಕೆ 16 ಗಂಟುಗಳನ್ನು ಹಾಕಿ ಗೌರೀ ದೇವಿಯ ಸ್ವರೂಪವೆಂದು ಭಾವಿಸಿ ಬಲಗೈಗೆ ಕಟ್ಟಿಕೊಳ್ಳುವುದು.
0: ಮೊರದ ಭಾಗಿನವನ್ನು ದೇವಿಗೆ ಸಮರ್ಪಿಸುವುದರ ಬಗ್ಗೆಯೂ ಹೇಳಿದಿರಿ, ಹಾಗಂದ್ರೆ ಏನು ಅಂತ ತಿಳಿಸ್ತೀರಾ ದಿವ್ಯಾ ಅವರೇ?
4: ಮೊರದ ಬಾಗಿನ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಮೊದಲು ದೇವಿ

0: ದೇವಿಗೆ ಅರ್ಪಿಸಿ ನಂತರ ಮುತ್ತೈದೆಯರಿಗೆ ನೀಡುವ ಶ್ರದ್ಧೆಯ ಕಾಣಿಕೆ. ಎರಡು ಹೊಸ ಬಿದಿರಿನ ಮೊರಗಳನ್ನು ಸ್ವಚ್ಛಗೊಳಿಸಿ ಮೊರಗಳ ಹಿಂಭಾಗ ಮುಂಭಾಗಕ್ಕೆ ಅರಿಶಿನವನ್ನ ಮೂಲೆಯಿಂದ ಅಡ್ಡಪಟ್ಟಿಯಾಗಿ ಹಚ್ಚುವುದು. ಕೆಳಗಿನ ಮೊರದಲ್ಲಿ ಅಕ್ಕಿ, ಬೇಳೆಗಳು, ರವೆ, ಬೆಲ್ಲ ಮತ್ತು ಮಂಗಳ ದ್ರವ್ಯಗಳಾದಂತಹ ಕನ್ನಡಿ, ಬಾಚಣಿಗೆ, ಬಳೆ, ಬಿಚ್ಚೋಲೆ, ಕಾಡಿಗೆ, ರವಿಕೆ ಕಣ, ಅರ್ಶಿನ, ಕುಂಕುಮ, ತೆಂಗಿನಕಾಯಿ, ವಿಳ್ಳೆದೆಲೆ, ಅಡಿಕೆ, ಹಣ್ಣು, ದಕ್ಷಿಣೆ ಇವೆಲ್ಲವನ್ನ ಇಟ್ಟು ಸಿದ್ಧಪಡಿಸಿಕೊಳ್ಳುವುದು. ಮತ್ತೊಂದು ಮರವನ್ನ ಅದರ ಮೇಲೆ ಮುಚ್ಚಿ ಸೀರೆಯ ಸೆರಗಿನ ತುದಿಯಿಂದ ಇಟ್ಟುಕೊಂಡು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ಕೊಡುವಾಗ ಹೇಳಿದರೆ ತೆಗೆದುಕೊಳ್ಳುವವರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಎಂದು ಹೇಳುವಂತಹ ಪದ್ಧತಿ ಇದೆ.
1: ಮದುವೆಯಾದ ಹೆಣ್ಣು ಮಗಳು ಮೊದಲ ವರ್ಷದ ಗೌರಿ ಹಬ್ಬದಲ್ಲಿ 16 ಜೊತೆ ಮೊರದ ಬಾಗಿನವನ್ನು ಹಿರಿಯ ಮುತ್ತೈದೆಯರಿಗೆ ಕೊಟ್ಟು ಕಾಲು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಅಂದರೆ ಅವರ ಅನುಭವ, ಅವರು ಬಾಳಿ ಬದುಕುತ್ತಿರುವ ರೀತಿ ತನಗೂ ಬರಲಿ ಎಂಬ ಆಶಯವಿರಬಹುದು. ಹಾಗೆಯೇ ಪುಟಾಣಿ ಹೆಣ್ಣು ಮಕ್ಕಳೂ ಸಹ ಪುಟ್ಟ ಮೊರದಲ್ಲಿ ಬಳೆ, ಟೇಪು, ಸರ, ಬೊಂಬೆ, ಬಟ್ಟೆಯ ಜೊತೆ ಹಬ್ಬಕ್ಕೆ ಮಾಡಿರುವ ಒಬ್ಬಟ್ಟು, ಚಕ್ಕಲಿಯನ್ನು ತನ್ನ ವಯಸ್ಸಿನ ಗೆಳತಿಯರಿಗೆ ಕೊಡುವ ಸಂಪ್ರದಾಯವೂ ಇದೆ. ಸಣ್ಣ ವಯಸ್ಸಿನಿಂದಲೇ ನಮ್ಮ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳಲಿ ಎಂಬ ಉದ್ದೇಶವಿರಬಹುದು.
2: ನೈವೇದ್ಯಕ್ಕೆ ಸಾಧಾರಣವಾಗಿ ಗೌರಿ ಹಬ್ಬದಲ್ಲಿ ಏನ್ ಮಾಡ್ತೀರಿ ಗಾಯತ್ರಿ ಅವರೇ?
3: ನೈವೇದ್ಯಕ್ಕೆ ಕಾಯಿ, ಹಣ್ಣು, ಹಂಪಲಿನ ಜೊತೆಗೆ ಕಾಯಿ ಒಬ್ಬಟ್ಟು ಹಾಗೂ ಹುಳಿಯನ್ನ ಆಂಬೊಡೆ ಮಾಡುವುದು ರೂಢಿಯಲ್ಲಿದೆ. ಈಗ ಎಲ್ಲರೂ ದೇವಿಗೆ ಆರತಿಯನ್ನು ಮಾಡೋಣವೇ.

0: ವಿಘ್ನೇಶ್ವರನಿಗೆ ಪ್ರಥಮ ಪ್ರಣಾಮ. ಅಬ್ಬಾ, ಅದ್ಭುತವಾಗಿದೆ ಹಾಡು. ಈ ಬಾರಿ ಭಾದ್ರಪದ ಮಾಸದ ಶುಕ್ಲ ತೃತೀಯ ಜೊತೆಗೆ ಚೌತಿಯೂ ಬಂದಿದೆ ಅಂತ ಈಗಾಗಲೇ ಮಾತಾಡಿದ್ವಿ ಅಲ್ವಾ ಪ್ರಮೀಳಾ ಅವರೇ? ಅದರ ಜೊತೆಗೆ ಗಣೇಶನ ಪೂಜೆಗೆ ಯಾವ ರೀತಿಯಲ್ಲಿ ಅಣಿ ಮಾಡ್ಕೊಳ್ತೀರಾ?
1: ಹೌದು ಇಂದಿರಾ, ಗೌರಿ ಜೊತೆಗೆ ಗಣೇಶನನ್ನು ಪೂಜಿಸ್ತಾ ಇದ್ದೀವಿ. ನಮ್ಮ ಪರಿಸರವನ್ನು ಕಾಪಾಡುವುದಕ್ಕಾಗಿ ರಾಸಾಯನಿಕ ಯುಕ್ತ ಗಣೇಶನನ್ನು ಕೊಳ್ಳದೆ ಬರೀ ಮಣ್ಣಿನ ಗಣೇಶನನ್ನು ಪೂಜಿಸುವುದು ಉತ್ತಮ. ಪೀಠದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ಒಂದು ನಾಣ್ಯವನ್ನು ಇಟ್ಟು ಅದರ ಮೇಲೆ ಮಣ್ಣಿನಿಂದ ಮಾಡಿದ ಗಣೇಶನನ್ನು ಇಡಬೇಕು. ಭಕ್ತಿಯಿಂದ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲವನ್ನೂ ಹೇಳಿ ಘಂಟಾನಾದ ಸಹಿತ ಪೂಜೆಯನ್ನು ಪ್ರಾರಂಭ ಮಾಡಬೇಕು.

0: ಸದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ, ಕುಂಕುಮ, ಹೂವು, ಪತ್ರೆಗಳಿಂದ ಪೂಜೆಯನ್ನು ಮಾಡಿ 21 ಎಳೆಯ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು.
1: ಗಾಯತ್ರಿ ಅವರೇ, ಹೂವು ಪತ್ರೆಯ ಜೊತೆಗೆ ದೂರ್ವಾ ಸಮರ್ಪಣೆ ಕಡ್ಡಾಯವಾಗಿ ಆಗಲೇಬೇಕಲ್ಲವೇ?
2: ಹೌದು, ದೂರ್ವಾ ಎಂದರೆ ಗರಿಕೆ ಹುಲ್ಲು. 3 ಚೂಪಾದ ಎಳೆಗಳ ಆಕಾರದಲ್ಲಿದ್ದು ಶಿವನ 3 ತತ್ವಗಳಾದ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಗಜಾನನ ಎಂದರೆ ಆನೆಯ ಮುಖವಿರುವುದರಿಂದ ಆನೆಗೆ ಹುಲ್ಲು, ಕಬ್ಬು ಮತ್ತು ಗಿಡಮೂಲಿಕೆಗಳು ಪ್ರಮುಖ ಆಹಾರ. ಹಾಗಾಗಿ ಗರಿಕೆಯ ಹುಲ್ಲನ್ನು ಸಮರ್ಪಿಸುವುದಾಗಿದೆ.
3: ಅದರ ಜೊತೆಗೆ ಪುರಾಣದ ಕಥೆಯ ಪ್ರಕಾರ ಅನಲಾಸುರನೆಂಬ ಕ್ರೂರ ರಾಕ್ಷಸನು ದೇವತೆಗಳಿಗೆ ಹಿಂಸೆ ಕೊಡುತ್ತಿದ್ದ. ದೇವತೆಗಳ ಪ್ರಾರ್ಥನೆಯಂತೆ ಗಣೇಶ ಅವನನ್ನು ಸಂಪೂರ್ಣವಾಗಿ ನುಂಗು ಹಾಕಿದನು. ಬಳಿಕ ಗಣೇಶನಿಗೆ ಹೊಟ್ಟೆಯಲ್ಲಿ ತೀವ್ರ ಉರಿ ಉಂಟಾಯಿತು. ಆಗ ಕಶ್ಯಪ ಮುನಿಗಳು 21 ಹಚ್ಚ ಹಸುರಿನ ಗರಿಕೆ ಹುಲ್ಲನ್ನು ಸೇವಿಸಲು ಕೊಟ್ಟರು. ತಕ್ಷಣವೇ ಉರಿಯು ಕಡಿಮೆಯಾಯಿತು. ಅಂದಿನಿಂದ ಗರಿಕೆ ಸಮರ್ಪಣೆ ಪ್ರಿಯವಾಯಿತು. ಜೊತೆಗೆ ಇದನ್ನು ಅರ್ಪಿಸುವುದರಿಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಹಾಗೂ ಸಕಲ ವಿಘ್ನಗಳನ್ನು ನಿವಾರಿಸುತ್ತಾನೆ ಎಂಬ ನಂಬಿಕೆಯೂ ಸಹ ಇದೆ.
1: ಯಾಕೆ ನಾವು ಗಣೇಶನಿಗೆ 21 ಗರಿಕೆ ಹುಲ್ಲು, 21 ಮೋದಕ, 21 ಕರಿಗಡುಬು, 21 ಎಳ್ಳುಂಡೆಯನ್ನೇ ಸಮರ್ಪಿಸುತ್ತೇವೆ ಶಾಂತ ಅವರೇ?
4: ಹೌದು ಇಂದ್ರ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚಭೂತಗಳು ಮತ್ತು ಮನಸ್ಸು ಇವೆಲ್ಲವೂ ಒಟ್ಟುಗೂಡಿದಾಗ 21 ಆಗುತ್ತದೆ. ಅಂದರೆ ಕಾಯ, ವಾಚ ಮತ್ತು ಮನಸ್ಸನ್ನು ಗಣೇಶನಿಗೆ ಅರ್ಪಿಸುತ್ತಿದ್ದೇವೆ ಎಂಬ ಭಾವ ಇದರಲ್ಲಿದೆ. ಅದೂ ಅಲ್ಲದೆ ನಮ್ಮ ಮನಃಶಾಸ್ತ್ರಜ್ಞರು ಹೇಳುವ ಪ್ರಕಾರ 21 ಸಲ ಯಾವುದೇ ಕೆಲಸವನ್ನು ಮಾಡಿದರೂ ಅದು ನಮ್ಮ ಮಾನಸಿಕ ಸ್ಥಿತಿಗೆ ಹೊಂದಿಕೊಂಡು ಅದೇ ಅಭ್ಯಾಸವಾಗಿ ಬಿಡುತ್ತದೆ.
1: ಗಣಪತಿ ಹಬ್ಬದಲ್ಲಿ ಮೋದಕವನ್ನೇ ನೈವೇದ್ಯ ಮಾಡುತ್ತೇವೆ ಅಲ್ಲವೇ ವಿಜಯ ಅವರೇ?
5: ಹೌದು ಇಂದಿರಾ ಅವರೇ, ಕೆಲವರು ಆವಿಯಲ್ಲಿ ಬೇಯಿಸಿದ ಮೋದಕ, ಇನ್ನು ಕೆಲವರು ಎಣ್ಣೆಯಲ್ಲಿ ಕರೆದದ್ದನ್ನು ಮಾಡುತ್ತಾರೆ. ಗಣೇಶನಿಗೆ ಪಂಚಕಜ್ಜಾಯವನ್ನೂ ಮಾಡುತ್ತೇವೆ. ತೆಳು ಅವಲಕ್ಕಿ, ಬೆಲ್ಲ, ತೆಂಗಿನ ತುರಿ, ತುಪ್ಪ, ಏಲಕ್ಕಿ ಪುಡಿಯನ್ನು ಹಾಕಿ ಕಲಸಿ ನೈವೇದ್ಯ ಮಾಡುವುದು. ಇದೇ ಪಂಚಕಜ್ಜಾಯಕ್ಕೆ ಕರಿಯೆಳ್ಳು, ಕಬ್ಬಿನ ಚೂರು, ಬಾಳೆಹಣ್ಣನ್ನು ಹಾಕಿ ಕಲಸಿ ಗಣಪತಿ ಹೋಮಕ್ಕೂ ಸಮರ್ಪಣೆಯನ್ನು ಮಾಡುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಇಷ್ಟವಾದ

ಮೋದಕ ಎಂದರೆ ಆನಂದ ಅಥವಾ ಖುಷಿಯನ್ನು ನೀಡುವುದು ಎಂಬ ಅರ್ಥ. ಒಮ್ಮೆ ಅತ್ರಿ ಋಷಿಗಳ ಪತ್ನಿ ಅನಸೂಯ ಗಣೇಶನಿಗೆ ಹೊಟ್ಟೆ ತುಂಬ ಬಡಿಸಿದರೂ ಹಸಿವು ನೀಗಲಿಲ್ಲವಂತೆ. ಕೊನೆಗೆ

0: ಕಡುಬನ್ನು ಬಡಿಸಿದಳು. ಆಶ್ಚರ್ಯವೆಂಬಂತೆ ಒಂದೇ ಒಂದು ಮೋದಕ ತಿಂದ ತಕ್ಷಣವೇ ಹೊಟ್ಟೆ ತುಂಬಿತಂತೆ. ಇದೇ ಮೋದಕದ ಮಹಿಮೆ.
1: ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ. ಗಣೇಶ ಬಂದ ಕಾಯಿ ಕಡುಬು ತಿಂದ ಹೊಟ್ಟೆ ಮೇಲೆ ಗಂದ ಚಿಕ್ಕೆರೆಲ್ ಬಿದ್ದ ದೊಡ್ಡ ಕೆರೆಲ್ ಎದ್ದ.
2: ಆಹಾ, ಇದು ಕರ್ನಾಟಕದಲ್ಲಿ ಗಣೇಶನ ಹಬ್ಬದ ಸಮಯದಲ್ಲಿ ಹಾಡುವ ಪ್ರಸಿದ್ಧವಾದ ಜಾನಪದ ಚುಟುಕು ಹಾಡು. ಅಂದರೆ ಕೆರೆಯಿಂದ ಮಣ್ಣನ್ನು ತಂದು ಮೂರ್ತಿಯನ್ನು ಮಾಡಿ ಪೂಜಿಸಿ ತಿರುಗಿ ತಿರುಗಿ ಕೆರೆಯಲ್ಲಿ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡುವುದು. ಈ ಹಂತ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ಅಲ್ಲವೇ?
3: ಗಣೇಶನ ಪೂಜೆಯನ್ನು ಸಾರ್ವಜನಿಕ ಗಣೇಶೋತ್ಸವವಾಗಿ ಎಲ್ಲ ಮಕ್ಕಳು ದೊಡ್ಡವರು ರಸ್ತೆ ರಸ್ತೆಗಳಲ್ಲಿ ಆಚರಿಸುತ್ತಾರೆ ಅಲ್ಲವೇ ಶಾಂತಾ ಅವರೇ?
4: ಹೌದು ಇಂದಿರಾ. ಲೋಕಮಾನ್ಯ ಬಾಲಗಂಗಾಧರ್ ತಿಲಕರು 1893 ಗಣೇಶನ ಹಬ್ಬವನ್ನು ಸಾರ್ವಜನಿಕ ಉತ್ಸವವಾಗಿ ಬದಲಾಯಿಸಿದರು. ಆಗಿನ್ನೂ ಬ್ರಿಟಿಷರು ಆಳ್ವಿಕೆ ನಡೆಯುತ್ತಿದ್ದಂತಹ ಕಾಲ. ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರನ್ನು ಒಗ್ಗೂಡಿಸಲು ಶುರು ಮಾಡಿದ್ದು.
5: ಜೊತೆಗೆ ಸಾಯಂಕಾಲ ಗಣೇಶನಿಗೆ ಮಂಗಳಾರತಿ ಮಾಡುವಾಗ ಕಡಲೆಕಾಳು ಉಸ್ಲಿ ಮಾಡುವುದು ರೂಢಿಯಲ್ಲಿದೆ. ನಾರಿನಂಶ ಹೆಚ್ಚಾಗಿರುವ ಉಸ್ಲಿಯಿಂದ ದೇಹದ ಪೋಷಣೆ ಸಮತೋಲನದಲ್ಲಿ ಇರುತ್ತದೆ. ಹಾಗೆಯೇ ಇದು ಸಾತ್ವಿಕ ಆಹಾರವಾದುದರಿಂದ ನೈವೇದ್ಯಕ್ಕೆ ಶ್ರೇಷ್ಠವಾಗಿದೆ. ಈಗ ಗಣೇಶನಿಗೆ ಆರತಿ ಮಾಡಿ

0: ನಮ್ಮ ಗಣೇಶ ಎಲ್ಲರ ಮನೆಯ ಕಡುಬು ಚಕ್ಕುಲಿ ತಿಂದು ತನ್ನ ವಾಹನ ಇಲಿಯ ಮೇಲೆ ಕುಳಿತು ಹೋಗ್ತಾ ಇದ್ದಂತೆ. ದಾರಿಯಲ್ಲಿ ಹಾವನ್ನು ಕಂಡು ಇಲಿಯು ಎದರಿ ಓಡಿ ಹೋಯಿತು. ದುಡುಮ್ಮೆಂದು ಬಿದ್ದ ಗಣೇಶನ ಹೊಟ್ಟೆ ಒಡೆಯಿತು, ಹಾವನ್ನೇ ಸುತ್ತಿಕೊಂಡ. ಇದನ್ನೆಲ್ಲ ಮೇಲಿನಿಂದ ನೋಡುತ್ತಿದ್ದ ಚಂದ್ರ ನಕ್ಕನಂತೆ. ಯಾರು ಚೌತಿಯ ದಿನ ಚಂದ್ರನನ್ನು ನೋಡುವರೋ ಅವರಿಗೆ ಸುಳ್ಳು ಕಳ್ಳತನದ ಅಪವಾದ ಬರಲಿ ಎಂದು ಗಣೇಶ ಚಂದ್ರನಿಗೆ ಶಾಪ ಕೊಟ್ಟ. ಅಕಸ್ಮಾತ್ ನೋಡಿದ್ದಲ್ಲಿ ಶಮಂತಕಮಣಿ ಕಥೆಯನ್ನು ಕೇಳುವುದು ರೂಢಿಯಲ್ಲಿದೆ.
1: ಈ ಕಥೆಯ ಜೊತೆಗೆ ನಾಲ್ಕು ಸಾಲಿನ ಶ್ಲೋಕವನ್ನ ಹೇಳಿಕೊಂಡರೆ ಅಪವಾದವು ಪರಿಹಾರವಾಗುವುದು ಎಂಬ ಪ್ರತೀತಿಯೂ ಸಹ ಇದೆ. ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋ ದೀಹಿ ತವ ಹೇಷ ಸಮಂತಕಃ.

ಶ್ರೋತೃಗಳೇ, ಇದುವರೆಗೂ ಅಮ್ಮ ಮಗ ಅಂದರೆ ಗೌರಿ ಗಣೇಶನ ಮಧುರ ಬಾಂಧವ್ಯದ ಹಬ್ಬದ ಆಚರಣೆಯ ಬಗ್ಗೆ ಸಂಭ್ರಮದಿಂದ ಹಂಚಿಕೊಂಡೆವು. ಸಂಪ್ರದಾಯ, ಶಾಸ್ತ್ರ, ಪೂಜೆಗಳು ಏನೇ ಇರಲಿ, ಅದೆಲ್ಲದರ ಭಕ್ತಿ ಶ್ರದ್ಧೆ ಮಾತ್ರ ಒಂದೇ, ಗೌರಿ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ರೂಪಕದ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ವೀಣಾವಾದಿರಾಜ್ ಮತ್ತು ಶ್ರುತಿ ಮೋಹನ್. ಭಾಗವಹಿಸಿದ ಕಲಾವಿದರು ದಿವ್ಯಶ್ರೀ ಎನ್, ಪ್ರಮೀಳಾ ಸ್ವಾಮಿ, ಗಾಯತ್ರಿ

0: ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ವೀಣಾ ವಾದಿರಾಜ್ ಮತ್ತು ಶ್ರುತಿ ಮೋಹನ್. ಭಾಗವಹಿಸಿದ ಕಲಾವಿದರು ದಿವ್ಯಶ್ರೀ ಎನ್, ಪ್ರಮೀಳಾ ಸ್ವಾಮಿ, ಗಾಯತ್ರಿ ರಾಮಸ್ವಾಮಿ, ಶಾಂತಕುಮಾರಿ, ವಿಜಯಲಕ್ಷ್ಮಿ ಚಂದ್ರಮೋಹನ್, ಅನುಶ್ರುತ ಬಿವೈ, ನಾನು ಇಂದಿರಾ ಗಣಪತಿ. ಎಲ್ಲ ಶ್ರೋತೃಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಆರ್ಟಿ ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ಮಾಣ ಆಶಾ, ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧವಾದ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು, ಸಮಯ 12:31.
1: ತಗೊಳ್ಳಿ ಅಣ್ಣ ಟೀ. ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
2: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
1: ಅದೇ ಹಾಗೆ
2: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
1: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
2: ಬೇಡಪ್ಪ ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
5: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ, ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
4: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
6: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
7: ಇದೆಯಪ್ಪ ಸಿಕೆವೈಸಿ ಐಡಿ.
6: ಸಿಕೆವೈಸಿನ ಏನದು?
7: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
6: ಆರ್ಬಿಐ ಹೇಳುತ್ತೆ,
7: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೇ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15, ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:45 ಹಾಗೂ ಸಂಜೆ 6:00, ವಿವಿಧ ಭಾರತಿ 102.9 FM ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
8: ಬೆಟ್ಟ ಗುಡ್ಡ
9: ಕೆರೆ ಕುಂಟೆ
8: ಗಿಡ ಮರಗಳಿಲ್ಲದ ಊರು
9: ಮರುಭೂಮಿ ಇದ್ದಂತೆ.
8: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
9: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
8: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
9: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
8: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
9: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ದುಷ್ಪರಿಣಾಮಗಳು. ಈ ವಿಷಯ ಕುರಿತು ಕೆಎಂಸಿ ಮಂಗಳೂರು ಇಲ್ಲಿನ ಮಕ್ಕಳ ಹಾಗೂ ಹದಿಹರೆಯದವರ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಅವಿನಾಶ್ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ 16 ವರ್ಷ ವಯಸ್ಸಿನ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡುವುದಾಗಿ ಸೂಚನೆಯನ್ನ ಕೊಟ್ಟಿದೆ. ಈ ಮೊಬೈಲ್ ಬಳಕೆ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಅನೇಕ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳು ಮಕ್ಕಳಲ್ಲಿ ಮತ್ತು ಹದಿಹರೆಯದವರಲ್ಲಿ ಕಾಣಿಸಿಕೊಳ್ತಾ ಇದೆ. ಹಾಗೆಯೇ ಅದು ಅವರ ಒಂದು ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸ್ತಾ ಇಲ್ಲ ಅನ್ನುವಂಥ ಒಂದು ಕೂಗು ಮುಂಚಿನಿಂದ ಕೂಡ ಇತ್ತು. ಹೀಗಿದ್ರೂ ಕೂಡ ಇತ್ತೀಚೆಗೆ ಅನೇಕ ಪೋಷಕರು ತಮ್ಮ ಮಕ್ಕಳಿಗೆ ಮೊಬೈಲನ್ನು ನೀಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದರಿಂದ ಅವರ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದರ ಕುರಿತು ಚರ್ಚೆ ಮಾಡೋದಕ್ಕೆ, ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕೆಎಂಸಿ ಮಂಗಳೂರು ಇಲ್ಲಿ ಮಕ್ಕಳ ಮತ್ತು ಹದಿಹರೆಯದವರ ಮನಃಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಅವಿನಾಶ್ ಕಾಮತ್ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಈಗ ನಾವು ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಮೊಬೈಲನ್ನು ನೀಡುವುದನ್ನು ನೋಡ್ತಾ ಇರ್ತೇವೆ. ಈ ರೀತಿ ಮೊಬೈಲನ್ನು ಬಳಕೆ ಮಾಡೋದ್ರಿಂದ ಮಕ್ಕಳು ಅವರ ಆರೋಗ್ಯದ ಮೇಲೆ ಅಥವಾ ಅವರ ಬೆಳವಣಿಗೆಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಇದು ಬೀರುತ್ತೆ?
2: ಇವಾಗ ಮೊಬೈಲ್ ಅಂತ ಹೇಳಿದರೆ ಮುಂಚೆ ನಾವು ಆಲೋಚನೆ ಮಾಡ್ತಾ ಇರೋದು ಮೇನ್ ಆಗಿ ಮಾತಾಡೋದಕ್ಕೆ ಅಥವಾ ಕಾಲ್ ಅಲ್ಲಿ ಇರೋದಕ್ಕೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡುವುದು. ಆದರೆ ಇವಾಗ ಆ ಥರ ಅಲ್ಲ. ಸೊ ನಾವು ಅದಕ್ಕೆ ಸ್ಮಾರ್ಟ್ ಡಿವೈಸಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಸ್ಕ್ರೀನ್ ಇದೆ. ಸೊ ಅದರಲ್ಲಿ ಹಲವಾರು ಬೇರೆ ಬೇರೆ ಆಗಿರುವಂಥ ವಿಷಯಗಳನ್ನು ನಾವು ಮೊಬೈಲ್ ಮೂಲಕ ಮಾಡಲಿಕ್ಕಾಗ್ತದೆ. ಆದ್ದರಿಂದ ಇವಾಗ ಮೊಬೈಲಲ್ಲಿ ನಾವು ಈ ಸ್ಮಾರ್ಟ್ ಡಿವೈಸಸ್ಸಲ್ಲಿ ಕಂಡುಬರುವಂತಹ ಮಕ್ಕಳಲ್ಲಿ ಯೂಸ್ ಮಾಡುವಾಗ ಕಂಡುಬರುವಂತಹ ತೊಂದರೆಗಳೇನಂತ ಹೇಳಿದ್ರೆ, ಒಂದು ಅವರಲ್ಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಹಲವಾರು ಸಮಯ ಅವರು ಅದರ ಮುಂದೆ ಇದ್ದರೆ ಸ್ಪೀಚ್ ಡಿಲೇ ಆಗಿ ಡೆವಲಪ್ ಆಗುವಂತದ್ದು ನಾವು ಕೆಲವೊಮ್ಮೆ ಮಕ್ಕಳಲ್ಲಿ ಕಾಣ್ತೀವಿ.
1: ಅವರು
2: ಮಾತಾಡುವುದು ಸ್ವಲ್ಪ ಇನ್ನು ಸಹ ಜಾಸ್ತಿ ಟೈಮ್ ತಗೊಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಜಾಸ್ತಿ ಸಮಯ ಸ್ಕ್ರೀನಿನ ಮುಂದೆ ಇರುವುದಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ಅವರಿಗೆ ಬೇಕಾಗಿರುವಂತಹ ತಂದೆ ತಾಯಿಯವರೊಂದಿಗೆ ಮಾತಾಡುವಂಥದ್ದು ಮತ್ತೆ ಇಂಟ್ರಾಕ್ಷನ್ ಮಾಡುವಂತಹ ಸನ್ನಿವೇಶಗಳು ಕಮ್ಮಿ ಆಗುತ್ತವೆ. ಆ ರೀತಿ ಒಂದು ದಿವಸದಲ್ಲಿ 3-4 ಗಂಟೆ ಸಮಯಕ್ಕಿಂತ ಜಾಸ್ತಿ ಕೆಲವೊಮ್ಮೆ ಪೇರೆಂಟ್ಸ್ ಮಕ್ಕಳನ್ನು ಟಿವಿ ಅಥವಾ ಈ ಸ್ಮಾರ್ಟ್ ಫೋನ್ ಮುಂದೆ ಇಟ್ಕೊಳ್ತಾರೆ. ಆವಾಗ ಅವರಿಗೆ ಒಂದು ರೀತಿ ಅದೇ ಒಂದು ಅಭ್ಯಾಸ ಆಗ್ಬಿಡುತ್ತೆ ಮತ್ತೆ ಅದು ಬೇಕು ಅಂತ ಹೇಳುವಂತ ಒಂದು ಟೆಂಡೆನ್ಸಿ ತುಂಬಾ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ಆಗುವುದರಿಂದ ಒಂದು ತೊಂದರೆ ನಾವು ಇವಾಗ ಕಾಣ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಅವರು ಮಾತಾಡುವುದೇ ಸ್ವಲ್ಪ ಲೇಟ್ ಆಗಿ ಮಾಡುವಂತದ್ದು ಕಂಡಿದ್ದೀವಿ. ಅದೊಂದು. ಎರಡನೇದು ಏನಂತ ಹೇಳಿದ್ರೆ, ಆಲ್ರೆಡಿ ಮಕ್ಕಳಲ್ಲಿ ಕೆಲವು ಬೆಳವಣಿಗೆಯ ತೊಂದರೆಗಳು ಇವೆ. ಹೇಳಿದ್ರೆ ಉದಾಹರಣೆಗೆ ಇತ್ತೀಚಿನ ದಿವಸಗಳಲ್ಲಿ ಆಟಿಸಂ ಅಂತ ಹೇಳುವಂತ ಒಂದು ತೊಂದರೆ ಮಕ್ಕಳಲ್ಲಿ ನಾವು ಜಾಸ್ತಿ ಕಾಣ್ತೇವೆ. ಇಂಥ ಮಕ್ಕಳಿಗೆ ಆಲ್ರೆಡಿ ಅವರ ತೊಂದರೆಗಳಿಂದಾಗಿ ಸ್ಕ್ರೀನ್ ಮುಂದೆ ಕೂತ್ಕೊಳ್ಳೋದು ಇಲ್ಲಾಗಿದ್ರೆ ಪ್ಯಾಸಿವ್ ಆಗಿ ಇರುವಂತಹ ಚಟುವಟಿಕೆಗಳು ಜಾಸ್ತಿ ಇಷ್ಟ. ಸೊ ಅವರು ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಇನ್ನೂ ಸಹ ಜಾಸ್ತಿ ಸಮಯ ಇಂತಹ ಡಿವೈಸಸ್ ಒಟ್ಟಿಗೆ ಕೂಡ್ಕೊಳ್ತವೆ. ಸೊ ಅದರಿಂದ ಅವರ ಡೆವಲಪ್ಮೆಂಟ್ ಇನ್ನೂ ಸಹ ಜಾಸ್ತಿ ತೊಂದರೆಗೆ ಉಂಟಾಗುವುದು ನಾವು ಕಾಣ್ತೀವಿ. ಸೊ ಆಲ್ರೆಡಿ ಆಟಿಸಂ ಇರುವಂತಹ ಮಕ್ಕಳಲ್ಲಿ ಇಂತಹ ಇದರಿಂದ ಸಿಟ್ಟು ಪ್ರವೃತ್ತಿಗಳು, ಬಿಹೇವಿಯರಲ್ ತೊಂದರೆಗಳು, ಆ ರೀತಿ ನಾವು ತೊಂದರೆಗಳನ್ನು ಕಾಣ್ತೀವಿ. ಇದು ಬಿಟ್ಟರೆ ಇನ್ ಜನರಲ್ ಇವಾಗ ಒಂದು ಇತ್ತೀಚಿನ ಒಂದು ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ರಿಸರ್ಚ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮುಂಚೆಗೆ ಹೋಲಿಸಿದರೆ ಈ ಮಕ್ಕಳು ಇವಾಗ ಸ್ಕ್ರೀನ್ ಒಟ್ಟಿಗೆ ದೊಡ್ಡ ಆಗಿರುವಂತಹ ಮಕ್ಕಳು ಹೈಯರ್ ಕ್ಲಾಸಸ್ಗೆ ಹೋಗುವಾಗ, ಮುಂಚೆ ಒಂದು ಈ ಜನರೇಷನ್ನವರೆಗೆ ಮುಂಚೆ ಕಂಡಿರುವಂತಹ ಒಂದು ಪ್ರವೃತ್ತಿ ಏನಂತ ಹೇಳಿದ್ರೆ, ಎವ್ರಿ ಕಮಿಂಗ್ ಜನರೇಷನ್ ಮುಂಚಿನ ಜನರೇಷನ್ಗಿಂತ ಲರ್ನಿಂಗ್ ಸ್ಕಿಲ್ಸ್ ಇರಲಿ, ಬೇರೆ ಕೆಲವು ವಿಷಯಗಳು ಮಾಡುವುದಿರಲಿ, ಬೇಗ ಕಲಿತಾ ಇವೆ. ಹೇಳಿದ್ರೆ ದೇ ಆರ್ ಡೂಯಿಂಗ್ ಬೆಟರ್ ದನ್ ದೇರ್ ಪೇರೆಂಟ್ ಜನರೇಷನ್ ಅಂತ ಹೇಳುವಂತ ಒಂದು ಫೀಲಿಂಗ್ ಓವರ್ಆಲ್ ಎಲ್ಲ ಒಂದು ಲಾಸ್ಟ್ ಫ್ಯೂ ಜನರೇಷನ್ಸ್ ಅಲ್ಲಿ ಕಂಡು ಬರುವಂತಹ ಒಂದು ನಾರ್ಮಲ್ ಫಿನಾಮಿನ. ಇವಾಗ ನಾವು ಏನ್ ಕಾಣ್ತಾ ಇದೀವಿ ಅಂತ ಹೇಳಿದ್ರೆ, ಇನ್ ಜನರಲ್ ಮಕ್ಕಳಲ್ಲಿ ಕಲಿಯುವ ಕೆಪಾಸಿಟಿ ಕರೆಂಟ್ ಜನರೇಷನ್ ವಿಚ್ ಇಸ್ ಸ್ಪೆಂಡಿಂಗ್ ಕ್ವೈಟ್ ಅ ಲಾಟ್ ಆಫ್ ಟೈಮ್ ಇನ್ ಫ್ರಂಟ್ ಆಫ್ ಸ್ಕ್ರೀನ್ಸ್, ಅವರಲ್ಲಿ ಅದು ಕಮ್ಮಿ ಕಾಣ್ತಾ ಇದೆ. ಅವರು ಇವಾಗ ಶಾಲೆಗಳಿಗೆ ಹೋಗುವಾಗ ಇದು ಮಾಡುವಾಗ ಅವರಿಗೆ ಸ್ಟಡೀಸ್ ಒತ್ತಿಗೆ ಕೂತ್ಕೊಳ್ಬೇಕು ಅಂತ ಹೇಳುವ ಅನಿಸಿಕೆ ಕಮ್ಮಿ ಇದೆ. ಕೂತ್ಕೊಂಡು ಬುಕ್ ಒಟ್ಟಿಗೆ ಕೂತ್ಕೊಂಡು ಓದಿ ಗ್ರಹಣೆ ಮಾಡಿ ಅರ್ಥ ಮಾಡ್ಕೊಳ್ಳುವಂತಹ ಪೇಷನ್ಸ್ ಕಮ್ಮಿ ಇವೆ. ಸೊ ಇವುಗಳಿಗೆಲ್ಲ ಈ ಮೊಬೈಲ್ ಫೋನ್ ಯೂಸ್ ಇಲ್ಲಾಗಿದೆ ಸ್ಮಾರ್ಟ್ ಟೆಕ್ನಾಲಜಿ ಕಾರಣ ಇರಬಹುದು ಅಂತ ಹೇಳುವಂತಹ ಸಂಶೋಧನೆ ಇವಾಗ ಶುರುವಾಗ್ತಾ ಇದೆ ನಮ್ಮ ಇದರಲ್ಲಿ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಅಡಿಕ್ಷನ್ ಅನ್ನುವಂಥದ್ದು ಯಾವಾಗ ಆಗುತ್ತೆ ಮತ್ತೆ ಯಾಕಾಗಿ ಆಗುತ್ತೆ?
2: ಇವಾಗ ಎರಡು ರೀತಿಯಲ್ಲಿ ನಾವು ಇದನ್ನು ಕಾಣ್ಬೋದು. ನಾವು ಒಂದು ಮಾನಸಿಕ ಆರೋಗ್ಯ ಗತಿಯಿಂದ ನೋಡುವಾಗ ಹಲವಾರು ಪೇರೆಂಟ್ಸ್ ಅವರು ಹೇಳುವಂತಹ ಯೂಸೇಜ್ ಅನ್ನು ಅವರ ಅಡಿಕ್ಷನ್ ಅಂತ ಹೇಳ್ತಾರಾದ್ರೂ ನಾವು ಅದನ್ನು ಅಡಿಕ್ಷನ್ ಆಗಿ ಕಾಣುವುದಿಲ್ಲ. ಒಂದು ಮಗು ಫೋನಿಗೆ ಅಡಿಕ್ಟ್ ಆಗಿದೆ ಅಂತ ಹೇಳೋದಕ್ಕೆ ಏನು ಮೇನ್ ಸಿಂಪ್ಟಮ್ ಅಂತ ಹೇಳಿದ್ರೆ, ಫೋನ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಹಠ ಮಾಡುವಂಥದ್ದು, ಸಿಟ್ಟು ಮಾಡುವಂಥದ್ದು, ಹೇಳುವುದಿಲ್ಲ ಕೇಳುವುದಿಲ್ಲ ಇದು ಮಾಡುವಂಥದ್ದು, ಅಥವಾ ಮನಸ್ಥಿತಿ ತುಂಬಾ ಬೇಜಾರು ದುಃಖ ಆತರ

0: ಆಕಾಶವಾಣಿ ಬೆಂಗಳೂರು, ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ

0: ಕುಬ್ಬರಿಸ್ಕೊಳ್ಳುವಂಥದ್ದು, ಇಲ್ಲದಿದ್ರೆ ಅವನಿಗೆ ಹಾರ್ಮ್ ಮಾಡಲಿಕ್ಕೆ ಶುರು ಮಾಡುವಂಥದ್ದು, ಈ ತರಹ ಮೊಬೈಲ್ ಇಲ್ಲದೇ ಇರುವಾಗ ಹಲವಾರು ಈ ಥರ ತೊಂದರೆಗಳು ಕಂಡ್ರೆ ಮಾತ್ರ ನಾವು ಅದಕ್ಕೆ ಅಡಿಕ್ಷನ್ ಅಂತ ಹೇಳಿ ಹೇಳ್ತೀವಿ. ಆದ್ರೂ ಸಾಮಾನ್ಯವಾಗಿ ಈವಾಗ ಮಕ್ಕಳು ಒಂದು 3.5 ಗಂಟೆಗಿಂತ 4 ಗಂಟೆಗಿಂತ ಜಾಸ್ತಿ ಸ್ಕ್ರೀನ್ ಮುಂದೆ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಶುರು ಮಾಡಿದರೆ ಆವಾಗ್ಲಿಂದಲೇ ನಾವು ಸ್ವಲ್ಪ ತೊಂದರೆಗಳು ಕಾಣಲಿಕ್ಕೆ ಶುರು ಮಾಡ್ತೀವಿ. ಸೊ ಈ 80-90% ಪೇರೆಂಟ್ಸ್ ನಮಗೆ ಮಕ್ಕಳು ಅಡಿಕ್ಷನ್ ಆಗಿದ್ದಾರೆ ಅಂತ ಹೇಳಿ ಬರುವಾಗ ನಾವು ಕಾಣುವುದಾಗಿರುವಂತಹ ಒಂದು ವಿಷಯ ಏನಂತ ಹೇಳಿದ್ರೆ ಅದು ಆಕ್ಚುಲಿ ಅಡಿಕ್ಷನ್ ಇರುವುದಿಲ್ಲ, ಅದು ಒಂದು ರೀತಿಯ ಕೋಪಿಂಗ್ ಮೆಕ್ಯಾನಿಸಮ್ ಆಗಿಬಿಡುತ್ತೆ. ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಏನು, ಇವಾಗ ಅವರಿಗೆ ಕಲಿಕೆಯಲ್ಲಿ ಏನೋ ತೊಂದರೆ ಇದೆ, ಇಲ್ಲಾಗಿ ಫ್ರೆಂಡ್ಸ್ ಒಟ್ಟಿಗೆ ಏನೋ ತೊಂದರೆ ಇದೆ, ಶಾಲೆಯಲ್ಲಿ ಏನೋ ಟೆನ್ಷನ್ ಆಗ್ತಾ ಇದೆ, ಅಥವಾ ಮನೆಯಲ್ಲಿ ಏನೋ ಟೆನ್ಷನ್ ಆಗ್ತಾ ಇದೆ, ಇಲ್ಲಾಗಿದ್ರೆ ಅವರಿಗೆ ಬೋರ್ಡಮ್ ಇದೆ, ಏನ್ ಮಾಡ್ಬೇಕಂತ ಹೇಳಿ ಗೊತ್ತಿಲ್ಲ, ಅವರು ಆ ಬದಲಿಗೆ ಫೋನ್ ಒಟ್ಟಿಗೆ ಮಾಡುದು ತುಂಬಾ ಸುಲಭ ಅಂತ ಹೇಳಿ ಅದೊಂದು ರೀತಿಯ ಅಬ್ನಾರ್ಮಲ್ ಕೋಪಿಂಗ್ ಅಂತ ಹೇಳ್ಬೋದು. ಅದರ ವಿಪರೀತ ಒಂದು ಮ್ಯಾನಿಫೆಸ್ಟೇಷನ್ ಅಡಿಕ್ಷನ್ ಅಂತ ಹೇಳ್ತೀವಿ. ಅಡಿಕ್ಷನ್ ಆಗಿರುವಂತ ಮಕ್ಕಳಿಗೆ 6-8 ಗಂಟೆಗಿಂತ ಜಾಸ್ತಿ ಸ್ಕ್ರೀನ್ ಮುಂದೆ ಕೂತ್ಕೊಳ್ಳುವಂಥದ್ದು, ಅದು ಇಲ್ಲದಿದ್ರೆ ಪೇರೆಂಟ್ಸ್ಗೆ ಹೊಡೆಯುವಂಥದ್ದು, ಇಲ್ಲದಿದ್ರೆ ಕೈಯಲ್ಲಿದ್ದ ವಿಷಯಗಳನ್ನು ಬಿಸಾಡೋದು, ಆ ರೀತಿ ಎಲ್ಲ ಸ್ವಭಾವಗಳು ಕಂಡ್ರೆ ನಾವು ಅಡಿಕ್ಷನ್ ಅಂತ ಹೇಳಿ ತೋರಿಸ್ತೀವಿ. ಹೇಳಿದ್ರೆ ಉದಾಹರಣೆಗೆ ಇವಾಗ ಇನ್ ಜನರಲ್ ನಾವು ನೋಡುವಾಗ ಇವಾಗ ಯಾರಾದ್ರೂ ಡ್ರಿಂಕ್ಸ್ ಇದೆ ಅಡಿಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಇಲ್ಲದೆ ಆಗುದಿಲ್ಲ ಅಂತ. ಪ್ರತಿದಿನ ಕುಡಿಯೋರು ಬೇರೆಯವರು ಇರ್ತಾರೆ, ಅವರು ಪ್ರತಿಯೊಬ್ಬರಿಗೆ ನಾವು ಅಡಿಕ್ಟ್ ಅಂತ ಹೇಳಿ ಹೇಳುದಿಲ್ಲ. ಆ ರೀತಿ ಈ ಅಡಿಕ್ಷನ್ ಮತ್ತೆ ಹಾರ್ಮ್ಫುಲ್ ಯೂಸ್ ಅನ್ನು ನಾವು ಮೊದಲು ಪೇರೆಂಟ್ಸ್ ಸ್ವಲ್ಪ ಡಿಸ್ಟಿಂಗ್ವಿಶ್ ಮಾಡಬೇಕು. ಯಾಕಂತಂದ್ರೆ ನಮ್ಮ ಹತ್ರ ಹಲವಾರು ಸತಿ ಪೇರೆಂಟ್ಸ್ ಬಂದು ಹೇಳ್ತಾರೆ ಮಗು ಮೊಬೈಲಿಗೆ ಅಡಿಕ್ಟ್ ಆಗಿದೆ ಅಂತ, ಬಟ್ ನಾವು ಕೂತ್ಕೊಂಡು ಮಾತಾಡಿ ನೋಡುವಾಗ ಇದು ಇರುತ್ತೆ, ಬಟ್ ಅದರೊಟ್ಟಿಗೆ ಬೇರೆ ತೊಂದರೆಗಳಿರುತ್ತೆ. ಹೇಳಿದ್ರೆ ಏನು, ಮಗುವಿಗೆ ಸ್ಟಡೀಸಲ್ಲಿ ಅಷ್ಟು ಗಮನ ಸಿಗ್ತಾ ಇಲ್ಲ, ಬೇರೆ ಏನೋ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಮತ್ತೆ ಮನಸ್ಸಿಗೆ ಏನಾದರೂ ಖಿನ್ನತೆಯ ತೊಂದರೆ ಇದೆ, ಇಲ್ಲ ಆಗಿದೆ ಆತಂಕದ ತೊಂದರೆ ಇದೆ, ಆದರೆ ಮಗು ಮೊಬೈಲ್ ಫೋನನ್ನು ಯೂಸ್ ಮಾಡಿಕೊಂಡು ಕೋಪ್ ಮಾಡ್ತಾ ಇದೆ. ಸೊ ಅದು ಒಂದು ಮೋಸ್ಟ್ ಕಾಮನ್ ಇವಾಗ ನಾವು ಕಾಣ್ತಾ ಇರುವಂತಹ ಫೋನ್ ಒಟ್ಟಿಗಿರುವಂತಹ ಪ್ರಾಬ್ಲಮ್. ಹೇಳಿದ್ರೆ ಅವರೊಂದು ರೀತಿ ಸಾಂತ್ವನೆಗೋಸ್ಕರ ಈ ಫೋನ್ಗಳನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಒಟ್ಟಿಗೆ ತೊಂದರೆ ಇದ್ರೆ ಇದರಲ್ಲಿ ಚಾಟ್ ಮಾಡಬಹುದು, ಇದು ಮಾಡಬಹುದು, ಬೇರೆಯವರೊಟ್ಟಿಗೆ ಇದು ಮಾಡಬಹುದು, ಆ ರೀತಿ ಕಾಣ್ತಾ ಇದ್ದೀವಿ.
1: ಈಗ ಸಣ್ಣ ವಯಸ್ಸಿನ ಮಕ್ಕಳನ್ನೇ ನೋಡಿದ್ರು ಕೂಡ ಅವರಿಗೆ ಈ ಸ್ಕ್ರೀನ್ ನೋಡಿದ್ರೆ ಏನೋ ಒಂದು ರೀತಿಯ ಆಕರ್ಷಣೆ, ಈ ಆಕರ್ಷಣೆ ಯಾಕಾಗಿ ಬರುತ್ತೆ ಮಕ್ಕಳಲ್ಲಿ?
0: ನಾವು ಮಕ್ಕಳು ಬೆಳೆಯುವಾಗ ಅವರಿಗೆ ಎರಡು ರೀತಿಯ ಚಟುವಟಿಕೆಗಳನ್ನು ಕೊಡಬಹುದು. ಒಂದು ಪ್ಯಾಸಿವ್ ಆಕ್ಟಿವಿಟೀಸ್. ಪ್ಯಾಸಿವ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಏನು, ಮಗುವಿನ ಮನಸ್ಸು ಏನು ಜಾಸ್ತಿ ಮಾಡ್ಬೇಕಂತ ಇಲ್ಲ, ಆಕ್ಟಿವಿಟಿನೇ ಅವರನ್ನು ಎಂಗೇಜ್ ಮಾಡ್ಕೊಳ್ಳುತ್ತೆ. ಫೋನ್ ಇರ್ಬೋದು, ಗೇಮ್ಸ್ ಇರ್ಬೋದು, ವಿಡಿಯೋ ನೋಡ್ಕೊಳ್ಬೋದು ಇರ್ಬೋದು, ಇದೆಲ್ಲ ಎಂಗೇಜಿಂಗ್ ಆಕ್ಟಿವಿಟೀಸ್. ಮೈಂಡಿಗೆ ತುಂಬ ಖುಷಿ ಅನಿಸುತ್ತೆ, ಮತ್ತೆ ಬೇಗ ಖುಷಿ ಅನಿಸುತ್ತೆ, ಮತ್ತೆ ಮಗುವಿನ ಮನಸ್ಸು ಜಾಸ್ತಿ ಏನು ಮಾಡ್ಬೇಕಂತ ಇಲ್ಲ ಖುಷಿ ಪಡುವುದಕ್ಕೆ. ಸೊ ಈ ಪ್ಯಾಸಿವ್ ಆಕ್ಟಿವಿಟೀಸ್ ಅಲ್ಲಿ ಅವರಿಗೆ ಖುಷಿ ಸಿಗ್ತಾ ಇರುವಾಗ ಆಲ್ರೆಡಿ ಅವರ ಮನಸ್ಸು ಅದಕ್ಕೆ ಒಂದು ರೀತಿ ಆಕರ್ಷಿತವಾಗುತ್ತೆ. ಆದರೆ ಆಕ್ಟಿವ್ ಆಕ್ಟಿವಿಟೀಸ್ ಹೇಳಿದರೆ ಆಡುವುದು, ಬೇರೆಯೊಟ್ಟಿಗೆ ಮಾತಾಡುವುದು, ಇದು ಮಾಡಿ ಖುಷಿ ಪಡಿಬೇಕಂತ ಹೇಳಿದ್ರೆ ಅವರು ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಶ್ರಮ ಹಾಕಬೇಕು, ಎಫರ್ಟ್ ಹಾಕಬೇಕು. ಸೊ ಚಿಕ್ಕ ವಯಸ್ಸಲ್ಲೇ ಇಂತಹ ಪ್ಯಾಸಿವ್ ಆಕ್ಟಿವಿಟೀಸ್ ಹಲವಾರು ಆಗಿಬಿಟ್ರೆ ಮಗುವಿಗೆ ಅದೇ ಸಾಕಾಗ್ಬಿಡುತ್ತೆ. ಅದೊಂದು. ಎರಡನೇದು, ಇವಾಗ ಈ ಚಿಕ್ಕ ಚಿಕ್ಕ ನೀವು ಶಾರ್ಟ್ ವಿಡಿಯೋಸ್ ನೋಡ್ತೀರಿ, ಮತ್ತೆ ಇವಾಗ ಶಾರ್ಟ್ಸ್ ನೋಡೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಅದರಲ್ಲಿ ಒಂದು ಟೆಂಡೆನ್ಸಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದೇ ಒಂದು ಎಕ್ಸೈಟ್ಮೆಂಟ್, ನಾನು ಹೀಗೆ ಮೇಲೆ ಮಾಡುವಾಗ ಏನು ಬರುತ್ತೆ ಅಂತ, ಓ ಏನೋ ಬೇರೆ ಬರುತ್ತೆ, ಒಂದು 2-3 ಏನೋ ಬೋರ್ ಆಯಿತು, ಅದಾದ್ಮೇಲೆ ಇನ್ನೊಂದು ಏನೋ ನಮಗೆ ಖುಷಿ ಆಗುವಂಥದ್ದಾಯಿತು. ಸೊ ಆ ರೀತಿ ಆ ಶಾರ್ಟ್ ವಿಡಿಯೋಸಿನ ಟೆಕ್ನಾಲಜಿಯಲ್ಲೇ ಒಂದು ರೀತಿ ಮನಸ್ಸನ್ನು ಆಟೋಮ್ಯಾಟಿಕ್ ಆಗಿ ಅದರ ಕಡೆಗೆ ಆಕರ್ಷಣೆ ಮಾಡುವಂತಹ ಒಂದು ಟೆಂಡೆನ್ಸಿ ಇದೆ.
1: ಹಾಗಾಗಿ ಒಂದು ರೀತಿಯ ಕುತೂಹಲವನ್ನು ಸೃಷ್ಟಿಸುತ್ತದೆ,
0: ಅದು ಆಟೋಮ್ಯಾಟಿಕ್ಲಿ ಕುತೂಹಲ ಸೃಷ್ಟಿಸುತ್ತದೆ. ಸೊ ಅಡಿಕ್ಷನ್ ಆಗುವಂತಹ ಚಾನ್ಸಸ್ ಹಲವಾರು ಜಾಸ್ತಿ
1: ಇರುತ್ತೆ. ಡಾಕ್ಟರ್, ಹಾಗಾದ್ರೆ ಈ ಮಕ್ಕಳಿಗೆ ಮೊಬೈಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ವಯಸ್ಸಿನ ನಂತರ ಮಾಡುವುದು ಒಳ್ಳೆಯದು?
0: ಅದು ಒಂದು ಸ್ವಲ್ಪ ತುಂಬಾ ಕಠಿಣವಾಗಿ ಇರುವಂತ ಕ್ವಶನ್. ಯಾಕಂತ ಹೇಳಿದ್ರೆ ಇವಾಗ ಮೊಬೈಲ್ ಅಂತ ಹೇಳಿದ್ರೆ ಮೊಬೈಲ್ ಮಾತ್ರ ಅಲ್ಲ, ಮೊಬೈಲ್ ಅಲ್ಲಿ ವಿಡಿಯೋ ಕಾಲ್ಸ್ ಮಾಡಬಹುದು, ಮೊಬೈಲ್ ಅಲ್ಲಿ ಬೇರೆ ಬೇರೆ ಆಗಿರುವಂತಹ ವಿಷಯಗಳು ಮಾಡಬಹುದು. ಸೊ ಪೇರೆಂಟ್ಸ್ ಗೆ ಹಲವಾರು ಸತಿ ಕನ್ಫ್ಯೂಷನ್ ಆಗುತ್ತೆ, ಮಗು ಫೋನ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂತ. ಇವಾಗ ನೀವು ಒಂದು 10th ಪ್ರಿಪೇರ್ ಮಾಡುವಂತ ಮಗು ನೋಡಿ, 3-4 hours ಆ ಮಗು ಫೋನ್ ಅಲ್ಲಿ ಆನ್ಲೈನ್ ಅಲ್ಲಿ ವಿಡಿಯೋಸ್ ನೋಡಿ ಕಲ್ತು ನೋಟ್ಸ್ ಬರೆದು ಎಲ್ಲ ಪ್ರಿಪೇರ್ ಮಾಡ್ತಾ ಇರಬಹುದು ಅಲ್ವಾ. ಸೊ ಇತ್ತೀಚೆಗೆ ನಾವು ಹೇಳೋದು ಅಂತ ಹೇಳಿದ್ರೆ ಖಾಲಿ ಫೋನ್ ಯೂಸ್ ಅಂತ ಹೇಳಿದ್ರೆ ಮಾತ್ರ ನಮಗೆ ನೋಡಿಕೊಂಡು ಅದನ್ನು ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಫ್ಯಾಮಿಲೀಸ್ ಅಲ್ಲೇ ಹಲವಾರು ಸತಿ ಏನಾಗುತ್ತೆ, ಒಂದು ಪೇರೆಂಟ್ ಅಬ್ರಾಡ್ ಅಲ್ಲಿ ಇರ್ತಾರೆ, ತಾಯಿ ಮಾತ್ರ ಇರ್ತಾರೆ, ಇಲ್ಲದಿದ್ರೆ ಕೇರ್ ಗಿವರ್ಸ್ ಬೇರೆಯವರು ಇರ್ತಾರೆ. ಸೊ ಆತರ ಇರುವಾಗ ಫೋನ್ ಯೂಸ್ ಮಗುವಿಗೆ ಪೇರೆಂಟ್ಸ್ ಒಟ್ಟಿಗೆ ಮಾತಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಬೆಸ್ಟ್ ಆಗಿ ಪೇರೆಂಟ್ಸ್ ಗೆ ಹೇಳುವಂತ ಒಂದು ಕಾಮನ್ ಅಡ್ವೈಸ್ ಏನಂತ ಹೇಳಿದ್ರೆ, ಮಗು ಪ್ಯಾಸಿವ್ ಆಗಿ ಮತ್ತೆ ಸೀಕ್ರೆಟಿವ್ ಆಗಿ ಫೋನ್ ಅನ್ನು ಎಷ್ಟು ಯೂಸ್ ಮಾಡ್ತಾ ಇದೆ ಇದೆರಡು ಮಾಡ್ಲಿಕ್ಕೆ ಬಿಡಲೇಬಾರ್ದು. ಎಷ್ಟು ವಯಸ್ಸುವರೆಗೆ ಬಿಡಬಾರ್ದು? ಅಟ್ ಲೀಸ್ಟ್ ಒಂದು 13-14 ಆಗುವವರೆಗೆ ಸಾಲಿಟರಿ ಆಕ್ಟಿವಿಟೀಸ್ ಮತ್ತೆ ಪ್ಯಾಸಿವ್ ಆಕ್ಟಿವಿಟೀಸ್ ಎಷ್ಟು ಪೇರೆಂಟ್ಸ್ ಗೆ ಕಮ್ಮಿ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಒಳ್ಳೇದು.
1: ಅಂದ್ರೆ ಅವರು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ನೋಡ್ತಾ ಇರಬೇಕು.
0: ಒಂದು. ಎರಡನೇದು, ಸುಮ್ಮನೆ ನೋಡ್ದಕ್ಕೋಸ್ಕರ ನೋಡುದು. ಇವಾಗ ಯೂಟ್ಯೂಬಲ್ಲಿ ನಾವು ಓಪನ್ ಮಾಡಿದ ಕೂಡಲೇ ಒಂದು ಸೈಡಲ್ಲಿ ಏನೋ ವಿಡಿಯೋಸ್ ಪ್ಲೇ ಆಗ್ತಾ ಇರುತ್ತೆ, ನಾವು ಆಲೋಚನೆ ಮಾಡೋದಿಲ್ಲ, ನಾವು ಹೀಗೆ ಕೂತ್ಕೊಂಡು ನೋಡ್ತಾ ಇರೋದು. ಈ ಥರ ಆ್ಯಕ್ಟಿವಿಟೀಸ್ ಡೇಂಜರ್, ಈ ಥರ ಆ್ಯಕ್ಟಿವಿಟೀಸ್ ಒಳ್ಳೇದಲ್ಲ. ನಾವು ನಮಗೆ ಬೇಕಾಗಿರುವಂಥ ವಿಷಯಗಳನ್ನು ಯೂಸ್ ಮಾಡಿ ಕಲ್ತ್ರೆ ಓಕೆ. ಸೊ ಅದೇ ನನ್ನ ಪೇರೆಂಟ್ಸ್ಗೆ ಹೇಳೋದು. ಇವಾಗ ಉದಾಹರಣೆಗೆ ಮಗು ತಿಂಡಿ ತಿನ್ನುವಾಗ ಸ್ಕ್ರೀನ್ ಹಾಕಿದರೆ ಆರಾಮದಲ್ಲಿ ತಿನ್ನುತ್ತೆ, ಸೊ ಇರಲಿ ಅಂತ ಹೇಳಿ ಪೇರೆಂಟ್ಸ್ ಇದು ಮಾಡ್ತಾರೆ. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮಗು ಸ್ಕ್ರೀನನ್ನೇ ನೋಡ್ತಾ ಇದೆ ಅಂತಾದರೆ ತಿಂಡಿಯ ಮೇಲೆ ಫೋಕಸ್ ಮಾಡೋದಿಲ್ಲ, ಏನು ತಿಂತಾ ಇದೆ ಅಂಥೇಳಿ ನೋಡೋದಿಲ್ಲ, ಏನು ಟೇಸ್ಟ್ ಇದೆಯೋ ಇಲ್ವೋ ಅಂಥೇಳಿ ನೋಡೋದಿಲ್ಲ, ಸುಮ್ಮನೆ ತಿಂಡಿ ಒಳಗಡೆ ಹೋಗ್ತಾ ಇರುತ್ತೆ. ಸೊ ಎಷ್ಟು ಚ್ಯೂ ಮಾಡಬೇಕು, ಏನು ಮಾಡಬೇಕು, ಅದೆಲ್ಲ ಮಗು ಫೋಕಸ್ ಮಾಡೋದಿಲ್ಲ. ಸೊ ಈ ರೀತಿ ಆಗುವಾಗ ಮಕ್ಕಳಿಗೆ ಮುಂದೆ ಯಾವಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಅದು ಎಲ್ಲ ತಿಳ್ಕೊಳ್ಳೋದಿಲ್ಲ. ಸೊ ಸ್ಕ್ರೀನಿನ ಮುಂದೆ ಕೂತ್ಕೊಂಡು ತಿನ್ನುವಂಥ ಮಕ್ಕಳಲ್ಲಿ ನಾವು ಹಲವಾರು ಸತಿ ಒಬೆಸಿಟಿ ಕಾಣ್ತೀವಿ, ವೆಯ್ಟ್ ಜಾಸ್ತಿ ಇರುವಂಥದ್ದು ಪ್ರಾಬ್ಲಮ್ಸ್ ಕಾಣ್ತೀವಿ. ಯಾಕಂತ ಹೇಳಿದ್ರೆ ಅವರಿಗೆ ಫುಡ್ ರೆಗ್ಯುಲೇಟ್ ಮಾಡುವ ಮೆಕ್ಯಾನಿಸಮ್ ಏನು ಅಂತ ಹೇಳಿ ಅವ್ರು ಕಲೀಲೇ ಇಲ್ಲ, ಯಾವಾಗಲೂ ಸ್ಕ್ರೀನ್ ಮುಂದೆನೇ ಇದ್ಬಿಟ್ಟು ಅವರು ತಿಂಡಿ ತಿಂತಾರೆ. ಸೊ ಈ ರೀತಿ ಯೂಸೇಜನ್ನು ನಾವು ಆದಷ್ಟು ಪ್ಯಾಸಿವ್ ಯೂಸೇಜ್ ಮಾಡಬಾರ್ದು. ಹಾಗೆಂತ ಯೂಸೇ ಮಾಡಬಾರ್ದ? ಡೆಫಿನೆಟ್ಲಿ ಅಲ್ಲ. ಇವಾಗ ಉದಾಹರಣೆಗೆ ಮಗುವಿಗೆ ಏನೋ ಒಂದು ನರ್ಸರಿ ರೈಮ್ಸ್ ನಾವು ಇದರಲ್ಲಿ ತೋರಿಸ್ತಾ ಇದ್ದೀವಿ, ಆ ರೈಮ್ ಒಟ್ಟಿಗೆ ನಾವು ಹಾಡುದು, ಮಗುವನ್ನು ಹಾಡಿಸುವುದು. ಸೊ ಆವಾಗ ಇಟ್ ಬಿಕಮ್ಸ್ ಎನ್ ಆಕ್ಟಿವ್ ಆಕ್ಟಿವಿಟಿ. ಸೊ ಯಾವ ಆಕ್ಟಿವಿಟಿನೂ ಪ್ಯಾಸಿವ್ ಇರೋ ಬದಲಿಗೆ ಆಕ್ಟಿವ್ ಆಗಿ ಆಲೋಚನೆ ಮಾಡ್ಕೊಂಡು ಮಾಡಿದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಸೋ ಹಾರ್ಮ್ಫುಲ್. ಮಗುವಿಗೆ ಸುಮ್ಮನೆ ನೋಡೋದಕ್ಕೆ ಬಿಡುದು, ಸೂಪರ್ವೈಸ್ ಮಾಡದೇ ಬಿಟ್ಬಿಡುದು, ದಾಟ್ ಇಸ್ ವೆರಿ ವೆರಿ ಡೇಂಜರ್.
1: ಡಾಕ್ಟರ್, ಇನ್ನು ಈಗ ಸೋಷಿಯಲ್ ಮೀಡಿಯಾದ ಬಗ್ಗೆ ಬರುವಾಗ, ಸಾಮಾಜಿಕ ಮಾಧ್ಯಮಗಳು ಅಂತ ಏನು ಹೇಳ್ತೇವೆ, ಇದು ಈಗ ಸಣ್ಣ ವಯಸ್ಸಿನಲ್ಲಿಯೇ ಇದರಲ್ಲಿ ಆಕ್ಟಿವ್ ಆಗಿದ್ರೆ ಅವರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ, ಮತ್ತೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತವೆ?
0: ಇವಾಗ ಇದರಲ್ಲಿ ನಾವು ಮೂರು ರೀತಿಯಲ್ಲಿ ನೋಡಬಹುದು. ಒಂದೇನಂತ ಹೇಳಿದ್ರೆ, ಪೇರೆಂಟ್ಸ್ ಮಕ್ಕಳ ವಿಡಿಯೋಸ್ ಮಾಡಿಕೊಂಡು ಆನ್ಲೈನ್ ಹಾಕುವಂಥದ್ದು, ಅದನ್ನು ನಾವು ಕಾಣ್ತೀವಿ. ಅದರಲ್ಲಿನೂ ಸ್ವಲ್ಪ ತೊಂದರೆಗಳಿವೆ. ನಾವು ಮಗುವಿನ ಹಲವಾರು ಪ್ರೈವೇಟ್ ಮೂಮೆಂಟ್ಸನ್ನು ಒಂದು ರೀತಿ ಆನ್ಲೈನಲ್ಲಿ ಹಾಕ್ತಾ ಇದ್ದೀವಿ. ಅದು ನಾಳೆ ಈ ಮಗುವಿಗೆ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ಬೋದು, ಏನು ಮಾಡ್ಬೋದು ಅಂತ ಹೇಳಿ ನಮಗೆ ಹೇಳಲಿಕ್ಕಾಗುದಿಲ್ಲ. ಮತ್ತು ಇದರಲ್ಲಿ ಡಾಟಾ ಪ್ರೈವಸಿ ಬಗ್ಗೆ ಮತ್ತು ಫ್ಯೂಚರ್ ರಿಸ್ಕ್ಸ್ ಬಗ್ಗೆ ಪೇರೆಂಟ್ಸ್ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರೋ ಒಂದು ವಿಷಯ. ಸೊ ಇತ್ತೀಚಿನ ದಿವಸಗಳಲ್ಲಿ ಎ ಐ ಟೆಕ್ನಾಲಜಿ ಒಟ್ಟಿಗೆ ಇದರೊಟ್ಟಿಗೆ ನಾಳೆ ಏನಾಗುತ್ತೆ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ಸೊ ನಾವು ಹಲವಾರು ಸತಿ ಇವಾಗ ಕೆಲವು ಏನೆಲ್ಲ ತೊಂದರೆಗಳು ನೋಡಿದ್ದೀವಿ, ಏನಾದರೂ ಇಂಥ ವಿಡಿಯೋಸ್ ಆನ್ಲೈನ್ ಇದ್ದದ್ದು, ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಬೇರೆ ಯಾರದೋ ಒಂದು ಮಗು ಅದನ್ನು ತೆಗೆದು ಸ್ಕೂಲಲ್ಲಿ ಟೀಸ್ ಮಾಡುವಂಥದ್ದು, ಸೈಬರ್ ಬುಲ್ಲಿಂಗ್, ಈ ಥರ ಹಲವಾರು ಕೆಲವು ವಿಷಯಗಳು ನಾವು ಗಳಲ್ಲಿ ಜಾಸ್ತಿ ಕಾಣ್ತಾ ಇದ್ದೀವಿ. ಸೊ ಒಂದು ಪೇರೆಂಟ್ಸ್ ಅದು ಒಂದು ಟ್ರೆಂಡ್ ಸೆಟ್ ಮಾಡುವಂಥದ್ದು ಒಂದು ರಿಸ್ಕಿ ವಿಷಯ. ಮಕ್ಕಳ ಇದನ್ನು ಏನು ಸ್ಕ್ರೀನ್ ಮಾಡದೆ, ಏನು ಆಲೋಚನೆ ಮಾಡದೆ ಡೈರೆಕ್ಟ್ಲಿ ಹಾಗೆ ಹಾಕುವಂಥದ್ದು, ಅದು ಒಂದು. ಎರಡನೇದು ಏನಂತ ಹೇಳಿದ್ರೆ, ಇವಾಗ ಈ ಅಲ್ಗೋರಿದಮ್ಸ್, ಆನ್ಲೈನ್ ಆ್ಯಪ್ಸ್ಗಳದ್ದು ಅಲ್ಗೋರಿದಮ್ಸ್ ಇರುತ್ತೆ, ಅದರಿಂದ ಹಲವಾರು ಒಂದು ತೊಂದರೆಗಳಿವೆ. ಅದರಲ್ಲಿ ಮೇನ್ ಒಂದು ತೊಂದರೆ ನಾವು ಹೇಳೋದೇನಂತ ಹೇಳಿದ್ರೆ, ಒಂದು ರೀತಿಯ ನಮ್ಮ ಕನ್ಫರ್ಮೇಷನ್ ಬಯಸ್ ಅನ್ನೋದು ತುಂಬ ಮ್ಯಾಗ್ನಿಫೈ ಮಾಡುತ್ತೆ. ಕನ್ಫರ್ಮೇಷನ್ ಬಯಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಮಗೆ ಏನೋ ಒಂದು ವಿಷಯದ ಬಗ್ಗೆ ಸರಿ ಅಥವಾ ತಪ್ಪು ಅಂತ ಹೇಳೋ ಒಂದು ಭಾವನೆ ಇದೆ, ಅಥವಾ ನಮಗೆ ಒಂದು ಫೀಲಿಂಗ್ ಇದೆ. ನಮಗೆ ಅದು ಇಷ್ಟ ಆಯಿತು ಅಂತ ಈ ಆಲ್ಗೋರಿದಮಿಗೆ ಗೊತ್ತಾದರೆ, ನಾವು ಆ ಥರ ಇದನ್ನು ಜಾಸ್ತಿ ಕ್ಲಿಕ್ ಮಾಡ್ತಾ ಇದ್ರೆ ಅದು ನಮಗೆ ಅದೇ ಜಾಸ್ತಿ ತೋರಿಸ್ತದೆ. ಸೊ ಆದ್ದರಿಂದ ನಮ್ಮ ಆಲೋಚನೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದೇ ಸರಿ ಇದೇ ತಪ್ಪು. ಸೊ ನಮಗೆ ಆ ಆಲ್ಗೋರಿದಮ್ ಆಲ್ಟರ್ನೇಟಿವ್ ವೇಸ್ ಆಫ್ ಥಿಂಕಿಂಗ್ ತೋರಿಸುವುದಿಲ್ಲ, ಮತ್ತೆ ಅದರ ಕಡೆನೇ ಹೋಗ್ಬಿಡುತ್ತೆ. ಸೊ ಈ ರೀತಿ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಈ ರೀತಿ ಸ್ವಲ್ಪ ಥಿಂಕಿಂಗ್ ತುಂಬ ನ್ಯಾರೋ ಆಗಿಬಿಟ್ರೆ, ಅವರಿಗೆ ಅದರಲ್ಲಿ ನೋಡಿದ್ದೇ ಸರಿ, ಬೇರೆಯವರು ಹೇಳಿದ್ದವನ್ನು ಅವರು ಒಪ್ಪಲಿಕ್ಕೆ ರೆಡಿ ಇಲ್ಲ, ಅದಕ್ಕೆಲ್ಲ ಪ್ರೂಫ್ ಇದೆ, ಅದು ಇಟ್ಕೊಂಡು ಅವರು ಪೇರೆಂಟ್ಸ್ ಒಟ್ಟಿಗೆ ಆರ್ಗ್ಯೂ ಮಾಡ್ತಾರೆ. ಸೊ ಈ ಇನ್ಫ್ಲೂಯೆನ್ಸರ್ ಅವರು ಬೇರೆಯವರು ಅವರದ್ದು ಮಾರ್ಕೆಟಿಂಗ್ ಪರ್ಪಸ್ಗೆ ಅಥವಾ ಅವರ ಫೈನಾನ್ಷಿಯಲ್ ಗೇನ್ಸ್ಗೋಸ್ಕರ ಅಥವಾ ಬೇರೆ ಏನಾದರೂ ವಿಷಯಕ್ಕೆ ಏನಾದರೂ ಒಂದು ಫಿಯರ್ ಇರ್ಬೋದು, ಇಲ್ಲದಿದ್ದರೆ ಏನಾದರೂ ಒಂದು ವಿಷಯ ಮಾರ್ಕೆಟ್ ಮಾಡ್ತಾ ಇದ್ರೆ ಅದುಗಳಿಗೆ ಅವರು ಟ್ರ್ಯಾಪ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಆಗ್ತವೆ. ಮತ್ತು ಅದರಿಂದ ಒಂದು ರೀತಿಯ ಪ್ರೆಷರ್, ನನಗೆ ಈ ಫೋನೇ ಬೇಕು, ಫೈನಾನ್ಷಿಯಲಿ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇದೇ ಸರಿ ಅದೇ ಸರಿ ಅಂತ ಹೇಳುವಂತಹ ಥಿಂಕಿಂಗ್ ಅದನ್ನು ಇನ್ನೂ ಸಹ ಮ್ಯಾಗ್ನಿಫೈ ಮಾಡುತ್ತೆ. ಸೊ ಇದು ಈ ಎರಡು ವಿಷಯಗಳು ಇನ್ ಜನರಲ್ ಸೋಷಿಯಲ್ ಮೀಡಿಯಾ ಯೂಸ್ ವಿಷಯದಲ್ಲಿ ಪೇರೆಂಟ್ಸ್ ಜಾಗೃತವಾಗಿ ವಹಿಸಬೇಕು. ಅದು ಅಲ್ಲದೆ ಇವಾಗ ಹಲವಾರು ಆ್ಯಪ್ಸ್ಗಳಲ್ಲಿ ನಮ್ಮ ಪ್ರೈವೇಟ್ ಮೂಮೆಂಟ್ಸನ್ನು ಅಥವಾ ನಮ್ಮ ಕೆಲವು ವಿಷಯಗಳನ್ನು ನಾವು ಆನ್ಲೈನ್ ಹಾಕ್ತಾ ಇದ್ದೀವಿ. ಚಿಕ್ಕ ವಯಸ್ಸಲ್ಲಿ ಅವರಿಗೆ ಅದರದ್ದು ಒಂದು ಕಂಪ್ಲೀಟ್ ಅವೇರ್ನೆಸ್ ಇಲ್ಲ ಇದರಿಂದ ಏನಾಗ್ಬೋದು ಅಂತ. ಸೊ ಅದರಿಂದ ಅವರು ಏನೋ ಒಂದು ಹದಿ ವಯಸ್ಸಲ್ಲಿ ಕುತೂಹಲದಿಂದ ಅಥವಾ ಒಂದು ಅಟ್ರಾಕ್ಷನ್ ಇಂದ ಫ್ರೆಂಡಿಗೆ ಅಂತ ಹೇಳಿ ಆಲೋಚನೆ ಮಾಡಿ ಕಳಿಸಿದ ವಿಷಯಗಳು ತುಂಬಾ ಪಬ್ಲಿಕ್ ಆಗ್ಬಿಡ್ತವೆ, ಅದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಇದರಿಂದ ಹಲವಾರು ವಿಷಯಗಳಲ್ಲಿ ತೊಂದರೆಗಳಾಗಿದ್ದು ನಾವು ಪೇಪರಲ್ಲಿ ಮತ್ತೆ ಇದರಲ್ಲಿ ಕಾಣಿದ್ದೀವಿ. ನಮ್ಮ ಪ್ರಾಕ್ಟೀಸಲ್ಲಿಯೂ ನಾವು ಆ ಥರ ಸನ್ನಿವೇಶಗಳು ಕಾಣ್ತೀವಿ. ಸೊ ಇದು ತುಂಬಾ ರಿಸ್ಕ್. ಪೇರೆಂಟ್ಸ್ ಇದರ ಬಗ್ಗೆ ಜಾಗರೂಕವಾಗಿರಬೇಕು ಮತ್ತು

0: ಅವರು ಏನ್ ಯೂಸ್ ಮಾಡ್ತಾ ಇದ್ದಾರೆ, ಏನ್ ಆಪ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳೋ ತಿಳುವಳಿಕೆ ಇರುವುದು ತುಂಬಾ ಮುಖ್ಯ. ಇವಾಗ ಬ್ಯಾನ್ ಮಾಡಿದ್ರು ಅದು ಬ್ಯಾನ್ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಕ್ ಆಗುತ್ತೆ, ಎಷ್ಟು ಪ್ರಾಕ್ಟಿಕಲ್ ಅಂತ ಹೇಳುವುದು ನಾವು ಇನ್ನು ಸಹ ನೋಡಿ ಕಲಿಬೇಕಷ್ಟೇ. ನಮ್ಗೆ ಇನ್ನು ಸಹ ಅದಕ್ಕೆ ಎವಿಡೆನ್ಸ್ ಇಲ್ಲ ವರ್ಕೌಟ್ ಆಗುತ್ತಾ ಇಲ್ವೋ ಅಂತ. ಬಟ್ ಈ ಯೂಸೇಜ್ ಅನ್ನು ರೆಗ್ಯುಲೇಟ್ ಮಾಡುವುದು ಫ್ರಾಮ್ ಎ ವೆರಿ ಯಂಗ್ ಏಜ್ ತುಂಬಾ ಮುಖ್ಯ. ಅನ್ಸೂಪರ್ವೈಸ್ಡ್ ಮೊಬೈಲ್ ಫೋನ್ ಯೂಸ್ ಇಸ್ ಡೆಫಿನೆಟ್ಲಿ ಎ ರಿಸ್ಕ್.
1: ಡಾಕ್ಟರ್, ಈಗ ಸಾಮಾನ್ಯ ಏನಾಗುತ್ತೆ, ನಾವು ಸುಮಾರು ಘಟನೆಗಳನ್ನು ನೋಡಿರ್ತೇವೆ, ಈ ಹದಿಹರೆಯದವರು ಈ ಆನ್ಲೈನ್ ಫ್ರೆಂಡ್ಗಳನ್ನು ನಂಬುವಂಥದ್ದು, ಅವರಿಂದ ವಂಚನೆಗೊಳಗಾಗುವುದಂತ ನೋಡ್ತೇವೆ. ಅದು ಯಾಕೆ ಆ ವಯಸ್ಸಿನಲ್ಲಿ ನಾವು ರಿಯಲ್ ಲೈಫ್ ಅಂತ ಏನು ನಮ್ಮ ಅಕ್ಕಪಕ್ಕದವರ ಬಗ್ಗೆ ಅಷ್ಟು ನಂಬಿಕೆ ಇರಲ್ಲ, ಆದರೆ ಈ ಆನ್ಲೈನ್ ಫ್ರೆಂಡ್ಗಳ ಬಗ್ಗೆ ಯಾಕೆ ಇಷ್ಟೊಂದು ನಂಬಿಕೆ?
0: ನೋಡಿ, ಅದರಲ್ಲಿ ಎರಡು ಮೂರು ವಿಷಯ ಇದೆ. ಒಂದೇನಂತ ಹೇಳಿದ್ರೆ, ಈ ಮೊಬೈಲ್ ಫೋನ್ ಇವಾಗ ನಮಗೆ ಒಂದು ತುಂಬ ಪ್ರೈವೇಟ್ ವಿಷಯ ಇದ್ದ ಹಾಗೆ, ಎಸ್ಪೆಷಲಿ ನಾವು ಮದಿ ವಯಸ್ಸಲ್ಲೇ ಅವರಿಗೆ ಅವರದೇ ಆಗಿರುವಂಥ ಒಂದು ಡಿವೈಸ್ ಕೊಟ್ಬಿಟ್ರೆ ಅವರಿಗೆ ಮತ್ತೆ ಆ ಡಿವೈಸಿನ ಮಧ್ಯದಲ್ಲಿ ಏನು ಗ್ಯಾಪ್ ಇಲ್ಲ, ಏನು ಬ್ಯಾರಿಯರ್ ಇಲ್ಲ. ಅವ್ರನ್ನ ಮಲಗುವಾಗ ಅದರೊಟ್ಟಿಗೆ ಇರ್ಬೋದು, ಎದ್ದ ಕೂಡಲೇ ಇರ್ಬೋದು. ಅವರಿಗೆ ಡೌಟಿಗೆ ಮತ್ತೆ ಸೊಲ್ಯೂಷನ್ಗೆ ಏನು ಒಂದು ಸೆಕೆಂಡ್ ಗ್ಯಾಪು ಬೇಡ ಅವರಿಗೆ ಸಾಲ್ವ್ ಮಾಡ್ಕೊಡೋದಕ್ಕೆ. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಮ್ಗೇನೋ ಒಂದು ಡೌಟ್ ಬಂತು ಅಂತ ಹೇಳಿದ್ರೆ ನಾವು ಯಾರಿಗೆ ಕೇಳೋದು ಅಂತ ಹೇಳಿ ಆಲೋಚನೆ ಮಾಡಬೇಕಿತ್ತು. ಮತ್ತೆ ಅವ್ರಿಗೆ ಕೇಳ್ಬೋದಾ ಬೇಡವಾ, ಅದನ್ನ ಹೇಗೆ ಕೇಳೋದು, ಏನ್ ಮಾಡೋದು, ಕೇಳಿದ್ರೆ ಅವ್ರು ಏನ್ ಆಲೋಚನೆ ಮಾಡ್ತಾರೆ, ಈ ಎಲ್ಲ ವಿಷಯಗಳು ಕೂತ್ಕೊಂಡು ಆಲೋಚನೆ ಮಾಡಬೇಕಿತ್ತು. ಅದಾದ ಮೇಲೆ ನಮ್ಗೆ ಸರಿ ಅಂತ ಹೇಳಿ ಅನ್ಸಿದ್ರೆ ಮಾತ್ರ ನಾವು ಕೇಳ್ಬೋದಾಗುತ್ತೆ. ಸೊ ಫೋನ್ ಒಟ್ಟಿಗೆ ನಮ್ಮ ರಿಲೇಶನ್ಶಿಪ್ ಆಲ್ವೇಸ್ ವೆರಿ ಪ್ರೈವೇಟ್. ನನ್ನ ಮನಸ್ಸಲ್ಲಿ ಏನಿದ್ರು ನಾನು ಸೀದಾ ಫೋನಿಗೆ ಹೇಳ್ಬೋದು, ಅದು ಯಾರು ನೋಡ್ತಾರೆ ಅಂತ ಹೇಳೋ ಒಂದು ಫೀಲಿಂಗ್. ಬಟ್ ಆ ಫೋನಿಂದ ಅದು ಡೇಟಾ ಬೇರೆ ಎಲ್ಲಿಗೂ ಹೋಗುತ್ತೆ, ಮತ್ತೆ ಅದರಿಂದ ಅವರಿಗೆ ಏನೋ ಮಾರ್ಕೆಟಿಂಗ್ ಮಾಡ್ಬೋದು, ಬೇರೆ ಇದು ಮಾಡ್ಬೋದು, ಅದೆಲ್ಲ ಈ ವಯಸ್ಸಲ್ಲಿ ಅವ್ರಿಗೆ ಅಷ್ಟು ಐಡಿಯಾನೂ ಇರುವುದಿಲ್ಲ, ಮತ್ತೆ ಅದರ ಒಂದು ಅವೇರ್ನೆಸ್ಸು ಇರುವುದಿಲ್ಲ. ಸೊ ಆದ್ದರಿಂದ ಈ ಫೋನ್ ಆಲ್ರೆಡಿ ಒಂದು ಪ್ರೈವೇಟ್ ಆಗಿರುವಂತಹ ವಿಷಯ ಅಂತ ಮಕ್ಕಳು ಬೇಗ ತಿಳ್ಕೊಳ್ಳೋದ್ರಿಂದ, ಅವರ ಮನಸ್ಸಲ್ಲಿ ಇರೋದ್ರಿಂದ ಇಟ್ ಫೀಲ್ ಸೇಫ್. ಇವಾಗ ಫಿಸಿಕಲಿ ನಾವು ಹೋಗಿ ರಿಲೇಶನ್ಶಿಪ್ ಈ ಹದಿ ವಯಸ್ಸಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಪೇರೆಂಟ್ಸು ಕಾಣ್ತಾರೆ ಅಂತ ಹೇಳಿ ಭಯ ಇರ್ತದೆ, ಬೇರೆಯವರು ಯಾರೋ ಕಾಣ್ತಾರೆ ಅಂತ ಹೇಳಿ ಭಯ ಇರ್ತದೆ. ಇದರಲ್ಲಿ ಅದೆಲ್ಲ ಯಾವುದು ರಿಸ್ಕ್ ಅವರಿಗೆ ಅನಿಸೋದಿಲ್ಲ. ಸೊ ಈ ಹದಿ ವಯಸ್ಸಲ್ಲಿ ಏನಾದರೂ ಒಂದು ಕೂಲ್ ಅಂತ ಇರುವಂಥ ವಿಷಯಗಳು ಮಾಡುವ ಅಥವಾ ಏನೋ ಒಂದು ಅಡ್ವೆಂಚರಸ್ ಮಾಡುವ ಅಂತ ಹೇಳುವ ಅನಿಸಿಕೆ ಇಟ್ಸ್ ಬಯಾಲಜಿಕಲ್, ಅದಕ್ಕೆ ನಮ್ಗೇನು ಮಾಡೋಕ್ಕಾಗಲ್ಲ. ಬಟ್ ಅದು ಇದರಲ್ಲಿ ಒಳಗಡೆ ಬರುವಾಗ ಅವರಿಗೆ ಅದು ತುಂಬ ಸಿಂಪಲ್ ಅಂತ ಅನಿಸ್ಬಿಡುತ್ತೆ, ತುಂಬ ಪ್ರೈವೇಟ್ ಅಂತ ಅನಿಸ್ಬಿಡುತ್ತೆ. ಬಟ್ ಇಟ್ ಇಸ್ ನಾಟ್ ಪ್ರೈವೇಟ್. ನಥಿಂಗ್ ದಟ್ ಯು ಪುಟ್ ಆನ್ ಆನ್ಲೈನ್ ಇಸ್ ಪ್ರೈವೇಟ್ ಫಾರ್ ಎನಿ ಟೈಮ್ ಅಟ್ ಆಲ್. ನೀವು ವಾಟ್ಸ್ಆ್ಯಪಲ್ಲಿ ಶೇರ್ ಮಾಡೋದು ಇರ್ಬೋದು, ಏನು ಮಾಡ್ಬೋದು ಇರ್ಬೋದು, ದರ್ ಇಸ್ ಆಲ್ವೇಸ್ ಎ ವೇ. ಸೊ ಇಫ್ ಸಂಬಡಿ ಇಸ್ ನಾಟ್ ಮೀನಿಂಗ್ ವೆಲ್ ಟು ಯು, ಕ್ಯಾನ್ ಆಲ್ವೇಸ್ ಬಿ ಮಿಸ್ಯೂಸ್ಡ್. ಮತ್ತೆ ಆಕ್ಚುಲಿ ಫ್ರೆಂಡ್ಸ್ ಆಗಿ ಇದ್ದವರನ್ನು ಮತ್ತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಹೇಳುವಾಗ್ಲೂ ನಾವು ಆ ಮನುಷ್ಯ ಚೇಂಜ್ ಆಗೋದ್ರಿಂದ ಪ್ರಾಬ್ಲಮ್ ಆಗೋದನ್ನು ನಾವು ಕಾಣ್ತೀವಿ. ಸೊ ಇವಾಗ ಮುಂಚೆ ಬುಲ್ಲಿಯಿಂಗ್ ಸ್ಕೂಲಲ್ಲಿ ಮಾತ್ರ ಆಗ್ತಿತ್ತು, ಹೇಳಿದ್ರೆ ಶಾಲೆಯಲ್ಲಿ ಇರುವಾಗ ಅಷ್ಟು ಸಮಯ, ಮತ್ತೆ ಮನೆಗೆ ಬಂದಾದ್ಮೇಲೆ ಮಗು ಸೇಫ್, ಬುಲ್ಲಿಂಗ್ ಆಗೋದಿಲ್ಲ ಅಂಥೇಳಿ ಅವನಿಗೂ ಗೊತ್ತು, ಅವನ ಮನೆಯಲ್ಲಿದ್ದರೆ ತೊಂದರೆ ಇಲ್ಲ. ಇವಾಗ ಆ ರೀತಿ ಇಲ್ಲ, ಮನೆಯಲ್ಲಿದ್ದೂ ಬುಲ್ಲಿಂಗ್ ಮಾಡ್ಬೋದು, ಫೋನಲ್ಲಿ ಬುಲ್ಲಿಂಗ್ ಮಾಡ್ಬೋದು, ಆನ್ಲೈನ್ ಇದರಲ್ಲಿ ಏನೋ ಒಂದು ಮೀಮ್ ಹಾಕೋದು ಇದು ಮಾಡೋದು ಮಾಡಿ ಡಿಫೇಮ್ ಮಾಡ್ಬೋದು. ಸೊ ಆದ್ದರಿಂದ ಒಂದು ರೀತಿ ಈ ಟೆಕ್ನಾಲಜಿಯಿಂದ ನಮ್ಮ ಪ್ರೈವೇಟ್ ಸ್ಪೇಸ್ಗಳು ಮತ್ತು ಪೀಸ್ಫುಲ್ ಟೈಮ್ಗಳು ಕಮ್ಮಿ ಆಗ್ತಾ ಹೋಗ್ತಾ ಇವೆ, ಮತ್ತು ಒಂದು ರೀತಿ ಎಕ್ಸ್ಪೋಷರ್ ಟು ದ ವರ್ಲ್ಡ್ ತುಂಬ ಇನ್ಸ್ಟೆಂಟ್ಲಿ ಆಗ್ತಾ ಇದೆ. ಆದ್ದರಿಂದ ಹಲವಾರು ರೀತಿಯಲ್ಲಿ ನಾವು ಮಕ್ಕಳಲ್ಲಿ ಇವಾಗ ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ಸ್ ಕಾಣ್ತಾ ಇದ್ದೀವಿ. ಅದು ಮಾತ್ರ ಅಲ್ಲ, ಹಲವಾರು ಸತಿ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಪೇರೆಂಟ್ಸ್ ಇದು ಫೋನಿಗೆ ಆಕ್ಸೆಸ್ ಇರುವಂಥದ್ದು ರಿಸ್ಟ್ರಿಕ್ಟೆಡ್ ಅಲ್ಲ, ಪಾಸ್ವರ್ಡ್ಸು ಇದು ಎಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪೇರೆಂಟ್ಸಿನ ಜಾಬಿನ ವಿಷಯ ಇರ್ಬೋದು ಅಥವಾ ಪೇರೆಂಟ್ಸಿನ ಪರ್ಸನಲ್ ಲೈಫ್ಸ್ ಇದು ವಿಷಯ ಇರ್ಬೋದು, ಅದನ್ನು ಕೆಲವೊಮ್ಮೆ ಮಕ್ಕಳಿಗೆ ಎಟ್ ಎನ್ ಏಜ್ ವೇರ್ ದೇ ಶುಡ್ ನಾಟ್ ಬಿ ಎಕ್ಸ್ಪೋಸ್ಡ್ ಟು ದೇ ಗೆಟ್ ಎಕ್ಸ್ಪೋಸ್ಡ್ ಟು. ಅದರಿಂದನು ನಾವು ಹಲವಾರು ಪ್ರಾಬ್ಲಮ್ಸ್ ಆಗುವಂಥದ್ದು ಕಾಣ್ತೀವಿ. ಇವಾಗ ಏನೋ ಅಡಲ್ಟ್ ರಿಲೇಟೆಡ್ ಕಂಟೆಂಟ್ ಕಂಡದ್ದು, ಇಲ್ಲಾಗಿದ್ರೆ ಏನಾದರೂ ಒಂದು ಏಜ್ ಇನ್ ಅಪ್ರೋಪ್ರಿಯೇಟೆಡ್ ಕಂಟೆಂಟ್ ಕಂಡು ತುಂಬ ಆಂಗ್ಸೈಟಿ ಆಗುವಂಥದ್ದು. ಸೊ ಈ ರೀತಿ ಪ್ರಾಬ್ಲಮ್ಸ್ ಇವಾಗ ಹೊಸದಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿಯಿಂದ ಮತ್ತೆ ಅನ್ರಿಸ್ಟ್ರಿಕ್ಟೆಡ್ ಆಕ್ಸೆಸ್ ಇಂದ ಆಗುವಂಥ ತೊಂದರೆಗಳು.
1: ಈಗ ಡಾಕ್ಟರ್, ಹದಿಹರೆಯದವರು ತಮ್ಮ ಮೊಬೈಲಲ್ಲಿ ಏನು ಮಾಡ್ತಾ ಇರ್ತಾರೆ ಅನ್ನೋಂಥದ್ದು ಪೋಷಕರಿಗೆ ಗೊತ್ತಿರಲ್ಲ, ಮತ್ತೆ ಎಷ್ಟೋ ಸರಿ ಅವರಿಗೆ ಅಷ್ಟೊಂದು ಟೆಕ್ನಾಲಜಿ ಕೂಡ ಗೊತ್ತಿರಲ್ಲ, ಅವರು ಏನು ಮಾಡ್ತಾ ಇರೋದನ್ನು ಕೂಡ ಮಾನಿಟರ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಪೇರೆಂಟ್ಸ್ ಏನು ಮಾಡ್ಬೋದು ಮತ್ತೆ ಏನು ಮಾಡಬೇಕು?
0: ಸೊ ಇದರಲ್ಲಿ ಒಂದು ಮೇನ್ ಆಗಿರುವಂಥ ವಿಷಯ ಏನಂತ ಹೇಳಿದ್ರೆ, ನಮ್ಮ ಟ್ರಸ್ಟ್ ಇಸ್ ಪ್ರೈಮರಿ, ಟ್ರಸ್ಟ್ ಫಸ್ಟಿಗೆ ಇಟ್ಕೊಳ್ಬೇಕು. ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ತುಂಬ ಸೀಕ್ರೆಟಿವ್ ಇದ್ದಾನೆ, ಏನೋ ಕಾರಣಗಳಿಂದ ಎಲ್ಲ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋದು ಅಥವಾ ಏನು ಮಾಡ್ತಾ ಇದ್ದಾನಂತಲೇ ಗೊತ್ತಿಲ್ಲ, ನೋಡಕ್ಕೆ ಹೋಗುವಾಗ್ಲೂ ತುಂಬ ಸಿಟ್ಟು ತೋರಿಸುವಂಥದ್ದು, ಇಲ್ಲಾಗಿದ್ರೆ ತುಂಬ ಗಾರ್ಡೆಡ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಪ್ರೈವಸಿ, ಇವಾಗ ನನ್ನ ಫ್ರೆಂಡ್ಸಿನ ಮೆಸೇಜಸ್ ಓದಬೇಡಿ, ನಂಗೆ ಇಷ್ಟ ಇಲ್ಲ, ಆ ಥರ ಎಲ್ಲ ಕಾಮನ್ ರಿಯಾಕ್ಷನ್ಸ್, ಅದಕ್ಕೆಲ್ಲ ನಾವೇನು ಮೇಜರ್ ಇದು ಮಾಡಬೇಕಂತಿಲ್ಲ. ಬಟ್ ಏನೋ ಪ್ರಾಬ್ಲಮ್ಸಿಂದ ಫೋನಿನ ಬಗ್ಗೆ ಮಾತಾಡೋದೇ ಇಲ್ಲ ಅಥವಾ ಯಾವಾಗಲೂ

0: ಲಾಕ್ ಮಾಡಿಬಿಟ್ಟೇ ಫೋನ್ ಯೂಸ್ ಮಾಡ್ಕೊಳ್ಬೇಕು, ಮುಂದೆ ಯೂಸ್ ಮಾಡೋದಿಲ್ಲ, ಗಂಟೆಗಟ್ಟಲೆ ಲೇಟ್ ನೈಟ್ವರೆಗೂ ಯೂಸ್ ಮಾಡ್ತಾ ಇರೋದು, ಈ ಥರ ಏನಾದರೂ ಬಂದರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಸಿಟ್ ವಿತ್ ದೆಮ್ ಆ್ಯಂಡ್ ಹ್ಯಾವ್ ಎನ್ ಓಪನ್ ಕಾನ್ವರ್ಸೇಷನ್. ದಟ್ ಇಸ್ ದ ಫಸ್ಟ್ ಸ್ಟೆಪ್ ದಟ್ ಪೇರೆಂಟ್ಸ್ ಹ್ಯಾವ್ ಟು ಡೂ. ಎಕ್ಸ್ಪ್ಲೇನಿಂಗ್ ಟು ದೆಮ್, ಅವರಿಗೆ ಹೇಳಿದರೆ ನಮಗೆ ಭಯ ಆಗ್ತಾ ಇದೆ, ಏನಾಗ್ತಾ ಇದೆ, ಏನು ಮಾಡ್ತಾ ಇದೆ ಹೇಳು ಅಂತ ಹೇಳುವಂಥದ್ದು, ರೈಟ್. ಹಲವಾರು ಸತಿ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಾನ್ವರ್ಸೇಷನ್ ಮಾಡೋ ಬದಲಿಗೆ ಮೊದಲೇ ಜಜ್ಮೆಂಟ್ ಮಾಡಿಕೊಂಡು ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಆ ಥರ ಆಗುವಾಗ ಅಲ್ಲಿಗೆ ಫೇತ್ ಹೋಗ್ಬಿಡುತ್ತೆ, ಮತ್ತೆ ಇಟ್ ಬಿಕಮ್ಸ್ ಎ ಆರ್ಗ್ಯುಮೆಂಟ್. ಅದರ ಬದಲಿಗೆ ಫಸ್ಟಿಗೆ ನಾವು ಅಸ್ಯೂಮ್ ಮಾಡಬೇಕಂತ ಇಲ್ಲ ಪ್ರಾಬ್ಲಮ್ ಆಗಿದೆ ಅಂತ. ಹ್ಯಾವಿಂಗ್ ಕಾನ್ವರ್ಸೇಷನ್ ವಿತ್ ದ ಅಡಾಲ್ಸೆಂಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹೇಳಿದ್ರೆ ಹದಿಹಯಸದ ಮಗುವೊಟ್ಟಿಗೆ ಕೂತ್ಕೊಂಡು ಮಾತಾಡಿ ಏನಾಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋದು. ತಿಳ್ಕೊಳಿಕ್ ಆಗುದಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ನಾವಿದ್ದೀವಿ, ಬೇರೆ ಅಡ್ವೈಸಸ್ ಇದ್ದಾರೆ, ಸ್ಕೂಲಲ್ಲಿ ಹೆಲ್ಪ್ ಸಿಗ್ತದೆ, ಆ ರೀತಿ ಹೋಗಿ ಕೂತ್ಕೊಂಡು ಮಾತಾಡಿ ಹೆಲ್ಪ್ ತಗೊಳ್ಳೋದು ಡೆಫಿನೆಟ್ಲಿ.
1: ಡಾಕ್ಟರ್, ಹಾಗೆ ಈಗ ಮಕ್ಕಳಿಗೆ ಈ ಮೊಬೈಲ್ ಬದಲು ಯಾವ ರೀತಿಯ ಆಕ್ಟಿವಿಟಿಗಳನ್ನು ಮಾಡೋದ್ರ ಮೂಲಕ ಅವರನ್ನ ಆಕ್ಟಿವ್ ಆಗಿ ಇಟ್ಕೋಬಹುದು, ಅವರ ಒಂದು ಓವರ್ಆಲ್ ಗ್ರೋತ್ಗೆ ಅದು ಒಳ್ಳೇದಂತ ಅನಿಸ್ತದೆ?
0: ಮಗುವಿಗೆ ಆಕ್ಟಿವ್ ಆಗಿ ಇಟ್ಕೊಳ್ಳುವಂತಹ ಆಕ್ಟಿವಿಟೀಸ್, ಒಂದು ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಇಸ್ ಎ ವೆರಿ ಗುಡ್ ಆಲ್ಟರ್ನೇಟಿವ್ ಟು ಫೋನ್ ಯೂಸ್. ಒಂದು ಹಾಬೀಸ್, ಇವಾಗ ಏನಾದರೂ ಕ್ರಿಯೇಟಿವ್ ಮಾಡುವುದಿರ್ಬೋದು, ಇಲ್ಲಾಗಿದ್ರೆ ಮ್ಯೂಸಿಕ್ ಕಲಿಯೋದಿರ್ಬೋದು, ಇಲ್ಲಾಗಿದ್ರೆ ಏನಾದರೂ ಕಲೆಕ್ಟ್ ಮಾಡುವುದಿರ್ಬೋದು. ಗಿವಿಂಗ್ ದ ಚೈಲ್ಡ್ ಇನಫ್ ಟೈಮ್ ಟು ಇನ್ವಾಲ್ವ್ ಇನ್ ದೋಸ್ ಕೈಂಡ್ ಆಫ್ ಹ್ಯಾಬಿಸ್, ಆ ಥರ ಹಾಬೀಸಿಗೆ ಇನ್ವಾಲ್ವ್ ಆಗೋದಕ್ಕೆ ಸಾಕಷ್ಟು ಟೈಮ್ ಕೊಡುವಂಥದ್ದು, ಅದು ತುಂಬ ಮುಖ್ಯ. ಯಾಕಂತ ಹೇಳಿದ್ರೆ ಅದು ಕೊಡುವುದರಿಂದ ಮಾತ್ರ ಮಗುವಿಗೆ ಫೋನ್ ಇಲ್ಲದಿದ್ದರೆ ಏನು ಮಾಡಬಹುದು ಅಂತ ಹೇಳಿ ಆಲೋಚನೆ ಮಾಡಲಿಕ್ಕೆ ಟೈಮ್ ಬರುತ್ತೆ. ಇತ್ತೀಚಿನ ದಿವಸಗಳಲ್ಲಿ ಆ ಆಲೋಚನೆ ಮಾಡೋದಕ್ಕೂ ಒಂದು ಸಮಯ ಇಲ್ಲ ಅಂತ ಹೇಳುವ ಸಿಚುವೇಶನ್ ಬಂದ್ಬಿಟ್ಟಿದೆ. ಆವಾಗ ಪೇರೆಂಟ್ಸ್ ಕಂಟ್ರೋಲ್ ಮಾತ್ರ ನೋಡ್ತಾರೆ, ಇಷ್ಟೊತ್ತು ಮಾತ್ರ ತಗೊಳ್ಬೇಕು, ಕೊಡುವುದಿಲ್ಲ, ಲಾಕ್ ಮಾಡಿಡೋದು, ಇದು ಮಾಡಿಡೋದು. ಅದು ಸ್ವಲ್ಪ ಮಟ್ಟಿಗೆ ಓಕೆ, ಮಗು ನಮ್ಮೊಟ್ಟಿಗೆ ಕಾಪರೇಟ್ ಮಾಡ್ತಾ ಇದೆ ಅಂತಾದ್ರೆ ಓಕೆ, ಮಗು ಕಾಪರೇಟ್ ಮಾಡ್ಲಿಕ್ಕೆ ವಿಲ್ಲಿಂಗ್ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಏನೂ ಮಾಡೋಕ್ಕಾಗುದಿಲ್ಲ. ಆ ಥರ ಆರ್ಗ್ಯುಮೆಂಟ್ಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಮಾಡಿಕೊಂಡು ಬರುವಾಗ ಇನ್ನೂ ಸಹ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ವಿನಃ ಕಮ್ಮಿ ಆಗುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ಪೇರೆಂಟ್ಸ್ಗೆ ಹೇಳುವುದು ಏನಂತ ಹೇಳಿದ್ರೆ, ಮೊದಲು ಆ ಓಪನ್ ಟ್ರಸ್ಟ್ ನಮ್ಮ ಮಗುವಿನೊಟ್ಟಿಗೆ ಇಟ್ಕೊಳ್ಳಿಕ್ಕೆ ನಾವು ಕಲಿಬೇಕು. ಒಂದು ಟ್ರಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ಡೌಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಮಗು ಒಟ್ಟಿಗೆ ಓಪನ್ ಆಗಿ ಕೂತ್ಕೊಂಡು ಮಾತಾಡಬೇಕು. ಅದು ಎರಡನೇ ಸ್ಟೆಪ್. ಏನಾಗ್ತಾ ಇರ್ಬೋದು ಅಂತ ಹೇಳುವಂತಹ ವಿಷಯ ಟೀಚರ್ಸ್ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡಿಕೊಂಡು ತಿಳ್ಕೊಳ್ಬೇಕು. ತುಂಬ ಸೀಕ್ರೆಟಿವ್ ಇರ್ತಾರೆ, ಶೇರೇ ಮಾಡುವುದಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಕ್ಸ್ಪರ್ಟ್ಸಿನ ಹೆಲ್ಪ್ ತಗೊಂಡು ಏನು ಮಾಡ್ಬೋದು ಅಂತ ಹೇಳಿ ಕೂತ್ಕೊಂಡು ನೋಡಬೇಕು. ನಿದ್ದೆ ತೊಂದರೆಗಳು ಬರ್ತಾ ಇದೆ, ಅಕಾಡೆಮಿಕ್ಸ್ ಡ್ರಾಪ್ ಆಗ್ತಾ ಇದೆ, ಮುಂಚೆ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇದ್ದವ ಇವಾಗ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಇವೆಲ್ಲ ಒಂದು ವಾರ್ನಿಂಗ್ ಸೈನ್ಸ್. ಇವೆಲ್ಲವೂ ಯಾವುದು ಇಲ್ಲ ಅಂತ ಹೇಳಿದ್ರೆ, ಮಗು ಯೂಸ್ ಮಾಡೋದು ಯೂಸ್ ಮಾಡೋದೇ ಇಲ್ಲದ್ರ ಮಧ್ಯದಲ್ಲಿ ಅಷ್ಟೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಾವು ಅಷ್ಟೇನು ಭಯ ಪಡಬೇಕಂತ ಇಲ್ಲ. ಇಮೋಷ್ನಲ್ ರಿಯಾಕ್ಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಹೇಳಿದ್ರೆ ಉದಾಹರಣೆಗೆ, ಫೋನ್ ಕೊಡದೇ ಇದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದು, ತೆಗೆದು ಸಾಮಾನುಗಳು ಹಾಳು ಮಾಡೋದು, ಬಿಸಾಡುವುದು, ಸಿಟ್ ಮಾಡೋದು, ಹೊಡೆಯೋದು, ಇಲ್ಲದಿದ್ರೆ ಸೆಲ್ಫ್ ಹರ್ಟ್ ಮಾಡ್ಕೊಳ್ಳೋದು. ಡೆಫಿನೆಟ್ಲಿ ಹೆಲ್ಪ್ ತಗೊಳ್ಬೇಕು, ಸುಮ್ಮನೆ ಕೂತ್ಕೊಳ್ಬಾರ್ದು. ಯಾಕೆ ಮಗುವಿಗೆ ಅಷ್ಟು ಒಂದು ಇಮೋಷನ್ ರೆಗ್ಯುಲೇಟ್ ಮಾಡೋಕೆ ಆಗ್ತಾ ಇಲ್ಲ, ಯಾಕೆ ಇದು ಅದು ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಹೇಳಿ ನೋಡಿ ಅದಕ್ಕೆ ಬೇಕಾಗಿರುವಂಥ ಮೆಲ್ಲ ಸೊಲ್ಯೂಷನ್ಸ್ಗಳನ್ನು ಹುಡ್ಕೊಂಡು ಹೋಗಬೇಕಾಗುತ್ತೆ.
1: ಡಾಕ್ಟರ್, ಹಾಗೆ ಈ ವಿಷಯದಲ್ಲಿ ಶಾಲೆಯಲ್ಲಿ ಶಿಕ್ಷಕರಿಗೆ ಏನಾದರೂ ಜವಾಬ್ದಾರಿಗಳಿದೆಯಾ?
0: ಸ್ಕೂಲ್ಗಳಲ್ಲಿ ಆದಷ್ಟು ಮಟ್ಟಿಗೆ ಫೋನ್ ಯೂಸ್ ಮತ್ತು ಫೋನ್ ಮೇಲೆ ಡಿಪೆಂಡೆನ್ಸ್ ಮಾಡುವುದನ್ನು ಕಮ್ಮಿ ಮಾಡೋದು ಇಸ್ ಡೆಫಿನೆಟ್ಲಿ ಎ ಗುಡ್ ಐಡಿಯಾ. ಮತ್ತು ಟೀಚರ್ಸ್ ಅವೇರ್ನೆಸ್ ಇಟ್ಕೊಂಡು ಅದನ್ನು ಸ್ವಲ್ಪ ಅದರ ಬಗ್ಗೆ ಮಾತಾಡಿ ಮಕ್ಕಳಿಗೆ ಅವೇರ್ ಮಾಡೋದು, ಎಸ್ಪೆಷಲಿ ಆನ್ಲೈನ್ ಸೇಫ್ಟಿಗಳ ಬಗ್ಗೆ ಟೀಚರ್ಸ್ಗೂ ಇನ್ಫಾರ್ಮೇಷನ್ ಇರಬೇಕು, ಮತ್ತು ಟೀಚರ್ಸ್ ಮಕ್ಕಳಿಗೂ ಓಪನ್ ಆಗಿ ಸ್ವಲ್ಪ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಗೊತ್ತಿಲ್ಲ, ಮಿಸ್ಟೇಕ್ಸ್ ಆಗಿಬಿಟ್ಟು ಮತ್ತು ಅದಾದ ಮೇಲೆ ಸಫರ್ ಆಗೋದಕ್ಕಿಂತ ಅವ್ರಿಗೆ ಫಸ್ಟಿಗೇ ಅದರ ಬಗ್ಗೆ ಅವೇರ್ನೆಸ್ ಇದ್ದರೆ ಪಾಸಿಬಲಿ ದೇ ವಿಲ್ ಬಿ ಮೋರ್ ಕೇರ್ಫುಲ್ ವೈಲ್ ಯೂಸಿಂಗ್ ಇಟ್.
1: ಧನ್ಯವಾದಗಳು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಧನ್ಯವಾದಗಳು.
2: ಇದುವರೆಗೆ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗುವ ದುಷ್ಪರಿಣಾಮಗಳು ಈ ವಿಷಯ ಕುರಿತು ಕೆಎಂಸಿ ಮಂಗಳೂರು ಇಲ್ಲಿನ ಮಕ್ಕಳ ಮತ್ತು ಹದಿಹರೆಯದವರ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ ಅವಿನಾಶ್ ಕಾಮತ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.

ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಚಂದನಾ.

0: ಲೋಕೇಶ್.
1: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಚಂದನಾ ಲೋಕೇಶ. ನಾವಿವತ್ತು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಬಗ್ಗೆ ಸ್ವಲ್ಪ ತಿಳ್ಕೋಣ. ಏನು ಈ ಜನ್ಧನ್ ಯೋಜನೆ ಅಂತ ನೋಡೋದಾದ್ರೆ, ಯಾರ್ಯಾರ ಬಳಿ ಬ್ಯಾಂಕ್ ಅಕೌಂಟ್ಗಳಿರ್ಲಿಲ್ವೋ ಅಥವಾ ಬ್ಯಾಂಕ್ ಖಾತೆಗಳು ಯಾರ ಬಳಿ ಇರಲಿಲ್ವೋ ಅಂಥವರಿಗೆ ಬ್ಯಾಂಕ್ ಅಕೌಂಟ್ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಯೋಜನೆಯನ್ನು 2014 August 28 ಪ್ರಧಾನಮಂತ್ರಿಗಳು ಅಂತಂದ್ರು. ಇನ್ನು ಈ ಯೋಜನೆಯ ಬಹುಮುಖ್ಯ ಉದ್ದೇಶ ಮೇರಾ ಖಾತಾ ಭಾಗ್ಯ ವಿಧಾತ ಅಂತ ಅಂದರೆ, ನನ್ನ ಖಾತೆ ನನ್ನ ಭಾಗ್ಯ ಅನ್ನೋ ಅರ್ಥ ಕೊಡುತ್ತೆ ಅದು. ಅಂದರೆ ಏನಕ್ಕಿದು ಬಡವರ ಪಾಲಿಗೆ ಭಾಗ್ಯ ಆಯಿತು ಅಂತ ನೋಡೋದಾದರೆ, ಮುಂಚೆ ಯಾವುದೇ ಒಂದು ಸರ್ಕಾರದ ಅನುದಾನಗಳು ನಮಗೆ ಬರಬೇಕಾದ್ರೆ ಅಥವಾ ಸರ್ಕಾರದಿಂದ ಬರಬೇಕಾಗಿರುವಂತಹ ಯಾವುದೇ ಪಿಂಚಣಿ ಇರಬಹುದು ಅಥವಾ ವೇತನಗಳಿರಬಹುದು, ಇವೆಲ್ಲವೂ ಮಧ್ಯವರ್ತಿಗಳಿಗೆ ಬಂದು ಅಲ್ಲಿಂದ ನಮ್ಮ ಕೈ ಸೇರ್ತಾ ಇತ್ತು. ಆದರೆ ಈ DBT ಈ ಅಕೌಂಟ್ ಮಾಡಕ್ಕೆ ಶುರು ಮಾಡಿದ್ರಲ್ಲ, ಅಂದರೆ ಈ ಜನ್ಧನ್ ಅಕೌಂಟ್ಗಳು ಶುರು ಆಯ್ತಲ್ಲ, ಆಗ್ಲಿಂದ ಡೈರೆಕ್ಟಾಗಿ ಅಂದರೆ ನೇರವಾಗಿ ನಮಗೆ ಬೇಕಾಗಿರೋ ಹಣ ಡೈರೆಕ್ಟ್ ಬ್ಯಾಂಕ್ ಖಾತೆಗೆ ಜಮೆ ಆಗೋದ್ರಿಂದ ಮಧ್ಯವರ್ತಿಗಳ ಕಾಟ ತಪ್ಪಿ ನಮಗೆ ಬರಬೇಕಾಗಿರುವಂತಹ ಸಂಪೂರ್ಣ ಹಣ ನಮ್ಮ ಕೈ ಸೇರೋ ಹಾಗಾಯ್ತು. ಅದೇ ಇದನ್ನ ಆ ತರ ಭಾಗ್ಯ ವಿಧಾತ ಅಂದ್ರೆ ನಮ್ಮ ಪಾಲಿನ ಭಾಗ್ಯ ಅಂತ ಅನ್ಕೊಬಹುದು. ಸುಮ್ಮನೆ ಈಗಿನ ಉದಾಹರಣೆ ತಗೊಂಡು ಹೇಳೋದಾದ್ರೆ, ಉದಾಹರಣೆ ಈಗ ರೈತರಿಗೆ ಅಂತ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಬರುತ್ತೆ. ಈಗ ರೈತರ ಬಳಿ ಆ ಜನ್ಧನ್ ಯೋಜನೆಯ ಅಕೌಂಟ್ ಇರೋ ಕಾರಣ ಇದು ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹೋಗಿ ಜಮೆ ಆಗುತ್ತೆ. ಒಂದು ವೇಳೆ ಈ ಅಕೌಂಟ್ ಇರದೇ ಹೋಗಿದ್ರೆ ಮತ್ತೆ ಅದೇ ಮಧ್ಯವರ್ತಿಗಳ ಮುಂದೆ ಕೈ ಮುಗಿಬೇಕಾಗಿತ್ತು ರೈತರು. ಆದರೆ ಅಂದರೆ ಈ ಖಾತೆಗಳನ್ನು ಓಪನ್ ಮಾಡಿದ ಕಾರಣ ಅವರು ಯಾರ ಮುಂದೆನೋ ಹೋಗಿ ಕೈ ಹಚ್ಚುವಂಥದ್ದಿರಲ್ಲ. ಇದಕ್ಕೆ ಎರಡು ಕಾರಣಗಳು, ಒಂದು DBT, ಇನ್ನೊಂದು ನಾವಿವಾಗ ಮಾತಾಡ್ತಾ ಇರುವಂತಹ ಜನ್ಧನ್ ಯೋಜನೆ. DBT ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಅಂದರೆ ಯಾರು ಅದಕ್ಕೆ ಅರ್ಹರಿದಾರಲ್ಲ ಆ ಫಲಾನುಭವಿಗಳ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹೋಗ್ಬೀಳೋದೆ DBT. ಮತ್ತೆ DBT ಏನಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅವರ ಬಳಿ ಬ್ಯಾಂಕ್ ಅಕೌಂಟ್ ಅಂದ್ರೆ ಬ್ಯಾಂಕ್ ಖಾತೆಗಳಿದೆ. ಸೊ ಇದಕ್ಕೋ DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ನಿಮ್ಮ ಬೆನಿಫಿಟ್ ಏನಿದೆ, ನಿಮಗೆ ಬರಬೇಕಾಗಿರುವಂತಹ ಅನುದಾನ ಆಗ್ಲಿ ಅಥವಾ ವೇತನ ಆಗ್ಲಿ, ಉದಾಹರಣೆ ವಿದ್ಯಾರ್ಥಿ ವೇತನಗಳು ಬರುತ್ತೆ ಕೆಲವು ರೈತರ ಮಕ್ಕಳಿಗೆ, ರೈತ ಸಹಾಯ ಮತ್ತೆ ಗೃಹ ಅನುದಾನಗಳು ಇವೆಲ್ಲ ಬರುತ್ತಲ್ಲ, ಇವೆಲ್ಲ ಡೈರೆಕ್ಟ್ ಆಗಿ ಅಕೌಂಟ್ಗೆ ಬರುತ್ತೆ, ಇದನ್ನ DBT ಅಂತಾರೆ. ಅದ್ ಏನಕ್ಕೆ ಸಾಧ್ಯ ಆಗಿದೆ ಅಂದ್ರೆ ರೈತರ ಬಳಿ ಅಥವಾ ಬಡವರ್ಗದ ಜನ ಏನಿದ್ದಾರೆ ಅವರ ಬಳಿ ಈ ಜನ್ಧನ್ ಯೋಜನೆಯ ಈ ಅಕೌಂಟ್ಗಳಿದೆ, ಇವೆಲ್ಲವೂ ಇರೋ ಕಾರಣ ಡೈರೆಕ್ಟ್ ಆಗಿ ಬ್ಯಾಂಕ್ ಖಾತೆಗೆ ಹಣ ಬಂದು ಜಮೆ ಆಗೋ ಹಾಗಾಗಿದೆ, ಮಧ್ಯವರ್ತಿಗಳ ಕಟ ತಪ್ಪಿದೆ, ಮತ್ತೆ ಇಲ್ಲೆಲ್ಲೂ ಮಧ್ಯವರ್ತಿಗಳಿಲ್ಲದ ಕಾರಣ ಭ್ರಷ್ಟಾಚಾರವೂ ತಪ್ಪಿದೆ. ಇನ್ನು ಇದರ ಅಂಕಿ ಅಂಶ ನೋಡೋದಾದ್ರೆ, ನಾವೀಗ ಮಾತಾಡ್ತಾ ಇದೀವಲ್ಲ ಆಗಸ್ಟ್ ತಿಂಗಳಲ್ಲಿ, 2025 ಈ ಆಗಸ್ಟರ ವೇಳೆಗೆ ದೇಶದಲ್ಲಿ ಈಗಾಗಲೇ 55.98 crore ಅತ್ರ 56 crore ಹೆಚ್ಚು ಜನ್ಧನ್ ಖಾತೆಗಳಿದೆ. ಈ ಖಾತೆಗಳಲ್ಲಿ ಈಗಾಗಲೇ 2.5 lakh crore ಠೇವಣಿಗಳು ದಾಟಿದೆ. ಅಂದರೆ ಒಟ್ಟು ಡೆಪಾಸಿಟ್ಸ್ ಏನಿದೆಯಲ್ಲ ಅದು 2.6 lakh crore ದಾಟಿದೆ. ಇನ್ನು 55.5% ಖಾತೆದಾರರು ಏನಿದಾರಲ್ಲ ಅಕೌಂಟ್ ಹೋಲ್ಡರ್ಸ್, ನಮ್ಮ ಮಹಿಳೆಯರೇ ಇದ್ದಾರೆ. ಮತ್ತೆ ಮಹಿಳೆಯರಿಗೆ ಈ ಯೋಜನೆಯಿಂದ ಬಹಳಷ್ಟು ಉಪಯೋಗ ಆಗಿದೆ, ಅದು ಹೇಗೆ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಅಂಕಿ ಅಂಶ ನೋಡೋದಾದ್ರೆ, 67% ಈ ಅಕ್ಟ್ಗಳೇನಿದೆಯಲ್ಲ ಇವೆಲ್ಲ ಗ್ರಾಮೀಣ ಭಾಗದಲ್ಲಿ, ಮತ್ತೆ ಈ ಸೆಮಿ ಸಿಟೀಸ್ ಏನಿದೆ Tier 1, Tier 2 cities, ಉದಾಹರಣೆಗೆ ಮೈಸೂರು ತುಮಕೂರು ಈ ತರಹದ ಸೆಮಿ ಸಿಟೀಸ್ ಅಲ್ಲಿ ಈ 67% ಖಾತೆಗಳು ಅಲ್ಲಿದೆ. ಒಟ್ಟು ನಾನು ಇದನ್ನೇನಕ್ಕೆ ಹೇಳವೆ ಅಂದ್ರೆ, ಯಾರಿಗೆ ಉಪಯೋಗ ಆಗಬೇಕಾಗಿತ್ತೋ ಬಡ ಸಮುದಾಯಕ್ಕೆ ಮತ್ತೆ ರೈತ ವರ್ಗಕ್ಕೆ ಯಾರಿಗೆ ಸಹಾಯ ಆಗಬೇಕಿತ್ತೋ ಈ ಜನ್ಧನ್ ಖಾತೆಯಿಂದ ಆ ಬಡ ವರ್ಗಕ್ಕೆ ಈ ಯೋಜನೆ ತಲುಪಿದೆ ಅಂತ ಹೇಳೋ ನಿಟ್ಟಿನಲ್ಲಿ ನಾನು ಈ ಅಂಕಿ ಅಂಶಗಳನ್ನೆಲ್ಲ ಕೊಟ್ಟೆ. ಇನ್ನು ಈ ಯೋಜನೆಯ ಪ್ರಮುಖ ಲಾಭಗಳು ಏನೇನು ಅಂತ ನೋಡೋದಾದ್ರೆ, ಮೊದಲನೇದು ಉಚಿತ ಬ್ಯಾಂಕ್ ಅಕೌಂಟ್, ಉಚಿತ ಬ್ಯಾಂಕ್ ಖಾತೆ. ನೀವು ಇದರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಅಥವಾ ಫಿಕ್ಸೆಡ್ ಸೇವಿಂಗ್ ಅಂತ ಏನು ಇಡೋದಕ್ಕಾಗಿಲ್ಲ. ಉದಾಹರಣೆಗೆ ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ನೀವು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಉಳಿತಾಯ ಖಾತೆಯನ್ನು ನೀವು ತೆಗೆದ್ರೆ, ನೀವು ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿದರೆ ಮಿನಿಮಮ್ 10,000 ಇಡಬೇಕು. 10,000 ಕಡಿಮೆ ಏನಾದರೂ ಮಂತ್ಲಿ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಅಂದರೆ ನೀವು ಮತ್ತೆ ಬ್ಯಾಂಕಿಗೆ ಫೈನ್ ಕಟ್ಟಬೇಕಾಗುತ್ತೆ 10,000 ಕಡಿಮೆ ಹೋಗಿಬಿಟ್ರೆ ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ. ಆದರೆ ಈ ಜನ್ಧನ್ ಅಕೌಂಟ್ ಇದೆಯಲ್ಲ, ಇದರಲ್ಲಿ ನೀವು 1 rupee ಇಡದೇ ಇದ್ದರೂ ನಿಮಗೆ ಯಾವುದೇ ತರಹದ ಫೈನ್ ಆಗಲಿ ಪೆನಾಲ್ಟಿಗಳಾಗಲಿ ಇರೋದಿಲ್ಲ. ಇಟ್ಸ್ ಎ ಫ್ರೀ ಅಕೌಂಟ್, ಶೂನ್ಯ ಕನಿಷ್ಠ ಶುಲ್ಕ ಅಂತಾರೆ ಇದನ್ನು, 0 balance account.

0: ಅಂದರೆ ಯಾವುದೇ ದುಡ್ಡು ಇಲ್ಲದೆ ಇದ್ದರೂ ನಿಮ್ಗೆ ಯಾವುದೇ ಪೆನಾಲ್ಟಿ ಬೀಳಲ್ಲ ಅಂತ. ಮತ್ತು ಇನ್ನೊಂದು ಪ್ರಮುಖವಾದಂತಹ ಸಹಾಯ ಏನಾಗತ್ತೆ ಅಂದರೆ, ನಿಮಗೆ ಉಚಿತವಾಗಿ ರುಪೇ ಡೆಬಿಟ್ ಕಾರ್ಡ್ ಕೊಡ್ತಾರೆ. ನೀವು ಇದಕ್ಕೆ ಯಾವುದೇ ಥರದ ರಿನಿವಲ್ ಫೀಸ್ ಆಗಲಿ ಅಥವಾ ಡೆಬಿಟ್ ಕಾರ್ಡ್ ಚಾರ್ಜಸ್ ಆಗಲಿ ಕೊಡುವಂಥದ್ದಿರಲ್ಲ. ಈ ಡೆಬಿಟ್ ಕಾರ್ಡ್ ಫೆಸಿಲಿಟಿ ಏನಿದೆ ಇದು ನಿಮಗೆ ಫ್ರೀ ಆಗಿ ಸಿಗುವಂಥದ್ದು. ಮತ್ತು ಡೆಬಿಟ್ ಕಾರ್ಡ್ ಇಂದ ಏನೇನು ಉಪಯೋಗ ಇದೆ ನಿಮಗೆಲ್ಲ ಗೊತ್ತಿರುತ್ತೆ. ನಿಮ್ಮ ಖಾತೆಯಲ್ಲಿ ಒಂದು ಹಣ ಇದ್ದರೆ ಯಾವ ಎ ಟಿ ಎಮ್ ಅಲ್ಲಿ ಬೇಕಾದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ನೀವು ಹಣವನ್ನು ತೆಗಿಬಹುದು, ಅಥವಾ ಕಾರ್ಡ್ ಟ್ರಾನ್ಸಾಕ್ಷನ್ಗಳು ಮಾಡಬಹುದು. ಅಂದರೆ ಎಲ್ಲಿ ಕಾರ್ಡ್ ಅಕ್ಸೆಪ್ಟ್ ಮಾಡ್ತಾರೋ, ಎಲ್ಲಿ ಡೆಬಿಟ್ ಕಾರ್ಡ್ಗಳನ್ನು ಅಕ್ಸೆಪ್ಟ್ ಮಾಡ್ತಾರೋ, ಮಿಷಿನ್ಗಳಿದ್ದರೆ ಅಂಗಡಿಗಳಲ್ಲಿ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ವ್ಯವಹಾರ ಮಾಡಬಹುದು. ಕ್ಯಾಶ್ ಕೊಡುವಂತಹ ಅಗತ್ಯ ಬರೋದಿಲ್ಲ. ಇಷ್ಟಲ್ಲವೇ, 2 ಲಕ್ಷ ರೂಪಾಯಿವರೆಗೂ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಿಗುತ್ತೆ, ಅಪಘಾತ ವಿಮೆ. ಒಂದು ವೇಳೆ ನೀವು ಡೆಬಿಟ್ ಕಾರ್ಡ್ನ ಸಕ್ರಿಯವಾಗಿ ಬಳಸ್ತಾ ಇದ್ರೆ 2 ಲಕ್ಷ ರೂಪಾಯಿವರೆಗೂ ನಿಮಗೆ ಅಪಘಾತ ವಿಮೆ, ಅಂದರೆ ಒಂದು ವೇಳೆ ರೋಡ್ ಆಕ್ಸಿಡೆಂಟಲ್ಲಿ ಏನು ಹೆಚ್ಚು ಕಡಿಮೆ ಆದರೆ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಸಿಗುತ್ತೆ ವಿಮೆ. ಇದಾದ ಮೇಲೆ 30,000 ರೂಪಾಯಿವರೆಗೂ ಜೀವ ವಿಮೆ, ಅಂದರೆ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ. 30,000 ರೂಪಾಯಿವರೆಗೂ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲದೆ, ನಿಮ್ಮ ಹತ್ರ ಬರೀ ಈ ಜನ್ಧನ್ ಖಾತೆ ಇದ್ದರೆ ಆಯಿತು, ನಿಮ್ಮ ಹತ್ರ 6 ರೂಪಾಯಿ ಡೆಬಿಟ್ ಕಾರ್ಡ್ ಇದ್ದರೆ ಆಯಿತು. ಮತ್ತು ಈ ಖಾತೆ ಹೊಂದಿದವರಿಗೆ 10,000 ರೂಪಾಯಿವರೆಗೂ ಓವರ್ ಡ್ರಾಫ್ಟ್ ಸಿಗುತ್ತೆ. ಓವರ್ ಡ್ರಾಫ್ಟ್ ಸೌಲಭ್ಯ ಅಂದರೆ ನಿಮ್ಮ ಖಾತೆಯಲ್ಲಿ 0 ಆಗಿಬಿಟ್ರು, ಒಂದು ವೇಳೆ ನಿಮ್ಮ ಖಾತೆಯಲ್ಲಿ 1 ರೂಪಾಯಿ ಇಲ್ಲ ಅಂದರೂ ತುರ್ತು ಅವಶ್ಯಕತೆಗೆ ನಿಮ್ಗೆ 10,000 ವರೆಗೂ ಓವರ್ ಡ್ರಾಫ್ಟ್ ಸಿಗುತ್ತೆ. 2015ರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಒಂದೇ ದಿನದಲ್ಲಿ ಅತಿ ಹೆಚ್ಚು ಬ್ಯಾಂಕ್ ಖಾತೆಗಳು ತೆರೆದಿರುವ ಸಾಧನೆ ಈ ಜನ್ಧನ್ ಯೋಜನೆಗೆ ಬರುತ್ತೆ. ಕಳೆದ ವರ್ಷ 2024ರ ಆಗಸ್ಟ್ರ ವೇಳೆಗೆ 53 ಕೋಟಿ ಖಾತೆಗಳನ್ನ ದಾಟಿದೆ. 2.30 ಅಂದ್ರೆ 2.30 ಲಕ್ಷ ಕೋಟಿ ಠೇವಣಿಗಳು, ಡೆಪಾಸಿಟ್ಸ್ ತಲುಪಿದೆ. ಇನ್ನು ಇತ್ತೀಚೆಗಿನ ಅಂಕಿಅಂಶಗಳ ಪ್ರಕಾರ ಜುಲೈನಲ್ಲಿ ಕೇವಲ 2 ವಾರ, ಅಂದರೆ ಈ ವರ್ಷದ ಜುಲೈ 2025 ಜುಲೈನ 2 ವಾರಗಳಲ್ಲಿ 6.65 ಲಕ್ಷ ಹೊಸ ಜನ್ಧನ್ ಖಾತೆಗಳು ತೆರೆದಿವೆ. ಮತ್ತು ಇದಕ್ಕೆ ಸರ್ಕಾರವು ಸಹ ತುಂಬ ಪ್ರೋತ್ಸಾಹ ಕೊಡ್ತಾ ಇದೆ. ಅತತ್ರ 1 ಲಕ್ಷ ಶಿಬಿರಗಳನ್ನು ದೇಶಾದ್ಯಂತ ಆಯೋಜನೆ ಮಾಡಿದೆ. 10 ಲಕ್ಷಕ್ಕೂ ರಿಕೆವೈಸಿ ನವೀಕರಣ, ಅಂದರೆ ಈ ಕೆವೈಸಿಗಳೆಲ್ಲ ಮುಂಚೆ ಅಪ್ಡೇಟ್ ಮಾಡಿರ್ತಾರೆ, ಅದನ್ನು ರಿಕೆವೈಸಿ ಮಾಡಿ ಅಕೌಂಟ್ಗಳನ್ನು ಮತ್ತೆ ಜೀವ ತುಂಬಿದ್ದಾರೆ ಅದಕ್ಕೆ. ಸೊ ಈ ಥರದ ಚಟುವಟಿಕೆಗಳೆಲ್ಲ ಚುರುಕಾಗಿ ನಡೀತಾ ಇದೆ. ಇದರಿಂದ ಬಡ ಜನರಿಗೆ ಭಾಳ ಯೂಸ್ ಆಗುತ್ತೆ. ಇನ್ನೊಂದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಏನಕ್ಕೆ ಭಾಳ ಇಂಪಾರ್ಟೆಂಟ್ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಅಂದರೆ ಡಿ ಬಿ ಆಗತ್ತೆ, ಹಗರಣಗಳು ನಿಲ್ಲತ್ತೆ, ಮಧ್ಯವರ್ತಿಗಳ ಕಾಟ ತಪ್ಪತ್ತೆ, ಇವೆಲ್ಲ ಒಂದು ಕಡೆ. ಆದರೆ ಬಹಳ ಮುಖ್ಯವಾದದ್ದು, ಬಡ ಜನರಿಗೆ ಬ್ಯಾಂಕ್ನ ಸೌಲಭ್ಯಗಳು ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೋ ಒಬ್ಬ, ಉದಾಹರಣೆಗೆ ಯಾರೋ ಒಬ್ಬ ಬಡ ವ್ಯಾಪಾರಿ, ಅವನ ಬಿಸ್ನೆಸ್ ಸ್ವಲ್ಪ ಡೆವಲಪ್ ಮಾಡುವಂತಹ ಶಕ್ತಿ ಅವನಲ್ಲಿದೆ, ಆದರೆ ಅವನಿಗೆ ಹಣಬಲ ಇಲ್ಲ. ಸೊ ಅವನ ಬ್ಯಾಂಕ್ ಖಾತೆ ಇರೋದ್ರಿಂದ ಅವನ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನು ನೋಡಿ ಅವನಿಗೆ ಬ್ಯಾಂಕ್ ಲೋನ್ ಕೊಡೋ ಸಾಧ್ಯತೆಗಳಿವೆ. ಇನ್ನು ಕೊನೆಯದಾಗಿ, ನಮ್ಮಂಥ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬಹುದು. ಅಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ಗಂಡಸರಿದ್ದರೆ ಬರೀ ಅವ್ರ ಬ್ಯಾಂಕ್ ಅಕೌಂಟ್ ಕೊಡಬೇಕು ಅಥವಾ ಅವ್ರ ಅಕೌಂಟ್ಗೆ ಜಮಾ ಆಗಬೇಕು ಅನ್ನೋದೇನಿಲ್ಲ. ನಮ್ಮ ಆಧಾರ್ ಕಾರ್ಡು, ನಮ್ಮ KYC ಕೊಟ್ಟರೆ ನಮ್ಮ ಹೆಸರಲ್ಲೇ ಖಾತೆ ಓಪನ್ ಆಗುತ್ತೆ. ನಮಗೆ ಬರಬೇಕಾಗಿರೋ ದುಡ್ಡು ನಮಗೆ ಡೈರೆಕ್ಟಾಗಿ ಬರುತ್ತೆ. ಮತ್ತು ನಾವು ಯಾರ ಮುಂದೆನೋ ಹೋಗಿ ಕೈ ಚಾಚುವಂಥದ್ದು ಇರಲ್ಲ, ಅಂದರೆ ಮಧ್ಯವರ್ತಿಗಳ ಮುಂದೆ ಡೈರೆಕ್ಟಾಗಿ ನಮ್ಮ ಅಕೌಂಟ್ಗೆ ಬರೋದ್ರಿಂದ ನಾವು ಸ್ವಾವಲಂಬಿಗಳಾಗೆ ಬದುಕಬಹುದು. ಸೊ ಹೀಗೆ ಈ ಜನ್ಧನ್ ಯೋಜನೆ ಏನಿದೆಯಲ್ಲ, ಇದೊಂದು ಬರೀ ಬ್ಯಾಂಕ್ ಖಾತೆ ಅಲ್ಲ, ಇದನ್ನ ನಾವು ಆರ್ಥಿಕ ಸ್ವಾತಂತ್ರ್ಯ ಅಂತ ತಿಳ್ಕೊಳ್ಬಹುದು. ಹೀಗೆ ಯಾರ್ಯಾರು ಜನ್ಧನ್ ಅಕೌಂಟ್ ಮಾಡಿಸಿದ್ರೋ ಬಹಳ ಸಂತೋಷ. ಒಂದು ವೇಳೆ ನಿಮಗೆ ತಿಳಿದವರು ಯಾರಾದರೂ ಅರ್ಹರಿದ್ದು ಅವರಿನ್ನ ಬ್ಯಾಂಕ್ ಖಾತೆ, ಅಂದ್ರೆ ಈ ಜನ್ಧನ್ ಖಾತೆ ಮಾಡಿಸಿಲ್ಲ ಅಂದ್ರೆ, ದಯವಿಟ್ಟು ಅವರಿಗೆ ಇದರ ಬಗ್ಗೆ ತಿಳಿಸಿಕೊಡಿ. ಈ ಕಾರ್ಯಕ್ರಮದ ಉದ್ದೇಶವೇ ಈ ಯೋಜನೆ ಜಾಸ್ತಿ ಜನಕ್ಕೆ ತಲುಪಬೇಕು ಅಂತ. ಒಂದು ವೇಳೆ ನಿಮಗೆ ಗೊತ್ತಿರೋರು ಇನ್ನೂ ಈ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅವರಿಗೆ ತಿಳಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಚಂದನಾ ಲೋಕೇಶ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಸಣ್ಣ ಉದ್ಯಮಗಳ ಬಲವರ್ಧನೆಗಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆ, ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ. ಬ್ರಿಕ್ಸ್ ರಾಷ್ಟಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ. ದೆಹಲಿ ಘೋಷಣೆಯೊಂದಿಗೆ 3 ದಿನಗಳ ಒಣಭೂಮಿ ಸಮಾವೇಶ ಸಂಪನ್ನ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿಗಾಗಿ ಭಾರತ ಶ್ರೀಲಂಕಾ ಹಣಾಹಣಿ. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್ ಬೆನ್ ಶೆಲ್ಟನ್ ಮುಖಾಮುಖಿ. ವಾರ್ತೆಗಳ ವಿವರ: ಇಂದಿನ ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಯಾವುದೇ ಬಿಕ್ಕಟ್ಟು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವುದಿಲ್ಲ ಎಂಬುದನ್ನು ಸಾಂಕ್ರಾಮಿಕ ರೋಗಗಳು, ಹವಾಮಾನ ವೈಪರೀತ್ಯಗಳು ಹಾಗೂ ಪೂರೈಕೆ ಸರಪಳಿಯ ಅಡಚಣೆಗಳು ಸಾಬೀತುಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಬ್ರಿಕ್ಸ್ ಶೃಂಗಸಭೆಯ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಲೇ ಬ್ರಿಕ್ಸ್ ರಾಷ್ಟಗಳು ತಮ್ಮ ಒಕ್ಕೂಟದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ವಿಶೇಷ ಒತ್ತು ನೀಡಿವೆ ಎಂದು ತಿಳಿಸಿದರು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ಕುರಿತಾದ ಅಧಿವೇಶನದಲ್ಲಿ ಸವಾಲುಗಳನ್ನು ಸಮಯೋಚಿತವಾಗಿ ಗುರುತಿಸುವುದು, ಅವುಗಳಿಗೆ ಸಿದ್ದತೆ ನಡೆಸುವುದು ಹಾಗೂ ತಕ್ಷಣದ ಕ್ರಮ ಕೈಗೊಳ್ಳುವ ಅಗತ್ಯವನ್ನೂ ಅವರು ಪ್ರತಿಪಾದಿಸಿದರು. ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸಲು ಬ್ರಿಕ್ಸ್ ಸಮಗ್ರ ಮುನ್ನೆಚ್ಚರಿಕೆ ವ್ಯವಸ್ಥೆಯ ಕುರಿತು ಒಮ್ಮತ ಮೂಡಿದೆ. ವಿಪತ್ತು ನಿರ್ವಹಣೆಗಾಗಿ ಮುನ್ನೆಚ್ಚರಿಕೆ ದತ್ತಾಂಶ ಏಕೀಕರಣ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದರು. ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳ ಶಸ್ತೀಕರಣವು ಪ್ರಗತಿಗೆ ಅಡ್ಡಿಯಾಗಬಹುದು ಎಂದು ಎಚ್ಚರಿಸಿದ ಅವರು, ತಂತ್ರಜ್ಞಾನ ಅಳವಡಿಕೆಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವಿಕೆಗೆ ಬ್ರಿಕ್ಸ್ ರಾಷ್ಟಗಳು ಒತ್ತು ನೀಡಿವೆ ಎಂದು ಹೇಳಿದರು. ಸಣ್ಣ ಉದ್ಯಮಗಳನ್ನು ಮಾಹಿತಿ, ಹಣಕಾಸು ಮತ್ತು ಹೊಸ ಮಾರುಕಟ್ಟೆಗಳೊಂದಿಗೆ ಸಂಪರ್ಕಿಸಲು ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಅನ್ನು ಸ್ಥಾಪಿಸುವ ಉಪಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು. ನಗರಗಳ ನಡುವೆ ಉತ್ತಮ ಕಾರ್ಯವಿಧಾನಗಳ ವಿನಿಮಯವನ್ನು ಸುಗಮಗೊಳಿಸಲು ಬ್ರಿಕ್ಸ್ ನಗರ ಚಲನಶೀಲತೆ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸ್ಮಾರ್ಟ್ ಗ್ರಿಡ್ಗಳು ಮತ್ತು ಇಂಧನ ಸಂಗ್ರಹಣೆಗಾಗಿ ಬ್ರಿಕ್ಸ್ ಡಿಜಿಟಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು. ಇದು ಸ್ವಚ್ಛ ಇಂಧನ ವ್ಯವಸ್ಥೆಗಳನ್ನು ಹೆಚ್ಚು ವಿಶ್ವಾಸಾರ್ಹ, ಪರಿಣಾಮಕಾರಿ ಮತ್ತು ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಸಹಾಯ ಮಾಡುತ್ತದೆ. ಬ್ರಿಕ್ಸ್ನಲ್ಲಿ ಅಭಿವೃದ್ಧಿಪಡಿಸಲಾದ ಪರಿಹಾರಗಳ ಪ್ರಯೋಜನಗಳನ್ನು ಜಾಗತಿಕ ದಕ್ಷಿಣದ ರಾಷ್ಟಗಳು ಅಗತ್ಯಗಳಿಗೆ ಅನುಗುಣವಾಗಿ ಅಳವಡಿಸಿಕೊಳ್ಳುವ ಮತ್ತು ಲಭ್ಯವಾಗುವಂತೆ ಮಾಡುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಬ್ರಿಕ್ಸ್ ಲಾಜಿಸ್ಟಿಕ್ ಪೂರೈಕೆ ಸರಪಳಿ ಸಹಕಾರ ಪೂರೈಕೆ ಸರಪಳಿಗಳನ್ನು ಹೆಚ್ಚು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕವಾಗಿಸಲು ಸಹಾಯ ಮಾಡುತ್ತದೆ. ನಾವೀನ್ಯತೆಯ ಅಡಿಯಲ್ಲಿ ಬ್ರಿಕ್ಸ್ ಇನ್ಕ್ಯುಬೇಟರ್ ನೆಟ್ವರ್ಕ್ ಸ್ಟಾರ್ಟ್ಅಪ್ಗಳು ಮತ್ತು ಇನ್ಕ್ಯುಬೇಟರ್ಗಳನ್ನು ಸಂಪರ್ಕಿಸುತ್ತದೆ. ನವೀನ ಮತ್ತು ವಿಸ್ತರಿಸಬಹುದಾದ ಪರಿಹಾರಗಳನ್ನು ಉತ್ತೇಜಿಸಲು ಭಾರತ ಬ್ರಿಕ್ಸ್ ಸ್ಟಾರ್ಟ್ಅಪ್ ಇನ್ನೋವೇಷನ್ ಫಂಡ್ ಅನ್ನು ಪ್ರಸ್ತಾಪಿಸಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಇದಕ್ಕೂ ಮುನ್ನ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯ 2ನೇ ಮತ್ತು ಕೊನೆಯ ದಿನದಂದು ಪ್ರಧಾನಿ ನರೇಂದ್ರ ಮೋದಿಯವರು ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರನ್ನು ಸ್ವಾಗತಿಸಿದರು. ಅವರಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ, ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ಫೈಜಲ್ ಬಿನ್ ಫರ್ಹಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಸಮಗ್ರ ಜಾಗತಿಕ ಬೆಳವಣಿಗೆಗೆ ಭವಿಷ್ಯವನ್ನು ರೂಪಿಸುವುದು ಎಂಬ ವಿಷಯದ ಆಧಾರದ ಮೇಲೆ ನಡೆಯುತ್ತಿರುವ ಅಧಿವೇಶನದಲ್ಲಿ ಬ್ರಿಕ್ಸ್ ಪಾಲುದಾರ ರಾಷ್ಟಗಳ ನಾಯಕರು ಭಾಗವಹಿಸಿದ್ದಾರೆ. ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಬ್ರಿಕ್ಸ್ನ ಪಾಲುದಾರ ರಾಷ್ಟಗಳಾಗಿವೆ. ಅಧಿವೇಶನದ ಮುಕ್ತಾಯದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕಜಕಿಸ್ತಾನ್ ಅಧ್ಯಕ್ಷ ಖಾಸಿಂ ಜೋಮಾರ್ಟ್ ಟೊಕಾಯೆವ್, ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನಾಂಡ್ ಆರ್ ಮಾರ್ಕೋಸ್ ಜೂನಿಯರ್, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಾಫೋಸ ಮತ್ತು ಬುರುಂಡಿ ಅಧ್ಯಕ್ಷ ಎವರೆಸ್ಟ್ ನಡೆಶಿಮಿಯೆ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಅವರು ನೈಜೀರಿಯಾದ ಉಪಾಧ್ಯಕ್ಷ ಖಾಶಿಂ ಶೆಟ್ಟಿಮಾ ಮತ್ತು ಉಗಾಂಡಾದ ಉಪಾಧ್ಯಕ್ಷೆ ಜೆಸ್ಸಿಕಾ ಅಲುಪೊ ಅವರೊಂದಿಗೂ ಸಭೆ ನಡೆಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಶೃಂಗಸಭೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: だけ。
1: 2026ರ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಬ್ರಿಕ್ಸ್ ರಾಷ್ಟಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರೋಸ್ ಅಧನೋಮ್ ಗೆಬ್ರಿಯಸಸ್ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿ, ಸ್ಥಿತಿಸ್ಥಾಪಕ ಆರೋಗ್ಯ ವ್ಯವಸ್ಥೆಗಳು, ರೋಗಕಾರಕ ಪ್ರವೇಶ ಮತ್ತು ಸಾಂಕ್ರಾಮಿಕ ಒಪ್ಪಂದಕ್ಕೆ ಪ್ರಯೋಜನ ಹಂಚಿಕೆ ಅನುಬಂಧದ ಕುರಿತು ಮಾತುಕತೆಗಳ ಯಶಸ್ವಿ ಮುಕ್ತಾಯಕ್ಕೆ ಬದ್ದತೆಯನ್ನು ಶ್ಲಾಘಿಸಿದ್ದಾರೆ. ಕ್ಷಯರೋಗವನ್ನು ಕೊನೆಗೊಳಿಸಲು ಆರೋಗ್ಯ ಕಾರ್ಯಪಡೆಯನ್ನು ಬಲಪಡಿಸಲು, ಡಿಜಿಟಲ್ ಆರೋಗ್ಯವನ್ನು ವೃದ್ಧಿಸಲು, ಸಾಂಪ್ರದಾಯಿಕ ಔಷಧವನ್ನು ಸಂಯೋಜಿಸಲು ಮತ್ತು ಎಲ್ಲರಿಗೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ಬ್ರಿಕ್ಸ್ ದೇಶಗಳ ಪ್ರಯತ್ನಗಳಿಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ನವದೆಹಲಿಯಲ್ಲಿ ಇರಾನ್ನ ಆರ್ಥಿಕ ವ್ಯವಹಾರಗಳು ಮತ್ತು ಹಣಕಾಸು ಸಚಿವ ಸೈಯದ್ ಅಲಿ ಮದಾನಿಜಾದೇಹ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಾಗೂ ಹಣಕಾಸು ವಿಭಾಗದ ಚರ್ಚೆಗಳಲ್ಲಿ ರಚನಾತ್ಮಕವಾಗಿ ತೊಡಗಿಸಿಕೊಂಡಿದ್ದಕ್ಕಾಗಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇರಾನ್ಗೆ ಧನ್ಯವಾದ ಸಲ್ಲಿಸಿದರು. ಭೇಟಿಯ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ ವಿಷಯಗಳು ಹಾಗೂ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರದ ಸಾಧ್ಯತೆಗಳ ಕುರಿತು ಇಬ್ಬರೂ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಡೆದ ಮೂರು ದಿನಗಳ ಒಣಭೂಮಿ ಸಮಾವೇಶ 2026, ಒಣಭೂಮಿ ಕೃಷಿಗೆ ಪರಿಹಾರಗಳನ್ನು ವೇಗಗೊಳಿಸಲು ಜಾಗತಿಕ ದಕ್ಷಿಣ ರಾಷ್ಟಗಳ ಸಹಕಾರಕ್ಕಾಗಿ ಕರೆ ನೀಡಲಾಯಿತು. ದೆಹಲಿ ಘೋಷಣೆಯ ಅಂಗೀಕಾರದೊಂದಿಗೆ ಈ ಕಾರ್ಯಕ್ರಮವು ಸಂಪನ್ನವಾಯಿತು. ಜಾಗತಿಕ ದಕ್ಷಿಣದಾದ್ಯಂತ ಸಹಯೋಗ, ಜ್ಞಾನ ವಿನಿಮಯ, ನಾವೀನ್ಯತೆ ಮತ್ತು ಸಾಮೂಹಿಕ ಕ್ರಿಯೆಯ ಮೂಲಕ ಒಣಭೂಮಿ ಕೃಷಿಯನ್ನು ಪರಿವರ್ತಿಸಲು ಘೋಷಣೆಯು ಹಂಚಿಕೆಯ ಕಾರ್ಯಸೂಚಿಯನ್ನು ರೂಪಿಸಿತು. ವೈಜ್ಞಾನಿಕ ಜ್ಞಾನವನ್ನು ಕಾರ್ಯರೂಪಕ್ಕೆ ತರಲು ಜಾಗತಿಕ ದಕ್ಷಿಣದಾದ್ಯಂತ ಸ್ಥಿತಿಸ್ಥಾಪಕ ಮತ್ತು ಸುಸ್ಥಿರ ಒಣಭೂಮಿ ಕೃಷಿಗಾಗಿ ಪಾಲುದಾರಿಕೆಗಳನ್ನು ಬಲಪಡಿಸಲು ಸಭೆಯು ನವೀಕೃತ ಬದ್ಧತೆಯನ್ನು ದೃಢಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಹೇಳಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 7 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನಲ್ಲಿ 3 ಪಂದ್ಯಗಳ ಗೆಲುವುಗಳೊಂದಿಗೆ ಅಗ್ರಸ್ಥಾನ ಪಡೆದು ಹಾಗೂ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 40 ರನ್ಗಳಿಂದ ಸೋಲಿಸುವ ಮೂಲಕ ಅಜೇಯವಾಗಿ ಫೈನಲ್ ತಲುಪಿದೆ. ಶ್ರೀಲಂಕಾ ಕೂಡ ತಮ್ಮ ಗುಂಪಿನ 3 ಪಂದ್ಯಗಳನ್ನು ಗೆದ್ದು ನಂತರ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4 ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಫೈನಲ್ನಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಅಮೆರಿಕದ ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವರೆವ್ ಮತ್ತು ಅಮೆರಿಕದ ಬೆನ್ ಶೆಲ್ಟನ್ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಎಲೆನಾ ರಿಬಾಕಿನಾ ಅವರು ಅರಿನಾ ಸಬಲೆಂಕಾ ಅವರನ್ನು ಸೋಲಿಸಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸಬಲೆಂಕಾ ಅವರನ್ನು 6-4, 5-7, 6-2 ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದು ಎಲೆನಾ ರಿಬಾಕಿನಾ ಅವರ ಮೊದಲ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದ ನಂತರ ಅವರ ವೃತ್ತಿಜೀವನದ 3ನೇ ಗ್ರ್ಯಾಂಡ್ಸ್ಲಾಮ್ ಚಾಂಪಿಯನ್ಶಿಪ್ ಇದಾಗಿದೆ. ಈ ಗೆಲುವಿನೊಂದಿಗೆ ರಿಬಾಕಿನಾ ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಪುರುಷರ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಪ್ರಾರಂಭವಾಗಲಿದೆ. 2ನೇ ಟಿ20 ಪಂದ್ಯ ಮಂಗಳವಾರ ನಡೆಯಲಿದ್ದು ನಂತರ ಗುರುವಾರ 3ನೇ ಹಾಗೂ ಅಂತಿಮ ಪಂದ್ಯ ನಡೆಯಲಿದೆ. ಈ 3 ಪಂದ್ಯಗಳು ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ ನಡೆಯಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಣ್ಣ ಉದ್ಯಮಗಳ ಬಲವರ್ಧನೆಗಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ. ಬ್ರಿಕ್ಸ್ ರಾಷ್ಟಗಳು ಅಂಗೀಕರಿಸಿದ ನವದೆಹಲಿ ಘೋಷಣೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ. ದೆಹಲಿ ಘೋಷಣೆಯೊಂದಿಗೆ 3 ದಿನಗಳ ಒಣಭೂಮಿ ಸಮಾವೇಶ ಸಂಪನ್ನ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪ್ರಶಸ್ತಿಗಾಗಿ ಭಾರತ ಶ್ರೀಲಂಕಾ ಹಣಾಹಣಿ. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವರೆವ್ ಬೆನ್ ಶೆಲ್ಟನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಆಕಾಶವಾಣಿ ಬೆಂಗಳೂರು, ಸಮಯ 1:20. ಚಿತ್ರಗೀತೆಗಳು

ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರಕ್ಕಾಗಿ ಹಾಡಿದ್ದಾರೆ ಬಿಆರ್ ಛಾಯಾ. ವಿಜಯ ನರಸಿಂಹ ಅವರ ಗೀತರಚನೆಗೆ ಕೆವಿ ಮಹದೇವನ್ ಅವರ ಸಂಗೀತವಿದೆ.

ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಒಂದು ಗೀತೆ ಸುಬ್ರಹ್ಮಣ್ಯ ಸೌಮ್ಯ ಅವರ ಧ್ವನಿಯಲ್ಲಿದೆ. ತಾನ್ಸೇನ್ ಬೀಚ್ ಅವರ ರಚನೆಗೆ ಹಂಸಲೇಖ ಅವರ ಸಂಗೀತವಿದೆ.

0: ಎಸ್ ಜಾನಕಿ ಮತ್ತು ಚಿತ್ತರಂಜನ್ ಅವರ ಧ್ವನಿಯಲ್ಲಿ ಸ್ವರ್ಣಗೌರಿ ಚಿತ್ರದ ಗೀತ ಕೇಳಿದ್ರಿ. ಕರೀಂ ಖಾನ್ ಎಸ್ ಕೆ ಅವರ ಗೀತ ರಚನೆಗೆ ಎಂ ವೆಂಕಟರಾಜು ಅವರ ಸಂಗೀತವಿತ್ತು.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಮುತ್ತಯ್ಯ ಭಾಗವತರ್ ಅವರ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಚಿತ್ರ ಮರೆಯದ ಹಾಡು, ಹಾಡಿದ್ದಾರೆ ಎಸ್ ಜಾನಕಿ.

ಮುಂದಿನ ಗೀತೆ ಚಿಟ್ಟೆಗೂ ಚಿಂತೆ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿದೆ. ಎಸ್ ರಾಮಸ್ವಾಮಿ ಅವರ ಗೀತ ರಚನೆಗೆ ಬಿಜಿ ರಾಮನಾಥ್ ಸಂಗೀತ ನೀಡಿದ್ದಾರೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು

ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನವಾಹಿನಿಯಲ್ಲಿ ರೈತರತ್ನ.

ಪಡುವಾರಳ್ಳಿ ಪಾಂಡವರು ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿದೆ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ.

ಇರುವುದೆಲ್ಲವ ಬಿಟ್ಟು ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ಶಾಶ್ವತಿ ಕಶ್ಯಪ್. ಕಾಂತರಾಜ್ ಕನ್ನಳ್ಳಿಯವರ ಗೀತ ರಚನೆಗೆ ಶ್ರೀಧರ್ ಬಿ ಸಂಭ್ರಮ್ ಸಂಗೀತ ನೀಡಿದ್ದಾರೆ.

ನಕುಲ್ ಅಭಯಂಕರ್ ಅವರ ಧ್ವನಿಯಲ್ಲಿ ಮದುವೆ ಮಾಡ್ರಿ ಸರಿ ಹೋಗ್ತಾನೆ ಚಿತ್ರದ ಗೀತೆ ಕೇಳಿದ್ರಿ. ಗೋಪಿ ಕೇರೂರ್ ಅವರ ಗೀತ ರಚನೆಗೆ ಅವಿನಾಶ್ ಬಸ್ತೂಕರ್ ಸಂಗೀತ ನೀಡಿದ್ದರು. ಬಸರಿಕಟ್ಟೆ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಕಾವ್ಯ ಕಾಮತ್. ಪ್ರಮೋದ್ ಮರವಂತೆ ಅವರ ಗೀತ ರಚನೆಗೆ ಮಣಿಕಾಂತ್ ಕದ್ರಿ ಸಂಗೀತ ನೀಡಿದ್ದಾರೆ.

ಚಿತ್ರಗೀತೆಗಳ ಈ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ನೀ ಇಲ್ಲದೆ ಚಿತ್ರದ ಒಂದು ಗೀತೆ. ರಿತೀಶಾ ಪದ್ಮನಾಭ ಅವರ ಧ್ವನಿಯಲ್ಲಿದೆ. ಅನಂತ ನಾರಾಯಣ ಎಸ್ ಅವರ ಗೀತ ರಚನೆಗೆ ಆಶ್ಲೀಂ ಬಾಂಧಸೋನಾ ಸಂಗೀತ ನೀಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಸುಧಾರಿತ ತಂತ್ರಜ್ಞಾನದ ರಾಜ್ಯ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ಶೀಘ್ರವೇ ದೇಶದ ಅತಿದೊಡ್ಡ ನವೋದ್ಯ ಕೇಂದ್ರವಾಗುವ ಹೊಸ್ತಿರಲಿದೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಾದ್ಯಂತ ಗಣೇಶ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆ, ಪರಿಸರ ಸ್ನೇಹಿ ಮೂರ್ತಿಗಳ ಬಳಕೆಗೆ ಸಲಹೆ. ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆಯೊಡ್ಡಿದ ಆರೋಪದ ಇನ್ಸ್ಪೆಕ್ಟರ್ ಅಮಾನತ್ತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಸುಧಾರಿತ ತಂತ್ರಜ್ಞಾನ ಹಾಗೂ ನುರಿತ ಮಾನವ ಸಂಪನ್ಮೂಲದ ಬಲದೊಂದಿಗೆ ರಾಜ್ಯ ನವೀನ ಆವಿಷ್ಕಾರಗಳಲ್ಲಿ ತನ್ನ ಮುಂಚೂಣಿ ಸ್ಥಾನವನ್ನು ಕಾಯ್ದುಕೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯವನ್ನು ಜಾಗತಿಕ ಕೃತಕ ಬುದ್ದಿಮತ್ತೆ ಕೇಂದ್ರವಾಗಿ ರೂಪಿಸುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ 100 ಎಕರೆ ಪ್ರದೇಶದಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಎಐ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗುತ್ತಿದ್ದು, ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲೂ

ಕೇಂದ್ರ ಶಾಖೆಗಳು ಆರಂಭವಾಗಲಿವೆ ಎಂದಿದ್ದಾರೆ. ಕರಾವಳಿ ಹಾಗೂ ಬೆಂಗಳೂರು ಸಮೀಪ ಅತ್ಯಾಧುನಿಕ ಹಸಿರು ದತ್ತಾಂಶ ಕೇಂದ್ರಗಳು ಹಾಗೂ ಡ್ರೋನ್ ತಂತ್ರಜ್ಞಾನ ಸಂಶೋಧನೆ ಹಾಗೂ ಪರೀಕ್ಷೆಗೆ ಡ್ರೋನ್ ಉತ್ಕೃಷ್ಟತಾ ಕೇಂದ್ರ ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದೇಶದ ಯೂನಿಕಾರ್ನ್ ರಾಜಧಾನಿ ಮಾತ್ರವಲ್ಲದೆ ಶತಕೋಟಿ ಡಾಲರ್ ಮೌಲ್ಯ ತಲುಪಲಿರುವ ಸೂನಿಕಾರ್ನ್ ನವೋದ್ಯಮಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದ 133 ಯೂನಿಕಾರ್ನ್ಗಳಲ್ಲಿ 55 ಸಂಸ್ಥೆ

0: ಆಗಿ ಹೊರಹೊಮ್ಮಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ದೇಶದ 133 ಯೂನಿಕಾರ್ನ್ಗಳಲ್ಲಿ 55 ಸಂಸ್ಥೆಗಳು ಬೆಂಗಳೂರಿನಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು, ಜಾಗತಿಕವಾಗಿ ನಗರ 5ನೇ ಅತಿದೊಡ್ಡ ಯೂನಿಕಾರ್ನ್ ಕೇಂದ್ರ ಎನಿಸಿಕೊಂಡಿದೆ ಎಂದಿದ್ದಾರೆ. ದೇಶದ ಒಟ್ಟು 156 ಯೂನಿಕಾರ್ನ್ಗಳಲ್ಲಿ 56 ಸಂಸ್ಥೆಗಳು ಬೆಂಗಳೂರಿನಲ್ಲಿದ್ದು, ದೆಹಲಿ ಮುಂಬೈನಂತಹ ನಗರಗಳನ್ನು ಹಿಂದಿಕ್ಕಿ ಅಗ್ರಸ್ಥಾನದಲ್ಲಿದೆ. ಫಿನ್ಟೆಕ್, ಕೃತಕ ಬುದ್ದಿಮತ್ತೆ ಹಾಗೂ ಕೃಷಿ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ನವೋದ್ಯಮಗಳು ಕ್ಷಿಪ್ರವಾಗಿ ಬೆಳೆಯುತ್ತಿವೆ. ಸರ್ಕಾರದ ಸೂಕ್ತ ನೀತಿಗಳು ಹಾಗೂ ತಾಂತ್ರಿಕ ಸಾಮರ್ಥ್ಯದ ಬಲದಿಂದಾಗಿ ಅಮೆರಿಕ, ಯುರೋಪ್ ಮತ್ತು ಚೀನಾ ಹೊರತುಪಡಿಸಿದರೆ ಬೆಂಗಳೂರು ಜಗತ್ತಿನ ಅತಿದೊಡ್ಡ ನವೋದ್ಯಮ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಮಾಜಿ ಶಾಸಕ ನೇಲ ನರೇಂದ್ರ ಬಾಬು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ, ಮಾಜಿ ಸಚಿವೆ ರಾಣಿ ಸತೀಶ್, ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷ ರಮೇಶ್ ಬಾಬು, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಹನುಮಂತರಾಯಪ್ಪ, ಮಾಜಿ ಮೇಯರ್ ರಮೇಶ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಕಲ ಸಿದ್ದತೆಗಳು ಭರದಿಂದ ಸಾಗಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಭದ್ರತಾ ಕ್ರಮ, ಪೊಲೀಸ್ ಬಂದೋಬಸ್ತ್, ಅಗತ್ಯ ಪೂಜಾ ಸಾಮಗ್ರಿಗಳ ಖರೀದಿ, ಗಣೇಶ ಮೂರ್ತಿ ಮೆರವಣಿಗೆಗಳ ಸಿದ್ದತೆ ಸೇರಿದಂತೆ ಹಲವು ಚಟುವಟಿಕೆಗಳು ಸಾಗಿವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಾಳೆಯಿಂದ ನಡೆಯಲಿರುವ ಗಣೇಶೋತ್ಸವ ಶಾಂತಿಯುತ, ಸುರಕ್ಷಿತ ಹಾಗೂ ಸಂಭ್ರಮದಿಂದ ಆಚರಿಸಲು ನಗರ ಪೊಲೀಸ್ ಇಲಾಖೆಯಿಂದ ವ್ಯಾಪಕ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಭದ್ರತೆಯ ಭಾಗವಾಗಿ 500 ಗೃಹರಕ್ಷಕ ಸಿಬ್ಬಂದಿ, 8 ಕಾಯ್ದಿರಿಸಿದ ಪೊಲೀಸ್ ಪಡೆ, 16 ಕೆಎಸ್ಆರ್ಪಿ ತುಕಟಿಗಳು ಹಾಗೂ ಕ್ಷಿಪ್ರ ಕಾರ್ಯಾಚರಣೆ ಪಡೆಯ 1 ಕಂಪನಿಯನ್ನು ನಿಯೋಜಿಸಲಾಗಿದೆ ಎಂದಿದ್ದಾರೆ.
1: ನಮಸ್ಕಾರ. 14ನೇ ಸೆಪ್ಟೆಂಬರ್ ಇಂದ ಪೂರ್ತಿ ದೇಶದಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡಲಾಗುತ್ತದೆ. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಈ ಹಬ್ಬದಕ್ಕೋಸ್ಕರ ಇಲಾಬರೇಟ್ ಸೆಕ್ಯೂರಿಟಿ, ಟ್ರಾಫಿಕ್ ಮತ್ತು ಪಬ್ಲಿಕ್ ಸೇಫ್ಟಿ ಅರೇಂಜ್ಮೆಂಟ್ ಮಾಡಲಾಗಿದೆ. ಹುಬ್ಬಳ್ಳಿ ನಗರದ ಕಾನ್ಸ್ಟೇಬಲ್ ಇಂದ ಕಮಿಷನರ್ ವರೆಗೆ ನಮ್ಮ ರಾಜ್ಯದ ಕೆಲವು ಅಧಿಕಾರಿ ಮತ್ತು ಸಿಬ್ಬಂದಿಗಳು, ನಮ್ದು ಸೋಷಿಯಲ್ ಮೀಡಿಯಾ ಸೆಲ್ ಅದು ರೌಂಡ್ ದ ಕ್ಲಾಕ್ ಕೆಲಸ ಮಾಡುತ್ತೆ ಮತ್ತು ಯಾವುದೇ ಪ್ರಚೋದನಕಾರಿ ಹೇಳಿಕೆ ಆಗ್ಲಿ ಅಥವಾ ಪೋಸ್ಟ್ ಆಗ್ಲಿ ಅದರ ಮೇಲೆ ಕಟ್ಟುನಿಟ್ಟಾಗಿ ನಿಗಾ ವಹಿಸ್ತಾರೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಸಿದ್ದತೆಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಇದರ ಅಂಗವಾಗಿ ಇಂದು ಸ್ವರ್ಣಗೌರಿ ವ್ರತಾಚರಣೆ ಕೈಗೊಂಡಿದ್ದಾರೆ. ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಈ ಬಾರಿ ಸ್ವರ್ಣಗೌರಿ ವ್ರತ ಹಾಗೂ ಗಣೇಶ ಚತುರ್ಥಿ ನಾಳೆ ಆಚರಣೆ ಮಾಡಲಾಗುತ್ತಿದ್ದು, ಶ್ರದ್ಧಾಳುಗಳು ಮನೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗುತ್ತಿದ್ದು, ಮಂಟಪದಲ್ಲಿ ಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸುಮಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ. ಗಣೇಶ ಚತುರ್ಥಿ ಅಂಗವಾಗಿ ನಾಳೆಯಿಂದ ಹಬ್ಬ ಆಚರಿಸಲು ಬಳ್ಳಾರಿ ನಗರದ 500 ಹೆಚ್ಚು ಕಡೆ ಗಣೇಶನ ಪ್ರತಿಷ್ಠಾಪನೆಗೆ ಜನತೆ ಮುಂದಾಗಿದ್ದಾರೆ. ಇಲ್ಲಿನ ಗಾಂಧಿನಗರ ಠಾಣೆಯ ಆವರಣದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲು ಏಕಗವಾಕ್ಷಿಯಡಿ ಮಹಾನಗರ ಪಾಲಿಕೆ, ವಿದ್ಯುತ್ ಹಾಗೂ ಪೊಲೀಸ್ ಇಲಾಖೆಯಿಂದ ಅನುಮತಿ ನೀಡಲಾಗುತ್ತಿದೆ. ಗಣೇಶನ ಪ್ರತಿಷ್ಠಾಪಿಸಿದ ಪ್ರಮುಖ ತಾಣಗಳಿಗೆ ಪೊಲೀಸ್, ಕೆಲವೆಡೆ ಹೋಂಗಾರ್ಡ್ಗಳನ್ನು ನೇಮಕ ಮಾಡಲಾಗುತ್ತಿದೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುವ ಮೂಲಕ ಗಣೇಶೋತ್ಸವದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಯಾದಗಿರಿ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶ ಮರುಳಸಿದ್ದಾರಾಧ್ಯ ಎಚ್ ಜೆ ಕರೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು, ಗಣೇಶೋತ್ಸವದ ಸಂದರ್ಭದಲ್ಲಿ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣಗಳ ಬಳಕೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆ ಹಾಕಿದ ಆರೋಪ ಹೊಂದಿರುವ ಪೊಲೀಸ್ ಅಧಿಕಾರಿಯನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಸ್ವದೇಶದಲ್ಲಿ ಭಕ್ತಿಭಾವದಿಂದ ಗಣೇಶೋತ್ಸವ

ಆಚರಿಸಲು ಹಿಂದೂಗಳು ಗೋಗರೆಯುವಂತಾಗಿರುವುದು ದುರ್ದೈವದ ಸಂಗತಿಯಾಗಿದೆ ಎಂದಿದ್ದಾರೆ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಬೇಕಾದ ಅಧಿಕಾರಿಯೇ ಬೆದರಿಕೆ ಒಡ್ಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಇದು ಸರ್ಕಾರದ ತುಷ್ಟೀಕರಣ ರಾಜಕಾರಣದ ಪರಿಣಾಮ ಎಂದು ಅವರು ಆರೋಪಿಸಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿರುವ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಪೊಲೀಸ್ ಅಧಿಕಾರಿಯೊಬ್ಬರು ಗಣೇಶ ಮೆರವಣಿಗೆ ಕುರಿತು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವುದು ಅತ್ಯಂತ ಖಂಡನೀಯ ಎಂದಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಕರ್ತವ್ಯವಾಗಿದ್ದು ಇಲಾಖೆಯಿಂದಲೇ ಬೆದರಿಕೆ ಹಾಕಿರುವುದು ಸ್ವೀಕಾರಾರ್ಹವಲ್ಲ ಎಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಅಹಿತಕರ ಘಟನೆಗಳಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಅನುಮತಿ ನೀಡಲಾದ ಮಾರ್ಗದಂತೆಯೇ ಮೆರವಣಿಗೆ ಸಾಗಬೇಕು ಎಂಬ ಪೊಲೀಸರ ನಿರ್ದೇಶನವನ್ನೇ ಬಿಜೆಪಿ ಪಕ್ಷ ರಾಜಕಾರಣವಾಗಿ ಬಳಸುತ್ತಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ವ್ಯಾಪ್ತಿಯಲ್ಲಿ ಪೊಲೀಸ್ ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿಶೇಷ ತಂಡಗಳು ಅನಿರೀಕ್ಷಿತ ದಾಳಿ ನಡೆಸಿ ಒಟ್ಟು 529 ಬಾಲ ಕಾರ್ಮಿಕರನ್ನು ರಕ್ಷಿಸಿವೆ. ಠಾಣಾ ವ್ಯಾಪ್ತಿಯ ವಾಣಿಜ್ಯ ಸಂಕೀರ್ಣಗಳು, ಕೈಗಾರಿಕಾ ಪ್ರದೇಶ ಸೇರಿದಂತೆ ಒಟ್ಟು 6076 ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗಿದೆ. ಇದರ ಭಾಗವಾಗಿ ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದ ಅಂಗಡಿ ಹಾಗೂ ಉದ್ದಿಮೆಗಳ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಮತ್ತು ಬಾಲ ನ್ಯಾಯ ಕಾಯ್ದೆಯಡಿ ನಗರದ ವಿವಿಧ ಠಾಣೆಗಳಲ್ಲಿ ಒಟ್ಟು 105 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿ ಸೂಚನೆಯಂತೆ ತಮಿಳುನಾಡಿಗೆ ನಿತ್ಯ 6-7 ಸಾವಿರ ಕ್ಯೂಸೆಕ್ ನೀರನ್ನು ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂನಿಂದ ಹರಿಬಿಡುತ್ತಿರುವ ಹಿನ್ನೆಲೆಯಲ್ಲಿ ನೀರಿನ ಹೊರಹರಿವು ಹೆಚ್ಚಳವಾಗಿರುವುದರಿಂದ ನದಿಯ ನಡುಗುಡ್ಡೆಯಲ್ಲಿ ಸಿಲುಕಿದ್ದ ಇಬ್ಬರು ದನಗಾಹಿಗಳು ಹಾಗೂ ಜಾನುವಾರುಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ನಾಳೆ ಸುಪ್ರೀಂಕೋರ್ಟ್ನಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಇರುವುದರಿಂದ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆಯಾಗಬಾರದೆಂಬ ಕಾರಣಕ್ಕೆ ನಿನ್ನೆ ದಿಢೀರನೆ ನೀರು ಬಿಟ್ಟ ಪರಿಣಾಮ ಕಾವೇರಿ ನದಿ ತಟದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಇಬ್ಬರು ದನಗಾಹಿಗಳನ್ನು ರಕ್ಷಿಸಲಾಗಿದೆ. ಜೊತೆಗೆ ಕಾವೇರಿ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಮನವಿ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸ್ವೆಲ್ ಸರ್ಜ್ ಅಂದರೆ ಅಸಹಜ ಸಮುದ್ರ ಅಲೆಗಳ ಏರಿಕೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಭಾರತೀಯ ರಾಷ್ಟೀಯ ಸಾಗರ ಮಾಹಿತಿ ಸೇವಾ ಕೇಂದ್ರದ ಮುನ್ಸೂಚನೆಯಂತೆ ಮಾಜಾಳಿ ಭಟ್ಕಳ ನಡುವಿನ ಉತ್ತರ ಕನ್ನಡ ಕರಾವಳಿಯಲ್ಲಿ ಇಂದು ರಾತ್ರಿ 8:30 ಸ್ವೆಲ್ ಸರ್ಜ್ ಅಲೆಗಳ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಧಾರಿತ ತಂತ್ರಜ್ಞಾನದ ಬಲದೊಂದಿಗೆ ನವೀನ ಆವಿಷ್ಕಾರಗಳಲ್ಲಿ ರಾಜ್ಯ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ಶೀಘ್ರವೇ ದೇಶದ ಅತಿ ದೊಡ್ಡ ನವೋದ್ಯಮ ಕೇಂದ್ರವಾಗುವ ಹೊಸ್ತಿಲಲ್ಲಿದೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಾದ್ಯಂತ ಗಣೇಶ ಹಬ್ಬ ಆಚರಣೆಗೆ ಸಕಲ ಸಿದ್ಧತೆ, ಪರಿಸರ ಸ್ನೇಹಿ ಮೂರ್ತಿಗಳ ಬಳಕೆಗೆ ಸಲಹೆ. ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಬೆದರಿಕೆಯೊಡ್ಡಿದ ಆರೋಪದ ಇನ್ಸ್ಪೆಕ್ಟರ್ ಅಮಾನತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಆಕಾಶವಾಣಿ ಕಾರ್ಯಕ್ರಮ ಬಾಳ ಬೆಳಕು. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಕಟಣೆ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಬದುಕಿನ ಬೇರೆ ಬೇರೆ ಘಟ್ಟಗಳಲ್ಲಿ ನಾವು ಬೇರೆ ಬೇರೆ ಸಾಧನೆಯನ್ನು ಮಾಡಿರ್ತೀವಿ. ಆ ಸಾಧನೆಗಳು ಎಷ್ಟಿರ್ತವೆ ಅಂತಂದ್ರೆ,

0: ನಮಗೆ ಎಷ್ಟೇ ವಯಸ್ಸಾದ್ರೂ ಕೂಡ ಸುಮ್ಮನೆ ಕೂರಾಗಿ ಬಿಡಲ್ಲ, ಅಷ್ಟು ಚಟುವಟಿಕೆಯಿಂದ ತೊಡಗಿರಬೇಕಾಗತ್ತೆ. ಅಂತ ಚಟುವಟಿಕೆಯಲ್ಲಿ ತೊಡಗಿರುವಂತ ನೀವು ಉತ್ತಮ ಉದಾಹರಣೆ ನಮಗೆ ಕಂಡ್ರಿ, ಬಹಳ ಸಂತೋಷ ಆಗತ್ತೆ ಸರ್. ರಕ್ಷಣಾ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ದಿಗ್ಗಜರು ಅವ್ರ ಜೊತೆಗೆ ಇದ್ದಾಗ ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ಕೂಡ ಕೆಲವೊಂದು ವಿಷಯವನ್ನ ನೀವು ಮನವರಿಕೆ ಮಾಡಿ ಹೇಳಬೇಕಾಗತ್ತೆ. ಆ ಅನುಭವಗಳು ಹೇಗೆ ನಿಮಗೆ ಆಗ್ತಿದ್ವು ಅದ್ರ ಬಗ್ಗೆ ಹೇಳಿ.
1: ರಕ್ಷಣಾ ಇಲಾಖೆಯಲ್ಲಿ ಅಂತ ಹೇಳಿದ್ರೆ ಯಾವಾಗ್ಲೂ ಬಹಳ ಎಚ್ಚರದ ಕೆಲಸ ಆಗಿರ್ತದೆ. ನಮ್ಗೆ ವಾರ್ತೆಯಾಗಿ ಅಥವಾ ಮಾಹಿತಿಯಾಗಿ ಹೊರಗೆ ಏನು ಹೇಳಬಾರದು ಎಂಬುದು ಹೆಚ್ಚು ಇರ್ತದೆ ಹೊರತು ಇದು ಬಹಳ ಒಂದು ಜತನದ ಕೆಲಸ. ಒಂದು ಹೇಳಿದ್ರೆ ಜಾಸ್ತಿ ಆಗ್ತದೆ, ಒಂದು ಹೇಳಿದ್ರೆ ಕಡಿಮೆ ಆಗ್ತದೆ. ಇನ್ನೊಂದು, ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಹೊರಗೆ ಈ ಬಗ್ಗೆ ಯಾವ ಅಭಿಪ್ರಾಯಗಳು ಅಥವಾ ಜನರ ಒಂದು ತಿಳುವಳಿಕೆ ಇದೆ ಎಂಬುದನ್ನು ಮೇಲಧಿಕಾರಿಗೆ ಹೇಳಿ ನಮ್ಮ ಕಡೆಯಿಂದ ಮಾಹಿತಿಯನ್ನು ವರ್ಗಾವಣೆ ಮಾಡಬೇಕು. ಇದರಲ್ಲಿ ಪ್ರಚಾರ ಅಂತ ಬರುವುದಿಲ್ಲ, ನಿಜವಾದ ಸತ್ಯಕ್ಕೆ ಹತ್ತಿರವಾದ ಸತ್ಯವೇ ಆದ ಮಾಹಿತಿಯನ್ನು ನಮ್ಮ ಯೋಜನೆಗಳಲ್ಲಿ ಅಭಿವೃದ್ಧಿಶೀಲ ಕಾರ್ಯಕ್ರಮದಲ್ಲಿ ಮುನ್ನಡೆ ಸಾಗಿದ್ದನ್ನು ಹೇಳಬೇಕು. ನಾವು ಹಿಂದೆ ಸ್ವಾತಂತ್ರ್ಯ ಪಡೆದ ವೇಳೆಯಲ್ಲಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಆರ್ಥಿಕ, ಸಾಮಾಜಿಕ, ಪ್ರಜಾಪ್ರಭುತ್ವ ಹಂತದ ಸ್ವಾತಂತ್ರ್ಯ ಅಂತ ಮಾತ್ರ ತಿಳ್ಕೊಂಡಿದ್ರು. ಆವಾಗ ಡಾಕ್ಟರ್ ಹೋಮಿ ಬಾಂಬಾ, ಪ್ರೊಫೆಸರ್ ವಿಕ್ರಮ್ ಸಾರಾಭಾಯಿ, ತದನಂತರ ಡಾಕ್ಟರ್ ಕಲಾಂ, ಪ್ರೊಫೆಸರ್ ಯುವರ್ ರಾವ್ ಎಲ್ಲ ಇರ್ಬೋದು, ಇವರೆಲ್ಲ ಈ ರಾಜಕೀಯ ವ್ಯಕ್ತಿಗಳು ಅಧಿಕಾರ ಹಿಡಿದು ರಕ್ಷಣಾಧಿಕಾರಿ ಅಥವಾ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರಾದಾಗ ಅವರಿಗೆ, ಪ್ರಧಾನಮಂತ್ರಿಗಳಿಗೆ ಕೂಡ, ನೋಡಿ ಮಹನೀಯರೇ, ನಮಗೆ ಸ್ವಾತಂತ್ರ್ಯ ಅಂದರೆ ಇದು ಮಾತ್ರ ಅಲ್ಲ, ನಮ್ಮ ಸ್ವಾತಂತ್ರ್ಯ ಪೂರ್ಣವಾಗಬೇಕಾದ್ರೆ ವೈಜ್ಞಾನಿಕ ತಾಂತ್ರಿಕ ಕ್ಷೇತ್ರದಲ್ಲಿ ಕೂಡ ನಾವು ಮುಂದುವರಿದು ನಮಗೆ ಬೇಕಾದ ಸಾಮಗ್ರಿಗಳ ರಚನೆ ವಿನ್ಯಾಸ ಪ್ರಗತಿ ಮಾಡಿ ಪರೀಕ್ಷಾರ್ಥಗಳನ್ನು ನಡೆಸಿ ಅದನ್ನು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಾರ್ವಜನಿಕ ವಲಯದ ಸಂಸ್ಥೆಗಳಾದ HAL, BHAL, ಬೆಲ್ನವರು ಮಾಡಿದರೆ ಮನದಟ್ಟು ಮಾಡೋ ಕೆಲಸವನ್ನು ಕೂಡ ಇವರು ಪ್ರಾತಸ್ಮರಣೀಯರು, ನಾನು ಹೇಳಿದೆ, ಅವರೆಲ್ಲ ಮಾಡಿದರು. ತದನಂತರ ಈ ವಿಚಾರವನ್ನು ಮುಖ್ಯವಾಗಿ ಬಿಂಬಿಸಿಕೊಂಡು ಕಾರ್ಯಪ್ರವೃತ್ತರಾದವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರು ಪ್ರಥಮ ಹಂತದಲ್ಲಿ ಅವರು ಇಸ್ರೋದಲ್ಲಿ ಇರುವಾಗ ನಮ್ಮ ಉಪಗ್ರಹ ಉಡ್ಡಯನ ಮಾಡುವುದು ಮತ್ತು ಉಪಗ್ರಹವನ್ನು ಭೂಮಿಯ ಕಕ್ಷೆಯಲ್ಲಿ ಇಟ್ಟ ಮೇಲೆ ಅದನ್ನು ನಮ್ಮ ಬಳಕೆಯ ವೈಜ್ಞಾನಿಕ ತಾಂತ್ರಿಕ ಸಂಪರ್ಕ ಸಾಧನಗಳಿಗೆ ಬಳಸುವಲ್ಲಿ ನಾವು ಜಯಶೀಲರಾದೆವು. ಇಲ್ಲದೆ ನಮ್ಮಲ್ಲಿ ಒಂದು ವೇಳೆ ನಮ್ಮ STD ಕಾಲ್ಗಳಿಗಾಗಿ ನಾವು ಎಷ್ಟು ಒದ್ದಾಟ ಮಾಡ್ತಿದ್ದೆವು. TV ಒಂದು ಚಾನೆಲ್ಗೆ ಜನರು ಇಡೀ ದೇಶದವರು ನೋಡ್ತಾ ಇದ್ರು. ಇವುಗಳೆಲ್ಲ ಬಂದ ಬಳಿಕ ಹೊರಗಿನ ಶಕ್ತಿಗಳಿಗೆ ಅಥವಾ ವ್ಯಾಪಾರಿ ಮನೋಭಾವದ ಅವರಿಗೆ ನಾವು ಸಲಾಮ್ ಹೇಳದೆ ಇವುಗಳನ್ನೆಲ್ಲ ನಾವು ಮಾಡಿ ಜನರಿಗೆ ಫಲಪ್ರದವಾಗಿ ನೀಡಿದ ಬಳಿಕ ಜನರಿಗೆ ಅರ್ಥ ಆಯಿತು ನಮ್ಮ ದೇಶದಲ್ಲಿ ಇವುಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಕಲಾಂ ಅದನ್ನು ಘಂಟಾಘೋಷವಾಗಿ ಹೇಳಿದರು, ನಮ್ಮ ಭಾರತೀಯ ವಿಜ್ಞಾನಿಗಳು ಬೇರೆ ಯಾವ ದೇಶದ ವಿಜ್ಞಾನಿಗಳಿಂದ ಕಡಿಮೆ ಅಲ್ಲ. ನಮಗೆ ಕಡಿಮೆ ಆಗಿರುವುದು ಏನು ಹೇಳಿದ್ರೆ ನಮ್ಮ ಆಂತರಿಕ ಶಕ್ತಿಯ ಪರಿಚಯ. ಇನ್ನೊಂದು, ಪರಸ್ಪರ ಪ್ರೇರಣೆದಾಯಕವಾದ ಕೆಲಸ, ಪ್ರೋತ್ಸಾಹ ಕೊಡೋದು. ಮೂರನೆಯದು, ನಮ್ಮ ದೇಶದಲ್ಲೇ ನಾವು ಕೆಲಸ ಮಾಡಬೇಕು ಎಂಬೊಂದು ಸ್ವಾಭಿಮಾನ. ಇದು ಮೂರು ಇದ್ದರೆ ನಮ್ಮ ಭಾರತ ವಿವಿಧ ಕ್ಷೇತ್ರದಲ್ಲಿ ತಾಂತ್ರಿಕ ಮತ್ತು ವೈಜ್ಞಾನಿಕ ವಲಯಗಳಲ್ಲಿ ಹಲವು ವಿಚಾರಗಳಲ್ಲಿ ಅಭಿವೃದ್ಧಿ ಪಡೆದ ರಾಷ್ಟ್ರ 2020 ಅಂತ ಹೇಳಿದರು. 2020 ಭಾರತ ದೇಶ ಪ್ರಬುದ್ಧ ಮಾನವಾದ ರಾಷ್ಟ್ರ ಆಗಿ ಸೂಪರ್ ಪವರ್ ಅನಿಸಬಹುದು ಅಂತ ಹೇಳಿ ಹೇಳಿದವರು ಡಾಕ್ಟರ್ ಕಲಾಂ. ಡಾಕ್ಟರ್ ಕಲಾಂ ಇವತ್ತು ಮರಟಿ ಇಲ್ಲ, ಆದರೆ ನೀವು 2020 ನಂತರ ಈಗಿನ ದಿನಗಳಲ್ಲಿ ನೋಡಿದರೆ ಭಾರತ ಈಗ ವಿಶ್ವಗುರು ಆಗಿದೆ. ಜಗತ್ತಿನಾದ್ಯಂತ ಇರುವಂತಹ ವೈಜ್ಞಾನಿಕ ಸಂಸ್ಥೆ, ವೈದ್ಯಕೀಯ ಇರ್ಬೋದು, ಎಲ್ಲ ಅಲ್ಲಿ ಭಾರತೀಯರು ಮೇಲ್ಗೈ ಪಡೆದಿದ್ದಾರೆ. ಅಮೆರಿಕದ NASA ಸಂಸ್ಥೆ ನೋಡಿದರೆ 35% ಜನರು ವೈಜ್ಞಾನಿಗಳು ನಮ್ಮವರು. ಲಂಡನ್ ಮತ್ತು ಆಸ್ಟ್ರೇಲಿಯಾದಲ್ಲಿರುವ ಅತ್ಯುತ್ತಮ ವೈದ್ಯರು ನಮ್ಮವರು. ಗಲ್ಫ್ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಟೆಕ್ನೋಕ್ರಾಫ್ಟ್ಸ್ ಅಥವಾ ತಂತ್ರಜ್ಞಾನ ಸೇವೆ ಮಾಡುವವರೆಲ್ಲ ಭಾರತೀಯರು. ಹಲವು ಕಡೆ ಭಾರತೀಯರು ತಮ್ಮ ವೃತ್ತಿ ಹಿರಿಮೆಯನ್ನು ಬೆಳಗಿದ್ದಾರೆ. ಕಲಾಂ ಅವರು ಕೇಳೋದು ಒಂದೇ, ನೀವು ಇಷ್ಟೆಲ್ಲ ನೀವು ಹೊರಗೋಗಿ ಮಾಡಿ ದೇಶಕ್ಕಾಗಿ ಆರ್ಥಿಕ ಸಂಪತ್ತನ್ನು ಗಳಿಸಿದ್ರ, ಒಳ್ಳೆ ಹೆಸರು ತಂದಿದ್ದೀರಿ, ಆದರೆ ನಿಮ್ಮ ಸೇವೆಯ ಅಗತ್ಯ ಭಾರತ ಮಾತೆಗೆ ಬೇಕಾಗಿದೆ. ಈ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಪ್ರಯಾಣ ಮಾಡಲಿಕ್ಕುಂಟು. ಈ ನಿಟ್ಟಿನಲ್ಲಿ ನಮ್ಮ ವಿದೇಶಿ ಮೌಲ್ಯವನ್ನು ಹೊರಗೆ ಹೋಗದಾಗೆ ಜತನದಿಂದ ಕಾಪಾಡಿ ಯಾರಿಗೂ ನಾವು ಸಲಾಮ್ ಹೇಳದೆ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ, ಅಂಥ ದಿನ ಬಂದಾಗ ಭಾರತ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಆಗ್ತದೆ ಅಂತ ಹೇಳಿ ಕೂಡ.

0: ಮೇಲೆ ಪರಾವಲಂಬನೆ ಆಗದೆ ನಾವು ಬೇಕಾದರೆ ರಫ್ತು ಮಾಡಬಹುದು, ಅಷ್ಟು ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ. ಯಾಕೆ ನಾವು ಇನ್ನೊಬ್ಬರ ಕಡೆ ಕೈ ಚಾಚೋದು? ನಾವೇ ಸಮರ್ಥರಾಗಿದ್ದಾಗ ಇನ್ನೊಂದು ಕಡೆ ಕೇಳೋದು ಅದು ಶೋಭಿತ ಅಲ್ಲ. ಅದು ವಿಶೇಷವಾಗಿ ಜಾಗತಿಕ ಮಟ್ಟದಲ್ಲಿ ತುಂಬ ಶಕ್ತಿಶಾಲಿ ರಾಷ್ಟ್ರ ಅಂತಂಥೇಳಿ ಹೇಳಿಸ್ಕೊಳ್ಳೋ ಕಾಲದಲ್ಲಿ ನಾವು ನಮ್ಮತನವನ್ನು ಇನ್ನಷ್ಟು ಹೆಚ್ಚಿಗೆ ಪ್ರದರ್ಶನ ಮಾಡಬೇಕು ಅಂಥೇಳಿ. ಕಲಾಂ ಅವರ ಬಗ್ಗೆ, ಅಬ್ದುಲ್ ಕಲಾಂ ಅವರ ಜೊತೆಗಿನ ಒಡನಾಟ ನಿಮಗೆ ಸಿಕ್ಕಿತ್ತ ಸರ್, ಅವ್ರ ಬಗ್ಗೆ ಏನು ಹೇಳಬಲ್ಲರಿ?
1: ಅವರು ನಮ್ಮ ರಕ್ಷಣಾ ಸಂಶೋಧನೆ ಮತ್ತು ಅನುಸಂಧಾನ ವಿಭಾಗದ ಮುಖ್ಯಸ್ಥರಾಗಿದ್ದಾಗ ನಾನಿಲ್ಲಿ ಲಘು ಯುದ್ಧವಿಮಾನದ ಸಂಸ್ಥೆಯ ಮುಖ್ಯ ಅಧಿಕಾರಿ, ಮುಖ್ಯ ಆಡಳಿತಾಧಿಕಾರಿ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿದ್ದ ವೇಳೆ ಅವರ ಶಿಷ್ಟಾಚಾರ ಮತ್ತು ಸಮನ್ವಯಾಧಿಕಾರಿಯಾಗಿ ನನ್ನನ್ನು ಆಯ್ಕೆ ಮಾಡಿದರು. ಅಂದರೆ ಇಲ್ಲಿ ನಮ್ಮಲ್ಲಿ 14 ವೈಜ್ಞಾನಿಕ ಸಂಸ್ಥೆಗಳು ಉಂಟು. ಆದರೆ ಈ ವಿಚಾರದಲ್ಲಿ ಅವರು ಕರ್ನಾಟಕಕ್ಕೆ ಬಂದಾಗಲೆಲ್ಲ ಅವರೊಟ್ಟಿಗೆ ಹೋಗಿ ಮಾಹಿತಿ ನೀಡುವುದು, ಅವರ ಕಾರ್ಯಕ್ರಮಗಳನ್ನೆಲ್ಲ ಸಂಯೋಜಿಸುವ ಕೆಲಸ ಇತ್ಯಾದಿ ಇತ್ಯಾದಿ ಪ್ರಯಾಣವನ್ನು ನೋಡಿಕೊಳ್ಳೋದು, ಅದು ನನ್ನ ಪಾಲಿಗೆ ದೊಡ್ಡ ಭಾಗ್ಯ. ಅಂದ್ರೆ ಈ ಮಹಾನುಭಾವನ ಬಗ್ಗೆ ಎಲ್ಲರೂ ಕೇಳಿದ್ರು, ಆದ್ರೆ ಇಂಥ ಸರಳ ಸಂತನನ್ನು ನಿಜವಾದ ನೋಡುವ ಒಂದು ಭಾಗ್ಯ ನನಗೆ.
0: ಅವ್ರ ಜೊತೆಗೆ ನಡೆದಾಡಿದಿರಿ, ಅವ್ರ ಮಾತು ಕೇಳಿದ್ರಿ, ನಕ್ಕರಿ, ಊಟ ಮಾಡಿದ್ರಿ.
1: ಅಂದ್ರೆ ಅವರ ಸರಳತೆ ಅಂತ ಹೇಳಿದ್ರೆ ಅವರು ಹೇಳಿದ್ದನ್ನು ಮಾಡಿ ತೋರಿಸುವವರು. ಅವರು ಸರಳತೆಯೇ ಅವರ ದೊಡ್ಡ ಕಿರೀಟ. ಉದಾಹರಣೆಗೆ ಅವರು ಇಲ್ಲಿ ಬರುವಾಗ ಆಗ್ಲೇ ಅವರಿಗೆ ಬಹುಮಾನ್ಯರಕ್ಕೆ ಬೇಕಾದ ಶಿಷ್ಟಾಚಾರ ಎಲ್ಲ ಇತ್ತು. ಅವರು ಇಲ್ಲಿ ಸರಳವಾಗಿ ಅಂಬಾಸಿಡರ್ ಕಾರನ್ನು ಬಳಸ್ತಾ ಇದ್ರು. ದೊಡ್ಡ ಕಾರುಗಳಿಗೆ ಬಂದ ವೇಳೆ ಕೂಡ ಹೇಳಿದ್ರು, ದಯಮಾಡಿ ನನ್ನ ಕಾರನ್ನು ಬದಲಾಯಿಸಬಾರದು, ನಾನು ಅದೇ ಕಾರಲ್ಲಿ ಹೋಗುವವನು. ಆಮೇಲೆ ಆ ಕಾರಿಗೆ ವಿಶೇಷವಾದ ಫಲಕ, ನಾಮ ಫಲಕ, ಎಸಿ, ಪರದೆಗಳು, ಐಷಾರಾಮ್ಯದ ಸೀಟುಗಳು, ಗೂಟ ಕಾರ್ಗಳಿದೆ, ಗೂಟಗೆ ಹಾಯಿಡುವಂತದ್ದು, ಕೆಂಪು ದೀಪ, ಇದೆಲ್ಲ ಇಡಬಾರದು ಅಂತ ಕಟ್ಟಪ್ಪಣೆ ಮಾಡಿದ್ರು. ಮತ್ತೆ ಸಾಧ್ಯದಷ್ಟು ಸಿಗ್ನಲ್, ರಸ್ತೆಯ ಸಿಗ್ನಲ್ಗಳಲ್ಲಿ ನನ್ನ ಕಾರನ್ನು ಅವು ಯಾರಿಗೂ ತೊಂದರೆ ಆಗದ ಹಾಗೆ ಕರ್ಕೊಂಡು ಹೋಗಿ. ಇಷ್ಟು ಕಳಕಳಿಯನ್ನು ಅವರು ಬೆಂಗಳೂರು ನಗರದಲ್ಲಿ ಅಥವಾ ಯಾವ ನಗರದಲ್ಲಿ ಹೋಗುವಾಗ ಅದನ್ನು ನಡ್ಕೊಳ್ತಿದ್ರು. ಆಮೇಲೆ ಅವರು ಸರಳತೆ ಹೇಳಿದ್ರೆ ಆಹಾರ ವಿಚಾರ ಎಲ್ಲದರಲ್ಲೂ ಹಾಗೆ ತುಂಬಾ ಸರಳತೆ. ಅವರು ಅವರಿಗೆ ತಾನು ಯಾವತ್ತೂ ಈ ರೀತಿಯೇ ಇರಬೇಕು, ನನ್ನ ದೃಷ್ಟಿ ಕೆಲಸದ ಮೇಲೆ ಮಾತ್ರ ಅಂತ ಒಂದು ಅವರ ಹತ್ರ ಧರ್ಮ ಇತ್ತು. ಆಮೇಲೆ ಅವರಿಗೆ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಮೇಲೆ ಬಹಳ ಪ್ರೀತಿ. ಅವರು ವಿಮಾನ ನಿಲ್ದಾಣದಲ್ಲಿ ಇಲ್ದರೆ ಅವರಿಗೆ ಬಹಳ ಸಮಯವನ್ನು ಯುವಕರಿಗೆ ಮತ್ತು ಮಕ್ಕಳಿಗೆ, ಪುಟಾಣಿಗಳಿಗೆ ಕೊಡ್ತಿದ್ರು. ಇವರು ನಾಳೆ ದೇಶದ ನಮ್ಮ ಭವಿಷ್ಯ ಅವರು ಅಂತೇಳಿ. ಅವರು ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಮಂತ್ರಿವರ್ಯರ ಹಿಂದೆ ಹೋದವರೇ ಅಲ್ಲ.
0: ಬೇಕಾದ್ರೆ ವಿಜ್ಞಾನಿಗಳ ಜೊತೆಗೆ ಒಂದಿಷ್ಟು ಹೆಚ್ಚಿನ ಚರ್ಚೆಯನ್ನ ಮಾಡ್ತಿದ್ರು. ಈಗ ನೀವು ಅಂದ್ರೆ ಬೆಂಗಳೂರಿಗೆ ಬಂದಾಗ ಅವರ ಜೊತೆಗೆ ಇರ್ತಿದ್ರಿ, ಅವರ ಕೆಲಸ ಕಾರ್ಯಗಳಲ್ಲಿ ನೀವು ಒಂಥರ ಸಮನ್ವಯಾಧಿಕಾರಿಯಾಗಿ ಅಥವಾ ಸಮನ್ವಯ ಮಾಡುವಲ್ಲಿ ಸಂಪರ್ಕ ಅಧಿಕಾರಿಯಾಗಿ ಕೂಡ ಇರ್ತಿದ್ರಿ. ಹೀಗೆ ಎಷ್ಟು ಕಾಲ ನೀವು ಅವರ ಜೊತೆಗೆ ಇದ್ರಿ, ಮತ್ತೆ ಏನು ಪ್ರಭಾವ ಆಯಿತು ನಿಮ್ಮ ಮೇಲೆ? ಏನು ಈಗ ಏನಾದರೂ ಒಂದು ಹೆಚ್ಚಿನ ಅದು ದಾಖಲೆಗಳ ರೂಪದಲ್ಲಿ ಇಡಬೇಕು ಅಂತ ಅನ್ನೋದು ಬರುತ್ತೆ ನಿಮ್ಮ, ಯಾಕಂದರೆ ನಿಮ್ಮ ವಿಚಾರ ಲಹರಿ ಎಲ್ಲ ನೋಡಿದ್ರೆ ಎಲ್ಲವನ್ನು ಕೂಡ ಸರಿಯಾಗಿ ನೆನಪಿಟ್ಟುಕೊಂಡು ಮುಂದುವರಿಬೇಕಂತಂದಾಗ ಏನಾದರೂ ಮಾಡಬೇಕು ಅಂತಂತಿರುತ್ತೆ.
1: ಅದು ನನಗೆ ಏನಾಯ್ತು ಹೇಳಿದ್ರೆ, ಅವರು ಅವರಿಗೆ ದೊಡ್ಡ ಪ್ರಶಸ್ತಿ ನೀಡಿದಾಗ ಅವರು ಹೇಗೆ ಸರಳವಾಗಿ ನಡೆದುಕೊಂಡ್ರು ಎಂಬ ವಿಚಾರವನ್ನು ಹೇಳಿ ಆಮೇಲೆ ನಾನು ಹೇಗೆ ಅವರ ಜನ್ಮ ಚರಿತ್ರೆಯನ್ನು ಬರೆಯಲಿಕ್ಕೆ ನನಗೆ ಪ್ರೇರಣೆ ಆಯಿತು ಅಂತ ಹೇಳ್ತೇನೆ. ಭಾರತ ರತ್ನ ಅವರಿಗೆ ಪ್ರದಾನ ಮಾಡಿದ ಬಳಿಕ ಅವರ ಸರಳತೆಗೆ ನಾವು ಏನು ಹೇಳಿ ಅಂತ ಹೇಳಿದ್ರೆ, ಪ್ರಥಮವಾಗಿ ಒಂದು ಸುತ್ತೋಲೆಯನ್ನು ತಂದ್ರು. ಇವತ್ತಿನ ನಂತರ ನನ್ನನ್ನು ಯಾರು ನನ್ನ ಉದ್ದೇಶಿಸಿ ಪತ್ರ ಬರೆಯುವಾಗ ಸಭೆ ಸಮಾರಂಭಗಳಲ್ಲಿ ಭಾರತ ರತ್ನ ಅಂತ ಕರಿಬಾರದು. ನಂಬರ್ ಎರಡು, ಯಾವುದೇ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಎದುರುಗೊಳ್ಳಿಕ್ಕೆ ಬಂದ್ರೆ ಹೂಹಾರ ಮಾಲೆ ಯಾವುದನ್ನು ತೆಗೆದುಕೊಂಡು ಬರಬಾರದು. ನಾನು ಎಲ್ಲಾದ್ರೂ ವಿಶ್ಲೇಷಣಾ ಸಭೆಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಬರುವಾಗ ನನಗೆ ಸತ್ಕರಿಸುವ, ಸನ್ಮಾನ ಮಾಡುವ, ಅಭಿನಂದಿಸುವ ಕೆಲಸ ಯಾರು ಮಾಡಿ ಇಟ್ಕೊಳ್ಬಾರದು. ಈ ಎಲ್ಲವೂ ನನಗೆ ಸಿಕ್ಕಿದ ಪ್ರಶಸ್ತಿಗಳು ದೇಶಕ್ಕಾಗಿ ಕೆಲಸ ಮಾಡುವ ವಿಜ್ಞಾನಿಗಳು ಮತ್ತು ದೇಶಭಕ್ತರಿಗೆ ಸೇರಿದ್ದು. ಅಂದ್ರೆ ನಾವು ಇನ್ನು ಹೆಚ್ಚು ಪ್ರಮಾಣದಲ್ಲಿ ದೇಶಕ್ಕೆ ಸೇವೆ ಮಾಡಬೇಕು ಅಂತ ಹೇಳಿ ಅವರು ಎಲ್ಲರಿಗೂ ನಿರ್ದೇಶನ ಕೊಟ್ಟರು. ಹಾಗೆ ಅವರು ಬೆಂಗಳೂರಲ್ಲಿ ಭಾರತ ರತ್ನ ಸಿಕ್ಕಿದ ವೇಳೆ ಪ್ರಥಮ ಭೇಟಿಗೆ ಬಂದಾಗ ನಿಮಗೆ ಆಶ್ಚರ್ಯ, ಯಾರಿಗೂ ಆಶ್ಚರ್ಯ ಆಗ್ಬೋದು. ನಾವು ಎರಡೇ ಜನ ಅವರನ್ನು ಎದುರುಗೊಂಡೆವು. ಒಂದು ಇಲ್ಲಿ ನಮ್ಮ ಯುದ್ಧ ವಿಮಾನ ಸಂಸ್ಥೆಯ ಮುಖ್ಯಸ್ಥರು ಡಾಕ್ಟರ್ ಕೋಟ ಹರಿನಾರಾಯಣ, ಮತ್ತೆ ನಾನು ಇಂದಿನ ಅವರ ಶಿಷ್ಟಾಚಾರಾಧಿಕಾರಿ. ಇದು ನೀವು ಕಲ್ಪನೆ ಮಾಡ್ತೀರಾ
0: ನೋಡಿ,
1: ಭಾರತ ರತ್ನ ಅಂತ ಒಂದು ಅತ್ಯುನ್ನತ ಪ್ರಶಸ್ತಿ ಸಿಕ್ಕಿದಾಗ ಬೇರೆ ವ್ಯಕ್ತಿಗಳು ಹೇಗೆ ನಡ್ಕೊಳ್ಬಹುದು?

0: ಅವ್ರು ಇಳಿದು ಬಂದು ಅವತ್ತು ಅಷ್ಟೇ ಹೇಳಿದ್ದು, ಇದೆಲ್ಲ ಪ್ರಶಸ್ತಿ ದೇಶಕ್ಕೆ ಕೆಲಸ ಮಾಡಿದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ತಗೊಂಡಿದ್ದೇನೆ
1: ಅಷ್ಟೇ.
0: ನಾವು ಇವತ್ತಿಂದ ಕೆಲಸ ಮಾಡೋಣ, ಬನ್ನಿ ವಿಶ್ಲೇಷಣಾ ಸಭೆಗೆ ಹೋಗೋಣ
1: ಅಷ್ಟೇ,
0: ನಾಡ್ದು ಹೋಗ್ರೆ
1: ಮುಂದಿನ ಕೆಲಸ ಏನು ನೋಡೋಣ.
0: ಯಾವುದೇ ರೀತಿಯ ಮಾನಸಿಕ ಬದಲಾವಣೆ ತೋರಿಕೆ ಅವರಲ್ಲಿ ಇರಲಿಲ್ಲ.
1: ರಾಷ್ಟ್ರಪತಿಗಳಾಗಿದ್ದಾಗ ಆ ಕಾಲದಲ್ಲಿ ಕೂಡ ಸಾಕಷ್ಟು ಗೌರವಗಳು ಅದು ಸಹಜವಾಗಿ ಬರ್ತದೆ ಮತ್ತು ಅಭಿಮಾನ. ಇಂಥ ಒಬ್ಬ ದೊಡ್ಡ ವಿಜ್ಞಾನಿ ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳಾಗಿ ಬಂದ್ರು ಅಂತಂದ್ರೆ ಒಬ್ಬ ಸರಳತೆಯ ಸಾಕಾರ ಮೂರ್ತಿ, ಅದು ತುಂಬಾ ಅಭಿಮಾನ ಪಡುವಂತ ಸಂಗತಿ. ನಿರಂತರವಾಗಿ ನಾವು ಅದನ್ನ ನೆನಪಿಸ್ತಾಲೇ ಹೋಗ್ತೀವಿ. ಒಬ್ಬ ವಿಜ್ಞಾನಿಯಾಗಿದ್ದಾಗಿನ ಒಂದು ಗೌರವಗಳು ಅಥವಾ ರಾಷ್ಟ್ರಪತಿ ಆದಾಗಿನ ನಂತರದ ಗೌರವಗಳು ಸ್ವಲ್ಪ ವಿಭಿನ್ನ ಆಗ್ತವೆ. ಇಲ್ಲಿ ಅನೇಕ ಕೆಲವು ಶಿಷ್ಟಾಚಾರಗಳನ್ನು ಪಾಲಿಸಬೇಕಾಗತ್ತೆ. ಅಲ್ಲಿ ಏನಾದರೂ ಗಮನಿಸಿದಿರಾ ಬದಲಾವಣೆಗಳು?
0: ಬದಲಾವಣೆ ಅಂತ ಹೇಳಿದ್ರೆ ಅವರಿಗೆ ಸರಳತೆಯನ್ನು ಕಾಪಾಡುವಲ್ಲಿ ಅವರಿಗೆ ಮುಖ್ಯವಾಗಿ ಬಂದದ್ದು ಈ ಶಿಷ್ಟಾಚಾರ ಮತ್ತೆ ಸಾಂಪ್ರದಾಯಿಕ ನಡವಳಿಕೆಗಳು. ಅವರಾದ್ರೆ ಬದಲಾಗಿಲ್ಲ,
1: ಹಂಗೆ ಇದ್ರು.
0: ಹೀಗೆ ಹೇಳಿದ್ರೆ ಸಂಪ್ರದಾಯ ಮತ್ತೆ ಆಚರಣೆಗೆ ಸಂಬಂಧಪಟ್ಟ ಒಬ್ಬ ರಾಷ್ಟ್ರಪತಿ ಅವರು ಹೇಗೆ ಇರಬೇಕು ಅದಕ್ಕೆ ಚ್ಯುತಿ ತರ್ತಿರ್ಲಿಲ್ಲ. ಅದನ್ನು ಬಿಟ್ಟರೆ ಅವರು ಸರಳತೆಯೇ ಮೈ ಗೂಡಿಸಿದಂತ ವ್ಯಕ್ತಿ. ಉದಾಹರಣೆ ಒಂದು ಹೇಳ್ತೇನೆ. ಪ್ರಥಮವಾಗಿ ರಾಷ್ಟ್ರಪತಿ ಭವನಕ್ಕೆ ಅವರು ಕಾಲಿಟ್ಟಾಗ ಅಲ್ಲಿ ಬ್ರಿಟಿಷ್ ಸಂಪ್ರದಾಯ ಆಗಿರುವ ವೈಸರಾಯ್ಗಳ ಕಾಲದಲ್ಲಿ ಇದ್ದದ್ದು ಅವರ ಕಾಲಿನ ಪಾದರಕ್ಷೆ ಶೂ ಇದನ್ನು ಸಾಕ್ಸ್ ಇತ್ಯಾದಿ ಕಾಲು ಚೀಲಗಳನ್ನು ಕಾಲಿಗೆ ಸೇರಿಸಿ ತೆಗೆಸಿ ಮತ್ತೆ ಅದನ್ನು ಕ್ಲೀನ್ ಮಾಡಿ ಪುನವರಿ ಕೊಡುವಂತ ಕೆಲಸಕ್ಕೆ ಒಬ್ಬ ಇದ್ದ ರಾಷ್ಟ್ರಪತಿಗಳ ಕಾಲ ಹತ್ರ ಕೂತ್ಕೊಂಡು. ಇವರು ಮೊದಲನೇ ಕೆಲಸ ಮಾಡಿದ್ದು ಬಹಳ ಮಾನವೀಯ ದೃಷ್ಟಿಯಲ್ಲಿ, ಅಯ್ಯ ನಾಳೆಯಿಂದ ಇದನ್ನ ನನಗೆ ಅವನಿಗೇನು ಬಹಳ ನವಿರಾಗಿ ಹೇಳಿದ್ರು. ಅವನಿಗೆ ಹೇಗಾಗಿರ್ಬೋದೇನ ಕೇಳುವಾಗ, ಅಯ್ಯ ಇನ್ಮೇಲೆ ಈ ಕೆಲಸ ನೀನ್ ಮಾಡಬೇಡ, ನೀನು ಬೇರೆ ಕೆಲಸ ಮಾಡು. ಇಷ್ಟು ವರ್ಷಗಳಲ್ಲಿ ನನ್ನ ಕಾಲು ಚೀಲ ನನ್ನ ಎಲ್ಲವನ್ನು ನಾನೇ ಮಾಡಿದ್ದೇನೆ. ಇಷ್ಟಾಗಿ ನನಗೆ ನಾನು ದಡುತಿ ವ್ಯಕ್ತಿ ಅಲ್ಲ, ನನ್ನ ಕಾಲುಗಳು ನನಗೆ ಕಾಣ್ತದೆ, ಹೀಗಾಗಿ ನೀನ್ ಇನ್ಮೇಲೆ ಬರಬೇಡ ಅಂತ ಹೇಳಿ ಎಷ್ಟೋ ವರ್ಷಗಳಿಂದ ಇದ್ದ ಒಂದು ಇದನ್ನು ಸಂಪ್ರದಾಯ ಒಂದು ನಿಲ್ಲಿಸಿದಿ ಮಾನವೀಯತೆಗೆ ಅವರು ಜಯಕಾರ ಮಾಡಿದಾಗೆ ಆಯ್ತು.
1: ಹೌದು, ಅಂದ್ರೆ ಈ ರೀತಿಯ ಘಟನೆಗಳು ಕಲಾಂ ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ ಅದೇ ಆಗತ್ತೆ. ಈಗ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರು ಕಲಾಂ ಅವರ ಜೊತೆ ಇಷ್ಟು ದಿನ ಇದ್ದಿದ್ದರ ಪ್ರತೀಕವಾಗಿ ಏನು ಅದು ಬಿಂಬಿತವಾಗಿ ಹೊರಗೆ ಬಂತು? ಏನು ಅವರ ಬಗ್ಗೆ ಏನಾದ್ರು ಬರೆದ್ರ?
0: ಮುಖ್ಯವಾಗಿ ಅವರು ನನ್ನ ಮೇಲಧಿಕಾರಿಯಾಗಿರುವಾಗಲೇ ಅವರಿಂದ ಪ್ರಭಾವಿತನಾಗಿ ನಾನು ಅವರು ಆಗತಾನೇ ಬರೆದು ಪ್ರಕಟಣೆಗೊಂಡ ವಿಂಗ್ಸ್ ಆಫ್ ಫೈರ್ ಎಂಬ ಒಂದು ಆತ್ಮಚರಿತ್ರೆಯಿಂದ ತುಂಬಾ ಪ್ರಭಾವಿತನಾದೆ. ನಾನು ಪ್ರಭಾವಿತನಾದ ಬಳಿಕ ನಾನು ಯಥಾ ಪ್ರಕಾರ ನಾನು ಅವರಿಗೆ ಸೇವೆ ಸಲ್ಲಿಸುವಾಗ ಒಂದು ಬರಿ ಕೇಳೋಣ ಅಂತ ಅನಿಸಿತು. ಸರ್, ನಿಮ್ಮ ಆತ್ಮಚರಿತ್ರೆಯನ್ನು ನಾನು ಕನ್ನಡದಲ್ಲಿ ಮಾಡುವ ಒಂದು ಅಭಿಲಾಷೆ ಉಂಟು, ನನ್ನ ಕರ್ನಾಟಕದ ಯುವಕರಿಗೆ ಅದನ್ನು ಕನ್ನಡದಲ್ಲಿ ಮಾಡಲಿಕ್ಕೆ ಅನುಮತಿ ಕೊಡ್ತೀರಾ ಅಂತ. ಅವರು ಅದಕ್ಕೆ ನಸುನಕ್ಕೂ ಕೇಳಿದ್ರು, ಏನಯ್ಯ ನೀನು ದೊಡ್ಡ ಲೇಖಕನ ಅಂತ ಕೇಳಿದ್ರು. ಅಂತ ಮಹಾನುಭಾವ ಕೇಳುವಾಗ
1: ತಕ್ಕ ಮಟ್ಟಿಗೆ ಬರೀತೀನಿ ಸರ್ ಅನ್ಬೇಕಾಗತ್ತೆ.
0: ಇಲ್ಲ ಹಾಗೂ ಹೇಳಿಲ್ಲ, ಸರ್ ನಾನು ಪ್ರಯತ್ನ ಮಾಡ್ತೇನೆ ಸರ್ ಅಂತ. ಆಗ್ಲಿ ಅಂತ ಹೇಳಿ ಅದನ್ನು ನನಗೆ ಕೊಟ್ಟರು. ಆಮೇಲೆ ನನ್ನ ಊರಿನ ಪುತ್ತೂರಲ್ಲಿ ಕರ್ನಾಟಕ ಸಂಘ ಅಂತ ಒಂದು ಸಂಸ್ಥೆಯಲ್ಲಿ ಬಹಳ ಪ್ರಕಟಣೆಗಳನ್ನು ಮಾಡುವ ಬಳಂತ ಕೋಡಿ ಈಶ್ವರ ಭಟ್ರು, ಮಳೆಯಾರ ವೆಂಕಟರಮಣ ಅಂತ ಭಟ್ ಇವರೆಲ್ಲ ಇದ್ರು. ಅವರು ಕನ್ನಡದ ಕಟ್ಟಾಳುಗಳು. ಹಾಗಾಗಿ ನನ್ ಕಂಡಿತು ನಾನು ಇನ್ನು ಬೆಂಗಳೂರಿಗೆಲ್ಲ ಕೊಂಡೋಗಿ ಹೊಟ್ಟೆ ತುಂಬಿಗೆ ಕೊಡಬಾರ್ದು ಅಂತೇಳಿ ನಮ್ಮ ಊರಿಗೆ ತಕೊಂಡೋಗಿ ಕರ್ನಾಟಕ ಸಂಘದಿಂದ ಪ್ರಥಮ ಮುದ್ರಣ ಆಯ್ತು. ಆಗಲೇ ವಿಂಗ್ಸ್ ಆಫ್ ಫೈರ್ ಎಂಬುದು ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆಯಾಗಿ ದೇಶ ವಿದೇಶದಲ್ಲಿ ಅದು ಪ್ರಚಾರ ಆಯ್ತು. ಹಾಗೆ ನಾವು ಅಗ್ನಿಯ ರೆಕ್ಕೆಗಳನ್ನು ನಾವು ಇಲ್ಲಿಯ ಸ್ಥಳೀಯವಾಗಿ ಮಾಡಿ, ನಾನು ಬರೆಯುವಾಗ ಅವರು ನಮ್ಮ DRDO ಸಂಸ್ಥೆಯ ಮುಖ್ಯಸ್ಥರಾಗಿದ್ದು, ಅದು ಪ್ರಕಟಣೆಗೊಂಡು ಹೊರಗೆ ಬರುವಾಗ ಅವರು ರಾಷ್ಟ್ರಪತಿಗಳಾಗಿದ್ರು. ಹೀಗಾಗಿ ಅದರ ಬಿಡುಗಡೆಯ ಬಗ್ಗೆಯೂ ಕೂಡ ನನಗೆ ಎಲ್ಲಿ ಕೇಳಲಿ, ಗವರ್ನರನ್ನು ಕೇಳಲ, ಮುಖ್ಯಮಂತ್ರಿಗಳನ್ನು ಕೇಳಲ, ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿದ್ರು. ನಾನು ಕೇಳುವಾಗ ಅವರು ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ ಅಂತ ಸ್ವಲ್ಪ ಅವಧಿ ತಕೊಂಡು ನನಗೆ ಇಲ್ಲ ಅವ್ರು ಇಂಥವ್ರು ನಾವು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ರು. ಕಲಾಂರಿಗೆ ತನ್ನದು ತನ್ನ ಪುಸ್ತಕ ಯಾವುದ್ರ ಬಗ್ಗೆ ಮಮತೆ ಇಲ್ಲ. ಆದರೆ ಒಮ್ಮೆ ಹೋದಾಗ ಅವರು ನನ್ನ ಹತ್ರ ವಿಚಾರ, ನಾನು ಆಗಾಗ ಅಲ್ಲಿಗೆ ಹೋಗಿ ಕರೆಸ್ಕೊಳ್ತಿದ್ರು, ನಾನು ಏನಯ್ಯ ನನ್ನ ಪುಸ್ತಕ ನೀನು ಬರಲಿಕ್ಕೆ ಹೊರಟು ಏನಾಯ್ತು ಅಂತ ಕೇಳಿದರು. ಹೇಳಿದೆ ನಾನು ಎಲ್ಲ ಸಿದ್ಧವಾಗಿದೆ, ಪ್ರಕಟಣೆ ಪೂರ್ಣವಾಗಿದೆ, ನಾನು ಅದನ್ನು ಬಿಡುಗಡೆಗಾಗಿ
1: ಕಾಯ್ತಾ ಇದ್ದೇನೆ
0: ಮತ್ತೆ ಅದಕ್ಕೆ ನೋಡ್ತಾ ಇದ್ದೇನೆ. ಅವರು ಹುಸಿ ಮನಸ್ಸು ತೋರಿಸಿದರು, ನೋಡಪ್ಪ ನೀನು ಈ ಕೆಲಸ ಮಾಡಬಾರ್ದು, ನನ್ನ ಪುಸ್ತಕಕ್ಕಾಗಿ ನಿನ್ನ ಹಳ್ಳಿಯ ಒಬ್ಬ ಪ್ರಕಟಣೆ ಮಾಡಲಿಕ್ಕೆ ಹೊರಟವರಿಗೆ ಅವನು ದುಡ್ಡು ಹಾಕಿದ್ದಾನೆ, ನೀನು ಅವನಿಗೆ ವೃಥಾ ತೊಂದರೆ ಮಾಡ್ತೀ, ನೀನು ಯಾರಿಗೂ ಅಂಥ ರಾಜಕೀಯ ವ್ಯಕ್ತಿಗಳ ಹಿಂದೆ ಹೋಗಬೇಡ, ನೀನು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನನ್ನ ಆತ್ಮೀಯ ವಿಜ್ಞಾನಿಗಳಿದ್ದಾರೆ, ನನ್ನ ಗುರುಗಳೇ ಡಾಕ್ಟರ್ ಅರುಣಾಚಲಂ ಅಂತ ಇದ್ದಾರೆ, ಅವರುಗಳು ಬಹಳ ದೊಡ್ಡ ವಿಜ್ಞಾನಿ, ಅವರನ್ನು ಕರೆಸ್ಕೋ, ಕನ್ನಡ ಬರುವಂತಹ

0: ಅಗ್ನಿ ಕ್ಷಿಪಣಿ ಯೋಜನೆಯ ಡಾಕ್ಟರ್ ಪ್ರಹ್ಲಾದ ಇದ್ದಾರೆ, ಎನ್ಎಲ್ನ ಇನ್ನೊಬ್ಬರು ಡಾಕ್ಟರ್ ಪ್ರಹ್ಲಾದ ಇದ್ದಾರೆ, ಇವರೆಲ್ಲ ಸೇರಿಸಿ ಒಂದು 15 ದಿವಸದೊಳಗೆ ನೀನು ಬಿಡುಗಡೆ ಮಾಡಿ ನಿನ್ನ ಪಬ್ಲಿಷರಿಗೆ ನಿನ್ನ ಹೆಲ್ಪ್ ಮಾಡಬೇಕು, ಇದು ನನ್ನ ಆಜ್ಞೆ ನಿನಗೆ, ಈ ತರ ಮಾಡೋದು ಸಲ್ಲ ಅಂತ ಹೇಳಿದ್ರು. ನೋಡಿ
1: ಅಂದ್ರೆ ಬೇಗ ಆಗ್ಲಿ, ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಆ ಭಾವನೆ.
0: ಅಂದ್ರೆ ಅವನು ದುಡ್ಡು ಹಾಕಿದವನಿಗೆ ತೊಂದರೆ ಆಗಬಾರದು ಅಂತ ಇಂತ ಒಂದು ಕಳಕಳಿ ರಾಷ್ಟ್ರಪತಿಗೆ ಒಂದು ಹಳ್ಳಿಯ ಪ್ರಕಟಣೆ ಸಂಸ್ಥೆಯ ವ್ಯಕ್ತಿಯ ಬಗ್ಗೆ ಇತ್ತು ಅಂತ ಹೇಳಿದ್ರೆ ನೀವು ಏನು ಹೇಳೋದು?
1: ಅಭಿಮಾನದ ಸಂಗತಿನೇ ಅದು. ಮತ್ತೆ ನಿಮಗೂ ಅಂತ ಒಂದು ಕೆಲಸದಲ್ಲಿ ನಾನು ತೊಡಗಿದ್ದೇನೆ ಅಲ್ಲ ಅಂತ ಹೇಳಿ ಒಂದು ಸಾರ್ಥಕ ಭಾವನೆ ನಿಮಗೆ. ಈ ಪುಸ್ತಕ ಹೊರಗೆ ತಂದ ಬಳಿಕ ಅದು ಸತತವಾಗಿ ಪ್ರಕಟಣೆ ಆಗ್ತಾ ಬಂತ?
0: ಈಗ ನಾವು 19ನೇ ಬಾರಿ ಮುದ್ರಣಗೊಂಡು ಬೆಂಗಳೂರಲ್ಲಿ ಅದನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅದನ್ನು ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರು ಲೋಕಭವನದಲ್ಲಿ
1: ಜೂನ್ ತಿಂಗಳಲ್ಲಿ ಈ ಒಂದು ಕೃತಿಯ ಬಿಡುಗಡೆ ಆಯ್ತು.
0: ಮತ್ತೆ ಈ ಪುಸ್ತಕ ಈಗಾಗಲೇ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವಾಗಿದೆ. ಮತ್ತೆ ಬೇರೆ ಎಲ್ಲ ಕಡೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಬಹುಮಾನಗಳಿಗೆ ಈ ಪುಸ್ತಕ ಅಗ್ನಿ ರೆಕ್ಕೆಗಳನ್ನೇ ಕೊಟ್ಟು ನಾವು ಇವತ್ತು 19ನೇ
1: ಮುದ್ರಣದಲ್ಲಿದ್ದೇವೆ.
0: ಇದೊಂದು ವಿಶೇಷ ಹೇಳಿದ್ರೆ ಅವರು ಹಿಂದೆ ಬರೆದದ್ರಲ್ಲಿ ಡಿಆರ್ಡಿಒ ಮುಖ್ಯಸ್ಥರಾಗಿ ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಭವನಕ್ಕೆ ಹೊರಡುವವರೆಗೆ ಇತ್ತು. ಅದರ ನಂತರದ್ದು ಅವರು ಕಾರಣಾಂತರಗಳಿಗೆ ಅವರಿಗೆ ಅದರದ್ದು ಅದರ ತಯಾರಿಯೆಲ್ಲ ಮಾಡಿದ್ರು, ಅದು ಪ್ರಕಟವಾಗಿರಲಿಲ್ಲ. ತದ ನಂತರ ಅವರು ಶಿಲಾಂಗ್ನಲ್ಲಿ ವಿದ್ಯಾರ್ಥಿಗಳನ್ನು ಕುಸಿದು ಬಿದ್ದು.
1: ಹೌದೌದು.
0: ಆ ಬಳಿಕ ಅವರ ಲೇಖಕ ಮಿತ್ರ ಡಾಕ್ಟರ್ ಅರುಣ್ ತಿವಾರಿ ಅಂತ ವಿಜ್ಞಾನಿ ಹೈದರಾಬಾದ್ನವರು, ಅವರು ಇವರ ಜೊತೆಯಲ್ಲಿ ಆ ಕೆಲಸ ಮಾಡಿದರು. ಅವರು ಇತ್ತೀಚಿನ ದಿನಗಳಲ್ಲಿ ಅದನ್ನು ಸಂಪೂರ್ಣಗೊಳಿಸಿ 5 ವಿಶೇಷ ಅಧ್ಯಾಯಗಳು
1: ಸೇರಿಸಿದ
0: ರಾಷ್ಟ್ರಪತಿಗಳಾಗಿ ಇದ್ದದ್ದು. ಮತ್ತೆ ತದನಂತರ ಅವರ ಯುವಜನರಿಗೆ ಅವರು ವಿಷನ್ ಇಂಡಿಯಾ 2020 ಅಂತ ಹೇಳಿ ಏನು ಸೇವೆ ಮಾಡಿದ್ರು ಅಲ್ಲಿಯವರೆಗಿದ್ದದನ್ನು ಅವರು ಸಂಪೂರ್ಣಗೊಳಿಸಿದ್ರು. ರಾಷ್ಟ್ರಪತಿ ಭವನದವರು ನಮಗೆ 50 ಫೋಟೋಗಳನ್ನು ಕೊಟ್ಟರು. ಹಾಗೆ ಅದನ್ನು ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿ ಇದು ಸಂಪೂರ್ಣ ಒಂದು ಮಟ್ಟದ ಅವರ ಆತ್ಮಚರಿತ್ರೆಯಾಗಿ ಈಗ ಹೊರಗೆ ಬಂದಿದೆ.
1: ಬಹಳ ಸಂತೋಷ.
0: ಕನ್ನಡ ಓದುಗರಿಗೆ ಕಲಾಂನ ಬಗ್ಗೆ ಎಲ್ಲವೂ ಇದೆ ಅಲ್ಲಿ. ಅತ್ಯಂತ ಸುಂದರವಾಗಿ ಅದನ್ನು ಮುದ್ರಿತ ಮಾಡಿದ್ದಾರೆ ಬೆಂಗಳೂರಲ್ಲಿ. ನಮ್ಮ ಕರ್ನಾಟಕದ ರಾಜ್ಯಪಾಲರೇ ಬಿಡುಗಡೆ ಮಾಡಿರುವುದು ನಮ್ಮ ಕನ್ನಡ ಅಭಿಮಾನಕ್ಕೆ, ನಮ್ಮ ರಾಜ್ಯದ ಜನತೆಗೆ ಒಂದು ಹಿರಿಮೆಯೇ ಸರಿ ಅಂತ ನಾನು ಹೇಳ್ತೇನೆ.
1: ಸರ್, ಒಬ್ಬ ಸಂಪರ್ಕಾಧಿಕಾರಿಯಾಗಿ ಅತಿ ದೊಡ್ಡ ಘನತೆ ವೆತ್ತಂತಹ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಜೊತೆಗೆ ಒಡನಾಟದಲ್ಲಿ ಇದ್ದುಕೊಂಡು ಅವ್ರ ಜೊತೆಗೆ ತಿರುಗಾಡಿ ಅವರ ಬದುಕಿನ ಕಥೆಯನ್ನು ವಿಂಗ್ಸ್ ಆಫ್ ಫೈರ್ ಆ ಒಂದು ಕೃತಿಯನ್ನು ನೀವು ಕನ್ನಡಕ್ಕೆ ತರ್ಜುಮೆಗೊಳಿಸಿ ಅದು ಇವತ್ತು ಎಲ್ಲರ ಕೈಯಲ್ಲಿ ಸಿಗೋ ಹಾಗೆ ಆ ಮಟ್ಟ ತನಕನು ಬಂದ್ರಿ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಜೊತೆಗಿನ ಒಡನಾಟ ಇತ್ಯಾದಿ ನಿಮ್ಮ ಬರವಣಿಗೆ ಎಲ್ಲ ವಿಷಯಗಳನ್ನು ನಿಮ್ಮ ವ್ಯಕ್ತಿತ್ವ ವಿಕಸನ ಶಿಬಿರದ ವಿಚಾರಗಳನ್ನು ಕೂಡ ತಿಳಿಸಿದ್ದೀರಿ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಬಾಳಬೆಳಕು ಕಾರ್ಯಕ್ರಮದಲ್ಲಿ ಇದುವರೆಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟದ ನೆನಪುಗಳ ಕುರಿತು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್.

ಆಕಾಶವಾಣಿ ಬೆಂಗಳೂರು, ಸಮಯ 3 ಗಂಟೆ. ಹಿಂದಿ ಚಿತ್ರಗೀತೆಗಳು ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಮೊದಲ ಗೀತೆ ಬಿನ್ನಿ ಅಂಡ್ ಫ್ಯಾಮಿಲಿ ಚಿತ್ರದ್ದು. ಸಂಗೀತ ನೀಡಿ ಹಾಡಿದ್ದಾರೆ ವಿಶಾಲ್ ಮಿಶ್ರಾ, ಗೀತರಚನೆ ಮಾಡಿದ್ದಾರೆ ಕೌಶಲ್ ಕಿಶೋರ್.

ಕೊಯಿ ಜಾನಿನ ಚಿತ್ರದ ಗೀತೆ ಸೌಮಿತ್ರಾ ದೇವಬರ್ಮನ್ ಅವರ ಧ್ವನಿಯಲ್ಲಿದೆ. ಮನೋಜ್ ಮುಂಟಾಸೀರ್ ಜಾವೇದ್ ಅಖ್ತರ್ ಅವರ ಗೀತ ರಚನೆಗೆ ರೋಚಕ್ ಕೋಹ್ಲಿ ಮತ್ತು ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸಂಗೀತ ನೀಡಿದ್ದಾರೆ.

ಕರ್ತೂತ್ ಚಿತ್ರದ ಗೀತೆ ಜಾವೇದ್ ಅಲಿ, ಸಾಧನಾ ಸರ್ಗಮ್ ಅವರ ಧ್ವನಿಯಲ್ಲಿದೆ. ಇರ್ಷಾದ್ ಖಾನ್ ಸಿಕಂದರ್ ಅವರ ಗೀತ ರಚನೆಗೆ ಅನಿಸಾದ್ ಸಂಗೀತ ನೀಡಿದ್ದಾರೆ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಸ್ವೀಟಿ ವೆಡ್ಸ್ ಎನ್ಆರ್ಐ ಚಿತ್ರದ ಗೀತೆ ಪಲಕ್ ಮುಚ್ಚಾಲ್ ಅವರ ಧ್ವನಿಯಲ್ಲಿದೆ. ಬಂಜಾರ ರಫಿ ಅವರ ಗೀತ ರಚನೆಗೆ ಶಾಜಾನ್ ಅಲಿ ಸಂಗೀತ ನೀಡಿದ್ದಾರೆ.

ಜೀಬ್ರಾ ಚಿತ್ರದ ಒಂದು ಗೀತೆ ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿದೆ. ದೀಪಕ್ ಬಿ ಭಾರತಿಯವರ ಗೀತ ರಚನೆಗೆ ರವಿ ಬಸ್ರೂರ್ ಸಂಗೀತ ನೀಡಿದ್ದಾರೆ.

ಬೆನ್ನಿ ರಯಾಲ್, ಹನಿಯಾ ನಫೀಜಾ ಹಾಗೂ ಸಂಘಟಕರ ಧ್ವನಿಯಲ್ಲಿದೆ ಕನೆಕ್ಟ್ ಚಿತ್ರದ ಗೀತೆ. ಆಕಾಂಕ್ಷಾ ಸೇತಿ ಅವರ ಗೀತ ರಚನೆಗೆ ಪೃಥ್ವಿ ಚಂದ್ರಶೇಖರ್ ಸಂಗೀತ ನೀಡಿದ್ದಾರೆ.

ಹಜಾರೋ ಕ್ವಾಯಿಷೆ ಚಿತ್ರದ ಗೀತೆ ಮಿರ್ಜಾ ಘಾಲಿಬ್ ಅವರ ಧ್ವನಿಯಲ್ಲಿದೆ. ಇವರೊಂದಿಗೆ ಹಾಡಿದ್ದಾರೆ ನಿಹಾರಿಕಾ ಸಿನ್ಹಾ. ಹಜಾರೋ ಖ್ವಾಹಿಷೆ ಚಿತ್ರಕ್ಕಾಗಿ ಹಾಡಿದ್ದಾರೆ ಪಂಡಿತ್ ಅನೂಪ್ ಜಲ್ಲೋಟಾ ಮತ್ತು ನಿಹಾರಿಕಾ ಸಿನ್ಹಾ. ಮಿರ್ಜಾ ಘಾಲಿಬ್ ಅವರ ಗೀತ ರಚನೆಗೆ ನಿಹಾರಿಕಾ ಸಿನ್ಹಾ ಅವರ ಸಂಗೀತವಿದೆ.

ಇನ್ನೀಗ ಹಜಾರೋ ಖ್ವಾಹಿಷೆ ಚಿತ್ರದ ಗೀತೆ ಪಂಡಿತ್ ಅನೂಪ್ ಜೊಲೋಟಾ, ನಿಹಾರಿಕಾ ಸಿನ್ಹಾ ಅವರ ಧ್ವನಿಯಲ್ಲಿದೆ. ಮಿರ್ಜಾ ಘಾಲಿಬ್ ಅವರ ಗೀತ ರಚನೆಗೆ ನಿಹಾರಿಕಾ ಸಿನ್ಹಾ ಸಂಗೀತ ನೀಡಿದ್ದಾರೆ.

ನೇಹಾ ಕಕ್ಕರ್, ಮಿಕಾ ಸಿಂಗ್, ಕುಮಾರ್ ಸಾನು ಅವರ ಧ್ವನಿಯಲ್ಲಿದೆ ಸಿಂಬಾ ಚಿತ್ರದ ಗೀತೆ. ಶಬ್ಬೀರ್ ಅಹಮ್ಮದ್ ಅವರ ಗೀತರಚನೆಗೆ ತನಿಷ್ಕ್ ಬಗ್ಚಿ ಸಂಗೀತ ನೀಡಿದ್ದಾರೆ.

0: ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 4:24.
1: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
2: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
1: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ, ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
3: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
1: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

0: ದೇಚು. ಓಹೋ, ಇನ್ನೂ ಬಸ್ ಬಂದಿಲ್ವಾ? ಒಳ್ಳೆ ಜಾಗದಲ್ಲಿ ನಿಂತಿದ್ಯಾ ಬಿಡು.
1: ಅಯ್ಯೋ, ಏನ್ ಮಾಡೋದಪ್ಪ, ಉಗಿಬೇಡಿ ಅಂದ್ರೆ ಬೋರ್ಡ್ ಮೇಲೆ ಉಗಿತಾರಲ್ಲ. ಬಸ್ ಸ್ಟ್ಯಾಂಡ್ ಅನ್ನ ಕಸದ ತೊಟ್ಟಿ ಮಾಡಿಬಿಟ್ಟಿದ್ದಾರೆ.
0: ಅಲ್ಲ, ನಮ್ ಯುವಕರೇ ಹೀಗ್ ಮಾಡ್ತಾರಲ್ಲ.
1: ನಮ್ ಜನಕ್ ಯಾವಾಗ ಬುದ್ಧಿ ಬರುತ್ತೋ ಏನೋ.
0: ಕಂಡ ಕಂಡಲ್ಲಿ ಉಗುಳಬೇಡಿ,
1: ಕಸ ಹಾಕದಿರಿ.
0: ಊರಿನ ನೈರ್ಮಲ್ಯ

0: ನಮ್ಮಾರೋಗ್ಯಕ್ಕಾಗಿ,
1: ನಮ್ಮ ಸುಖಮಯ ಬದುಕಿಗಾಗಿ ಈ ವಿಶ್ವವನ್ನು ಇನ್ನೂ ಶುಚಿಯಾಗಿಡುವ ಪಣ ತೊಡೋಣ.
2: ಆಕಾಶವಾಣಿ, ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ
3: ಆಕಾಶವಾಣಿ ಆಕಾಶವಾಣಿ
2: ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 6:15 ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ವಿಜ್ಞಾನದ ಮುನ್ನಡೆ ಡಾಕ್ಟರ್ ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಡನೆ ಸಂದರ್ಶನ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದಗಳನ್ನು ಕೇಳಲಿದ್ದೀರಿ. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯಲಿರುವ ವುಮೆನ್ಸ್ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ರಾತ್ರಿ 7:30 7:34 8:45 9:15 ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ರಾತ್ರಿ 7:45 ಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಚಿಂತನೆಗಳ ಕುರಿತು ಮಾತನಾಡುತ್ತಾರೆ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ಎನ್ ಶೈಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 9:15 ಎಚ್ಆರ್ಕೆ ಪ್ರಸಾದ್ ಹಾಡಿರುವ ಭಾವಗೀತೆಗಳು, 9:30 ರಾಷ್ಟೀಯ ರೂಪಕ ದೆಹಲಿ ಕೇಂದ್ರದಿಂದ, 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಆರಂಭ. ನಮಸ್ಕಾರ, ಜೈ ಹಿಂದ್.
1: कभी भी हमको अगर बुलाते थे शूटिंग देखने के लिए तो कोई गाना वाना शूट होता है तो हमको बुलाते थे, जब बच्चों को जो अच्छा लगता है उसके लिए बुलाते थे, नहीं तो हम कभी स्टूडियो में जाते ही नहीं थे. उनका अलग ही था कि वो दोनों जो दुनिया है ना, फिल्म का दुनिया और घर का दुनिया अलग था हमारे घर में
2: जी.
1: और वो बहुत एडुकेशनिस्ट थे पिताजी. मैं तो बॉम्बे चली आई, मेरा तब 9-10 होगा तो, लेकिन उन्होंने ऐसे कोशिश किया कि मैं बंगला सीखूँ क्योंकि मेरा मातृभाषा बंगाली है
2: जी.
1: तो उन्होंने मेरे लिए सब बंगाली किताब मंगाते थे घर कलकत्ता से, और हमको देखते थे कि हम करते हैं कि नहीं. उनका उत्साह था कि हम बंगला सीखें, बंगला बंगाली कल्चर को भी अपनाएं. इस सब उनका बहुत बहुत उनका देन ये है मेरे जिंदगी में कि पिताजी के लिए मैंने ये सीखा है, नहीं तो मैं शायद नहीं करती थी.
2: पिता का प्रभाव बहुत ज्यादा,
1: बहुत प्रभाव. हाँ,
2: तो एक बेटी होने के नाते रिंकी भट्टाचार्य पर क्या प्रभाव था, कितना प्रेशर था, कितना दबाव था, तो आप क्या कहेंगी?
1: नहीं, दबाव तो मैं नहीं कहूंगी. पिताजी का जो पूरा कल्चर था उससे हमने बहुत कुछ सीखा है कि पिताजी को खाली घर के लिए नहीं, पिताजी को इंडियन कल्चर से बहुत प्राउड थे वो. इंडियन कल्चर
2: जी.

ಸದ್ಯ ನೀವೇ ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳು ನಿಮಗಾಗಿ ಪ್ರಸಾರವಾಗುವಂತಹ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗಾಗಲೇ ಹೇಳಿದ್ದೆ ಒಂದು ವಿಚಾರದ ಬಗ್ಗೆ ಚರ್ಚೆ ಅಥವಾ ಮಾತುಕತೆ, ಅದರ ಜೊತೆ ಜೊತೆಗೆ ನೀವು ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳ ಪ್ರಸಾರ ಅಂತ ಹೇಳಿ. ಏನ್ ವಿಷಯ, ಏನ್ ಮಾತುಕತೆ ಅಂತ ಹೇಳುವಂತಹ ಹೊತ್ತಾಗಿದೆ. ಸದ್ಯಕ್ಕೆ ಸ್ಟುಡಿಯೋ ಕ್ಲಾಕ್ ಹೇಳ್ತದೆ 4:07 ಆಗೇ ಹೋಯ್ತು ಅಂತ. ಏನ್ ವಿಷಯ ಅಂದ್ರೆ, ಇನ್ನೇನು ನಾಳೆ ಹಬ್ಬದ ಸಡಗರದಲ್ಲಿ ಸಂಭ್ರಮದಲ್ಲಿ ನಾವು ಮಿಂದೇಳೋದಕ್ಕೆ ಸಿದ್ಧರಾಗ್ತಾ ಇದ್ದೀವಿ. ಬಹಳಷ್ಟು ಕಡೆ ಸಿಕ್ಕಾಪಟ್ಟೆ ಓಡಾಟ, ಪರ್ಚೇಸಿಂಗ್ ಎಲ್ಲ ಕೂಡ ನಡೀತಾ ಇದೆ. ಆದರೆ ಕೆಲವರ ಮಾತು ಏನು ಗೊತ್ತಾ, ಏನೇ ಆದರೂ ಅವತ್ತಿನ ಥರ ಹಬ್ಬ ಇಲ್ಲ ಬಿಡಿ ಅನ್ನುವಂಥದ್ದು. ನೀವು ಇದೇ ಮಾತು ಹೇಳ್ತಾ ಇದ್ದೀರಾ, ನನಗಂತೂ ತುಂಬ ಅನಿಸುತ್ತೆ. ನಮ್ಮ ಬಾಲ್ಯದಲ್ಲಿ ಕಳೆದಂಥ ಈ ಗಣೇಶ ಹಬ್ಬದ ವಾತಾವರಣ ಇವತ್ತಿನ ಹಬ್ಬದ ವಾತಾವರಣ

ಸಿಕ್ಕಾಪಟ್ಟೆ ಭಿನ್ನ ಅಂತ ಹೇಳಿ. ನಿಮಗೂ ಹಾಗೆ ಅನ್ಸುತ್ತಾ? ಅನ್ಸಿದ್ರೆ ಯಾಕೆ, ಏನ್ ಕಾರಣ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ಇದವ ನಂಬರ್. ಸದ್ಯಕ್ಕೆ ನಮ್ಮ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಸಿಂಧನೂರಿನಿಂದ ಸುರೇಶ್ ಬಳಗುಟಗಿಯವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ರು. ಹಾಗೆ ನಮಗೂ ಒಂದು ಹಾಡು ಬರಲಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಎಸ್ ನಂಬರ್ ಓಕೆ. ಪಂಚಿಮ್ ಇವರು ಜಾರ್ಖಂಡ್ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿರೋದು ಮತ್ತಾರು ಅಂದ್ರೆ ಶಿವಗೋಪ್ ಪ್ರೇಮ್ ಗೋಪ್ ಇವರ ಕುಟುಂಬದವರೆಲ್ಲರೂ ಸೇರಿ ಜಾರ್ಖಂಡ್ ಇಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡ್ರಿ ಅಂತ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಕೇಳ್ತಾ ಇದ್ರೆ ಹಂಪೆಯಿಂದ ಜಾಫರ್ ಅವರು ತಮ್ಮ ರಿಕ್ವೆಸ್ಟ್ ಅನ್ನ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಸಂದೇಶ ಕಳಿಸಿದ್ದಾರೆ ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸುಮಾ ತುಮಕೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶತಚರಬಡಿಗೇರ ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸದ್ಯಕ್ಕೆ ನಿಮ್ಮ ಹಾಡಿನ ಪ್ರಸಾರ ಆಗುತ್ತೆ, ಅದರ ಜೊತೆ ಜೊತೆಗೆ ನಿಮ್ಮ ಸಂದೇಶ ಹರಿದು ಬರಲಿ. ಅವತ್ತಿನ ಗಣೇಶ ಹಬ್ಬ, ಇವತ್ತಿನ ಗಣೇಶ ಹಬ್ಬ, ನಿಮಗೇನಾದರೂ ವ್ಯತ್ಯಾಸ ಅಂತ ಅನ್ನಿಸ್ತಾ ಇದೆಯಾ? ಅನಿಸಿದ್ರೆ ಏನು, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಗಣೇಶ ಬಂದ ಸಂಭ್ರಮ ತಂದ.
2: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
2: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
2: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
0: ನಮ್ಮ ಭಕ್ತಿ ಗಣಪನಿಗೆ,
2: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
0: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

ರಿಕ್ವೆಸ್ಟ್ ಮಾಡಿದಂತ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಬಾಲಿವುಡ್ ನ ಸೂಪರ್ ಹಿಟ್ ಹಾಡುಗಳನ್ನ ರಿಕ್ವೆಸ್ಟ್ ಮಾಡಿ ಸಂದೇಶವನ್ನ ಬಹಳಷ್ಟು ಜನ ಕಳಿಸಿಕೊಟ್ಟಿದ್ದಾರೆ. ಸಂದೇಶ ಕಳಿಸಿ ನಮಗೂ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಜಯಪುಟ್ಟ ಸ್ವಾಮಿ ಚಿಕ್ಕಮಗಳೂರಿನಿಂದ ಕೇಳ್ತಾ ಇದ್ದಾರೆ. ಹಾಗೆ ಹ್ಯಾಬಿಲ್ ರಾಘವೇಂದ್ರ ಇವರು ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಸಂದೇಶ ಕಳಿಸಿ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಶ್ರೀನಾಥ್ ಶಿಶಿಲ ಹರಿಹರ ಇಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಚಂದ್ರು ಅವರ ಸಂದೇಶ ನಮ್ಮನ್ನ ತಲುಪಿದೆ. ಹಾಗೆ ಸಂದೇಶವನ್ನ ಕಳಿಸಿ ನಮಗೂ ಒಂದು ಹಾಡನ್ನ ಪ್ರಸಾರಿಸಿ ಅಂತ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಕೇಳ್ತಾ ಇದ್ದಾರೆ.

ಇನ್ನು ಬಹಳಷ್ಟು ಜನರ ಸಂದೇಶ ನಮ್ಮನ್ನ ತಲುಪಿದೆ. ಆದ್ರೆ ಇಲ್ಲೊಬ್ರು ಸಂದೇಶ ಕಳಿಸಿ ಹೇಳ್ತಾ ಇದಾರೆ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ. ನಮ್ಮ ಕಾಲದಲ್ಲಿ ಗಣೇಶ ಚತುರ್ಥಿ ಬಂದಾಗ ಒಂದು ವಾರ ಮುಂಚೆ ಟಿವಿ VCR ಮುಂಗಡ ಬುಕ್ಕಿಂಗ್ ಎಲ್ಲ ಮಾಡಿ ಅಡ್ವಾನ್ಸ್ ಕೊಡಬೇಕಿತ್ತು. ಇವತ್ತು ಅದೆಲ್ಲ ಮಿಸ್ ಮಾಡ್ಕೊಳ್ತೀವಿ ಅಂತ ಅನ್ಸುತ್ತೆ. ಒಂಥರ ಸವಿ ಸವಿ ನೆನಪು ಅದು ಅಂತ ಹೇಳಿ ಹೌದಲ್ವಾ. ಅವತ್ತಿನ ಆಚರಣೆಗೂ ಇವತ್ತಿನ ಆಚರಣೆಗೂ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಅದೇ ಗಣೇಶ, ಅದೇ ಹಬ್ಬ, ಆದರೆ ಆಚರಣೆಯಲ್ಲಿ ಒಂದು ಸ್ವಲ್ಪ ಭಿನ್ನತೆಯನ್ನು ನಾವು ಕಾಣಬಹುದು. ನಿಮಗೇನನ್ಸುತ್ತೆ, ವ್ಯತ್ಯಾಸ ಇದೆ ಅನ್ಸುತ್ತಾ? ಏನೂ ಇಲ್ಲ, ಹಾಗೆ ಇದೆ ಅನ್ಸುತ್ತಾ? ಏನನ್ಸುತ್ತೆ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: Akashvani FM Rainbow 101.3 MHz Musically yours.
1: ಸಮಯ 4:30 ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.
2: ಶಿಕ್ಷಣ ಉದ್ಯೋಗ ಆರೋಗ್ಯ ಸೇವೆ ನೀಡುತ್ತಲಿ ಸಮಾಜಮುಖಿ ಸೇವೆಯಲ್ಲಿ
3: ಸಾರ್ವಜನಿಕರಿಗಾಗಿ
4: ಸೇವಾ ನಿರತರು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
2: ಕರ್ನಾಟಕ ಆರ್ಯ ವೈಶ್ಯ ಮಹಾ
3: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
6: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
3: ಬನ್ನಿ ಭಾಗವಹಿಸಿ, ಸಂಪರ್ಕಿಸಿ www.thegavs.com.
7: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಯುವಜನತೆಯ ಅಭಿವೃದ್ಧಿ ಮತ್ತೆ ಅವರ ಒಂದು ಉದ್ಯೋಗಾವಕಾಶಕ್ಕಾಗಿ ಮಹಾಸಭಾ ಏನ್ ಮಾಡ್ತಾ ಇದೆ ಸರ್?
8: ಈಗಿನವರೆಗೂ ಯುವಜನತೆಯ ಶಿಕ್ಷಣಕ್ಕೆ ಏನ್ ಬೇಕೋ ಅದ್ ಮಾಡ್ಕೊಂಡ್ ಬಂದಿತ್ತು. ಯಾರು ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ತಾ ಇದಾರೆ ಅಥವಾ ಸ್ಟಾರ್ಟ್ಅಪ್ಸ್ ಮಾಡ್ತಾರೆ ಅಂತವ್ರಿಗೆಲ್ಲ ನಮ್ಮದೇ ಆದಂತಹ ಸಹಕಾರ ಸಂಘಗಳು, ಸಹಕಾರ ಬ್ಯಾಂಕ್ಗಳಿದಾವೆ. ಅದರ ಮೂಲಕ ಅವ್ರಿಗೆ ಇವತ್ತಿನ ಆರ್ಥಿಕವಾಗಿ ಸಹಕಾರ ಕೊಡಿಸ್ತಾ ಬರ್ತಾ ಇದ್ರು. ಅವ್ರಿಗೆ ಬೇಕಾದ ಸರ್ಕಾರದ ಸೇವೆಗಳು, ಸವಲತ್ತುಗಳು ಬೇಕಾದಾಗ ನಮಗೆ ತಿಳಿದಂತಹ ವ್ಯಕ್ತಿಗಳ ಜೊತೆಗೆ ಸೇರಿ ಆ ಯುವಕರಿಗೆ ಮಾರ್ಗದರ್ಶನ ಕೊಡ್ತಾ ಬರ್ತಾ ಇದ್ರು. ಡಿಸೆಂಬರ್ಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ಅಲ್ಲಿಂದ ಯುವ ಸಬಲೀಕರಣ ಮತ್ತು ಮಹಿಳಾ ಸಬಲೀಕರಣದ ವ್ಯವಸ್ಥೆ 10 times ಜಾಸ್ತಿಯಾಗಿ ಮುಂದಕ್ಕೆ ಹೋಗುವಂತ ಒಂದು ಆಲೋಚನೆ ಇದೆ.
7: ಮಹಾಸಭಾದ ಸೇವೆಯಿಂದ ಪ್ರಯೋಜನ ಪಡೆದವರ ಕೆಲವು ಯಶೋಗಾಥೆಗಳನ್ನ ಹೇಳ್ಕೋಬಹುದು.
8: ಇತ್ತೀಚೆಗೆ ನಮ್ಮ ವಾಸವಿ ಕರ್ಣಾಶ್ರಯ ನಮ್ಮ ಶಾಲೆಗೆ ಒಂದು ಮಗುನ ಕರ್ಕೊಂಬಂದ್ರು, ಅಜ್ಜಿ ತಾತ ಕರ್ಕೊಂಬಂದ್ರು. ಪೇರೆಂಟ್ಸ್ ಏನಾದ್ರು ಅಂತ ಕೇಳಿದ್ರು. ತಾಯಿ ಆದವಳು ಮಗು ಆದ್ಮೇಲೆ ಮಗುನ ಬಿಟ್ಟು ಹೋಗ್ಬಿಟ್ಲು. ತಂದೆ ಆದವನು ಇವ್ನು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟ, ಮಗು ಅನಾಥ ಆಯ್ತದು. ಯಾರು ಅಜ್ಜಿ ತಾತ ಇದ್ದಾರೆ ಅವ್ರಿಗೆ ಜೀವನ ಕಷ್ಟ. ಅಂತ ಮನೆಯಿಂದ ಮಕ್ಕಳಲ್ಲಿ ಬಂದಾಗ ಮೊದಲನೇದಾಗಿ ಅವ್ರಿಗೆ ಅನುಕೂಲ ಆಗುತ್ತೆ, ಎರಡನೇದು ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಸಿಗುತ್ತೆ, ಕಷ್ಟಗಳಿಂದ ಹೊರಗೆ ಬರ್ತಾರೆ. ಒಂದು ವೇಳೆ ಈ ಮಗು ಚೆನ್ನಾಗಿ ಓದಿ ಹೊರಗೆ ಬಂದರೆ ಸ್ವಾವಲಂಬಿ ಜೀವನ ಆಗುತ್ತೆ, ಸ್ವತಂತ್ರವಾಗಿ ಬದುಕೋದನ್ನ ಇದು ಕಲಿಸ್ತೀವಿ. ವಿಧವೆ ಇರೋದು, ಮಕ್ಕಳಿದ್ದಾರೆ ನೋಡ್ಕೊಳಲ್ಲ, ಹಂಗು ಹಿಂಗು ಊಟ ಕೊಡ್ತಿರ್ತಾರೆ. ಅವ್ರಿಗೇನೋ ಬಿ ಪಿ ಇದೆ, ಶುಗರ್ ಇದೆ, ಮಾತಂದ್ರೆ ಅರ್ಧದಲ್ಲಿ ದುಡ್ಡು. ಅಂಥವ್ರಿಗೆ ನಾವು ಕೂಡ 1,500 ಇದೆಯಲ್ಲ, ಇಷ್ಟು ದೊಡ್ಡ ಮೊತ್ತ ಆಗುತ್ತೆ, ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ನೆಮ್ಮದಿ ಕೊಡುತ್ತೆ ಜೀವನದಲ್ಲಿ ಅಂದರೆ ಸ್ವತಂತ್ರ ಇರಿದೆಯಲ್ಲ ಅವ್ರಿಗೆ, ನನ್ನ ಊಟ ನಾನು ತೊಗೊತೀನಿ ಅಥವಾ ನನ್ನ ಮೆಡಿಸನ್ ನಾನು ತೊಗೊತೀನಿ ಅಂತೇಳಿ. ಇಂಥ ಕತೆ ಸುಮಾರು 50 ಜಾಸ್ತಿ ನಮ್ಮ ಮಾಡ್ತಾ ಇದ್ದಾರೆ.
7: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.

0: ತಂಗಿಯಮ್ಮ ಸುಧಾರಿಸ್ಕೊ, ಅಳ್ಬೇಡ, ನೀನ್ ನೆರವಿಗ ನಾವು ನಮ್ಮ ಮೂರು ಜನ ಎಲ್ಲ ಇದೀವಿ.
1: ಅಣ್ಣ ಮಡ್ಲಲ್ಲಿ ಎರಡು ಮಕ್ಕಳನ್ನ ಕಟ್ಕೊಂಡು ನಾನು ಹೆಂಗೆ ಜೀವನ ಮಾಡಲಿ, ಹೆಂಗೆ ಸಾಕ್ಲಿ? ಜೀವನಕ್ಕೆ ಆಧಾರ ಅಂತ ಇದ್ದನು ನನ್ನ ಗಂಡ, ಅವನೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಬಿಟ್ಟ. ನಾನೀಗ ಏನ್ ಮಾಡ್ಲಿ, ಹೇಗ್ ಜೀವನ ಸಾಗಿಸ್ಲಿ? ಕೆರೆ ಬಾವಿನೇ ಗತಿ.
0: ಚೇ, ಹಾಗೆಲ್ಲ ಹೇಳ್ಬಾರ್ದು, ಅದಕ್ಕೇನು ಚಿಂತೆ ಮಾಡಬೇಡ. ನಾವೆಲ್ಲ ಊರ್ನವ್ರು ಇದೇವೆ. ಮಹಾಸಭದಲ್ಲಿ ಜೀವನ ಪರ್ಯಂತ ನಿನ್ ಜೀವನ ನಿರ್ವಹಣೆಗೆ ಪ್ರತಿ ತಿಂಗಳು 1500 ರೂಪಾಯಿ ಹಣ ಕೊಡ್ತಾರೆ. ಸರ್ಕಾರದಿಂದನೂ ವಿಧವಾ ವೇತನ ಸಿಗ್ತೈತಿ. ನೀನ್ ಯಾವ್ದಾದ್ರು ಒಂದಿಷ್ಟು ಸಾಫ್ಟ್ ಸ್ಕಿಲ್ಗಳನ್ನ ಕಲ್ತ್ಕೋ, ದುಡಿ, ಯಾವ್ದಾದ್ರು ವ್ಯಾಪಾರ ಮಾಡು, ಚಂದಾಗಿ ಬದುಕ್ತೀಯ. ಏನ್ ಯೋಚನೆ ಮಾಡ್ಬೇಡ.
1: ಓ, ನೀವ್ ಇಷ್ಟು ಭರವಸೆ ಕೊಟ್ರೆ ದುಡ್ದು ಬದುಕಿ ತೋರಿಸ್ತೀನಿ.
2: ಮಹಾಸಭಾದಿಂದ ಸಹಾಯ ಮಾಡದಕ್ಕೆ ಸಾರ್ಥಕತೆ ಅಂತ ಕಂಡಿರೋದು ಯಾವ್ದಾದ್ರು ಒಂದು ಉದಾಹರಣೆ?
3: ನಮ್ಮ ವಿದ್ಯಾರ್ಥಿಗಳು ಈ ಗ್ರಾಮಾಂತರದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಓದ್ತಾರೆ.
2: ಓಕೆ.
3: ಇಲ್ಲಿ ಓದೋವಾಗ ಅವ್ರಿಗೆ ಹಾಸ್ಟೆಲ್ ಬೇಕು, ಹಾಸ್ಟೆಲ್ ಕೊಟ್ಟಿರ್ತೀವಿ. ಲ್ಯಾಪ್ಟಾಪ್ ಬೇಕು, ಲ್ಯಾಪ್ಟಾಪ್ ಕೊಟ್ಟಿರ್ತೀವಿ. ಇನ್ನು ಮುಂದಕ್ಕೆ ಸ್ವಲ್ಪ ಹೈಯರ್ ಸ್ಟಡೀಸ್ ಹೋಗೋ ಹಣ ಬೇಕು, ಹಣ ಕೊಟ್ಟಿರ್ತೀವಿ.

0: ನೀವಿಷ್ಟು ಭರವಸೆ ಕೊಟ್ರೆ ದುಡಿದು ಬದುಕಿ ತೋರಿಸ್ತೀನಿ.
1: ಮಹಾಸಭಾದಿಂದ ಸಹಾಯ ಮಾಡೋದಕ್ಕೆ ಸಾರ್ಥಕತೆ ಅಂತ ಕಂಡಿರೋದು ಯಾವ್ದಾದ್ರು ಒಂದು ಉದಾಹರಣೆ?
2: ನಮ್ಮ ವಿದ್ಯಾರ್ಥಿಗಳು ಈ ಗ್ರಾಮಾಂತರದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಓದ್ತಾರೆ. ಇಲ್ಲಿ ಹೋದಾಗ ಅವ್ರಿಗೆ ಹಾಸ್ಟೆಲ್ ಬೇಕು, ಹಾಸ್ಟೆಲ್ ಕೊಟ್ಟಿರ್ತೀವಿ. ಲ್ಯಾಪ್ಟಾಪ್ ಬೇಕು, ಲ್ಯಾಪ್ಟಾಪ್ ಕೊಟ್ಟಿರ್ತೀವಿ. ಇನ್ನು ಮುಂದಕ್ಕೆ ಸ್ವಲ್ಪ ಹೈಯರ್ ಸ್ಟಡೀಸ್ ಹೋಗೋ ಹಣ ಬೇಕು, ಹಣ ಕೊಟ್ಟಿರ್ತೀವಿ. ಅವರೆಲ್ಲ ಆಗಿ ಒಂದು ಕಡೆ ಸೆಟ್ಲ್ ಆಗಿ ಅದಾದ್ಮೇಲೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡೋಗಿ ಬರ್ತಾ ಇದಾರಲ್ಲ, ಆ ಥರದ್ದು ಒಂದು 1,000 ಕೇಸ್ ಕೊಡ್ಬೋದು. ನಾನು ರೀಸೆಂಟ್ ಹೇಳ್ಬೇಕಂದ್ರೆ ತುಮಕೂರು ಜಿಲ್ಲೆದೊಂದು ತಂದೆ ಹಮಾಲಿ ಕೆಲಸ ಮಾಡ್ತಾರೆ. ಹುಡುಗ ಸಿಕ್ಕಾಪಟ್ಟೆ ಬ್ರಿಲಿಯಂಟ್. ಇವರ ಮನೆ ಹೇಗೆಂದ್ರೆ ಮಳೆ ಬಂದರೆ ಒಳಗೆ ಬರುತ್ತೆ, ಬಿಸಿಲು ಬಂದರೆ ಒಳಗಿರುತ್ತೆ. ಅಂಥ ಜಾಗದಲ್ಲಿದ್ದಂಥ ವಿದ್ಯಾರ್ಥಿನ ಅವ್ನು ಕರ್ಕೊಂಬಂದು ಓದಿಸಿದ್ವಿ. ಅವನು ಇವತ್ತಿಂದ ಬೆಂಗಳೂರಲ್ಲಿ 2 ಲಕ್ಷ ರೂಪಾಯಿ ಸಂಬಳ ತೊಗೊಂತು. ಇವತ್ತು ಅವ್ನು ಕೆಲಸಕ್ಕೆ ಸೇರಿ ಒಂದು 4-5 ವರ್ಷ ಆಗಿರಬೇಕು. 2 ಲಕ್ಷ ರೂಪಾಯಿ ಸಂಬಳ ತೊಗೊಂತಾನೆ. ಅವರ ತಂದೆ ತಾಯಿನೆಲ್ಲ ಕರ್ಕೊಂಡು ಬೆಂಗಳೂರಲ್ಲಿ ಸಾಕ್ತಾ ಇದ್ದಾನೆ. ಎಂತ ಖುಷಿ ಕೊಡ್ತದೆ.
1: ಕೇಳಿದ್ರಿ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ.
3: ಸಾರ್ವಜನಿಕರಿಗಾಗಿ ಸೇವಾನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
5: ಕರ್ನಾಟಕ.
3: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
6: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
3: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ಮ್ಯಾಜಿಕಲ್ ಯೋರ್ಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. ಎಸ್, ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶವನ್ನ ಕಳಿಸಿ ನಮಗೂ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಬಹಳ ದಿನಗಳಿಂದ ನಮಗೂ ಒಂದು ಹಾಡು ಕೇಳೋ ಆಸೆ ಇತ್ತು, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಖಂಡಿತ ಪ್ರಸಾರ ಆಗತ್ತೆ. ಹಾಗೆ ಸಂದೇಶವನ್ನ ಕಳಿಸಿ ನಮಗೂ ಒಂದು ಹಾಡು ಪ್ರಸಾರ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿರೋದು. ರಾಜೇಶ್ವರಿ ಕೊಟ್ರೇಶ್ ಗಗನ್ ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದರೆ. ಸದಾಶಿವ ಹುಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ನಿಮ್ಮ ಸಂದೇಶ ಕೂಡ ತಲುಪಿದೆ. ಶಾನ್ ಅಗಲಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಎಸ್ ಸಂದೇಶವನ್ನು ಕಳಿಸಿ ಜಮಖಂಡಿಯಿಂದ ವಿಶ್ವ ಇಮ್ಮಡಿಯವರು ನಮಗೂ ಒಂದು ಒಳ್ಳೆ ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಗುತ್ತೆ ನಿಮ್ಮೆಲ್ಲ ಹಾಡು. ಸತೀಶ್ ಗೌಡರು ಕಡುಬಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಗೂ ಒಂದು ಹಾಡನ್ನು ನೀವು ಪ್ರಸಾರ ಮಾಡಿ ಅಂತ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಮಗೂ ಒಂದು ಹಾಡನ್ನು ಪ್ರಸಾರ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿರೋದು. ನಂಬರ್ ಎಂಡಿಂಗ್ ವಿತ್ 0691 ತಿಮ್ಮರಾಯ ಪಿ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಒಂದು ಹಾಡು ಪ್ಲೀಸ್. ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನೀವು ಪ್ರಸಾರ ಮಾಡ್ತಿರುವಂಥ ಹಾಡುಗಳು ಇಷ್ಟವಾಗ್ತಾ ಇದೆ ಅಂತ ಚಂದ್ರಮುಖಿ ಐ ಟಿ ಲೇಔಟ್ ಮಲ್ಲತ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ ಇಲ್ಲೊಬ್ಬರು ಹೇಳ್ತಾ ಇದ್ದಾರೆ, ನಾವು 16ನೇ ವಯಸ್ಸಿನಲ್ಲಿ ಗಣಪತಿ ಹಬ್ಬ ಮಾಡುವಾಗ ದೇವಾನಂದ ಥರ ಹೇಮಂತ್ ಕುಮಾರ್ ಥರ ಹಾಡಿ ಆ ರೀತಿ ಎಂಜಾಯ್ ಮಾಡ್ತಾ ಇದ್ವಿ ನಾವು ಹಾಡುಗಳನ್ನು ಆಡ್ತಾ ಅಂತ ಹೇಳಿ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಹುಶಃ ಇವತ್ತು ಈ ಟ್ರೆಂಡ್ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತಿನವರ ಹಾಡುಗಳನ್ನು ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಹಬ್ಬನ ಎಂಜಾಯ್ ಮಾಡ್ತಾರೆ. ಹಾಗೆ ವೀರೇಶ್ ಅಗಸನಕಟ್ಟೆ ಇಲ್ಲಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅವಾಗಲೂ ಇವಾಗಲೂ ನಮಗಂತೂ ಒಂದೇ ಥರ ಇದೆ ಮೇಡಮ್, ನಾವು ಆಚರಣೆ ಮಾಡೋದು, ನಾವು ನಮ್ಮ ಮನಸ್ಥಿತಿಗಳು ಬದಲಾಗಿದೆ ಅಷ್ಟೇ, ಆಚರಣೆ ಮಾತ್ರ ಚೇಂಜ್ ಆಗಿಲ್ಲ, ನಾವು ಬದಲಾಗಿದ್ದೀವಿ ಅಂತ ಅನಿಸುತ್ತೆ ಅಂತ ಹೇಳಿ ಏನೋ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ ಇವತ್ತು ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಹೌದಲ್ವೇ, ಬಿಸ್ನೆಸ್ ಇವತ್ತು ಪ್ರತಿಯೊಂದರಲ್ಲೂ ಹುಡುಕೋಬಹುದು ನಾವು. ಹಾಗೆ ಸಂದೇಶವನ್ನು ಕಳಿಸಿ ಹಾಡುಗಳ ಪ್ರಸಾರಕ್ಕೆ ರಿಕ್ವೆಸ್ಟ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ

ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಗುಡ್ ಗುಬ್ಬಿಯಿಂದ ರಿಕ್ವೆಸ್ಟ್ ಮಾಡಿದ್ದಾರೆ, ನಮಗೂ ಒಂದು ಹಾಡು ಪ್ರಸಾರ ಆಗಲಿ ಅಂತ ಹೇಳಿ ಕೊಪ್ಪಳದಿಂದ ಮಂಗಳೇಶ ಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ದಿನಗಳು ಕಳೆದಂತೆ ಹಬ್ಬಗಳ ರಿವಾಜು ಕೂಡ ಬದಲಾಗ್ತಾನೆ ಇದೆ. 10 ವರ್ಷಗಳ ಹಿಂದೆ ಇದ್ದಂತ ಸಡಗರ ಈಗ ಇಲ್ಲ. ಹಿಂದೆ ಊರಿಗೆ ಒಂದೇ ಗಣೇಶ ಕೂರಿಸ್ತಾ ಇದ್ರು, ಆದರೆ ಈಗ ಗಲ್ಲಿಗೊಂದು ಬೀದಿಗೊಂದು ಕೂರಿಸಿ ಒಂದೇ ದಿನ ಬಿಡ್ತಾರೆ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲದೆ. ಹಾಗೆ ನಮ್ಮ ಊರಿನಲ್ಲಿದ್ದಾಗ ಕೋಲಾಟ, ಗೆಜ್ಜೆ ಕುಣಿತ, ನಾಟಕ, ಎತ್ತಿನಗಾಡಿಲಿ ಮೆರವಣಿಗೆ, ಮಂಗಳವಾದ್ಯ ಇರ್ತಿತ್ತು. ಒಂದೇ ಗಣೇಶ, ನಾವೆಲ್ಲ ಒಂದೇ ಅನ್ನೋ ಥರ ಇರ್ತಾ ಇತ್ತು. ಆದರೆ ಈಗ ಅದಿಲ್ಲ. ಆಚರಣೆ ಇದೆ, ಆಡಂಬರ ಇದೆ, ಅಷ್ಟೇ ಈಗ ಅಂತ ಹೇಳಿ ಸತೀಶ್ ಗೌಡರು ಕಡುವಿನ ಹೊಸಹಳ್ಳಿ ಅರಕಲ್ಗೋಡು ಇಂದ ಹೇಳ್ತಿದ್ದಾರೆ. ಖಂಡಿತ ನಿಮ್ಮ ಮಾತು ಸತ್ಯ. ನಮ್ಮ ಬಾಲ್ಯದ ಗಣಪತಿ ಹಬ್ಬಕ್ಕೂ ಈಗಿನ ಹಬ್ಬಕ್ಕೂ ತುಂಬ ವ್ಯತ್ಯಾಸ ಇದೆ. ಕಾಲ ಬದಲಾದಂತೆ ನಾವು ಬದಲಾಗಲೇಬೇಕಲ್ವೇ ಅಂತ ಹೇಳಿ ಸುಂದರ ಹಾಡುಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಭೋಜರಾಜ್ ಕಾಮನಳ್ಳಿ ಪಂಜಾಬಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗೂ ಒಂದು ಹಾಡು ಪ್ರಸಾರಿಸಿ ಅಂತ ಭಾವನಾ ರವಿ ಶಿರಾ ತುಮಕೂರಿನಿಂದ ರಿಕ್ವೆಸ್ಟ್ ಮಾಡಿದ್ದಾರೆ. ಎಸ್, ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ 21 ಗಣಪತಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಪಡಿತಾ ಇದ್ವಿ. ನಾವಂತೂ 101 ಗಣಪತಿ ಹುಡುಕೊಂಡು ಹೋಗ್ತಾ ಇದ್ವಿ. ಅದು ಈಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಶೋಭಾ ಬಿ ಪಿ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಒಂದು ಹಾಡು ಬರಲಿ ಅಂತ ಪ್ರಮೋದ್ ಶರಾವತಿ ನಗರ ಶಿವಮೊಗ್ಗ ಇಂದ ಸಂದೇಶ ಕಳಿಸಿದ್ದಾರೆ. ಜಯಪಟ್ಟ ಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ನೀವು ಹೇಳಿದ ಹಾಗೆ ಗೌರಿ ಗಣೇಶ ಹಬ್ಬದ ಹುರುಪು ಉತ್ಸಾಹ ನಾವು ಚಿಕ್ಕವರಿದ್ದಾಗ ಇತ್ತು, ಆದರೆ ಇಂದಿನ ಮಕ್ಕಳಿಗೆ ಹಬ್ಬದ ಉತ್ಸಾಹ ಇರೋದೇ ಇಲ್ಲ. ಹಬ್ಬಗಳು ಬರುತ್ತವೆ ಅಂದಾಗ ನಾವೆಲ್ಲ ಎಷ್ಟು ಬ್ಯುಸಿ ಆಗ್ತಿದ್ವಿ, ಖುಷಿ ಪಡ್ತಾ ಇದ್ವಿ. ಆದರೆ ಇದೆಲ್ಲ ಇವತ್ತಿನ ಮಕ್ಕಳಿಗೆ ಅಷ್ಟೊಂದು ಖುಷಿ ಅನ್ನೋದು ಕಾಣೋದಿಲ್ಲ, ಕಡಿಮೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಹೌದು. ಸಂದೇಶವನ್ನು ಕಳಿಸಿ ಎಸ್ ಹಬ್ಬದ ಶುಭಾಶಯವನ್ನು ಹೇಳ್ತಾ ಇರುವಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮಗೂ ಕೂಡ ಪ್ರತಿ ಶುಭಾಶಯಗಳು. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಊರಿನ ಶಾಲೆಯಲ್ಲಿ ಮಾತ್ರ ಗಣೇಶನ ಮೂರ್ತಿ ಕೂರಿಸಿ ದಿನಾಲು ಪೂಜೆ ಮಾಡಿ ಪಾಠ ಪ್ರಾರಂಭ ಮಾಡ್ತಾ ಇದ್ರು. ಗಣೇಶನ ವಿಗ್ರಹ ಒಂದೇ ರೀತಿ ಭಂಗಿ ಹೊಂದಿರ್ತಾ ಇದ್ರು. ಆದರೆ ಈಗ ವಿಧ ವಿಧ ಭಂಗಿಗಳಲ್ಲಿ ನಿಂತಿರುವಂಥದ್ದು, ನೃತ್ಯ ಮಾಡ್ತಿರುವಂಥದ್ದು, ಗಣೇಶನ ಮೂಲ ರೂಪವನ್ನೇ ಬದಲಾಯಿಸಿ ಕೂರಿಸ್ತಾರೆ. ಹಾಗಿದೆ ಇವತ್ತಿನ ಆಚರಣೆ, ಅವತ್ತಿನ ಖುಷಿ, ಆದರೆ ಇವತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲಿಯಿಂದ ವಾಲ್ಮೀಕಿ ಮರಿಲಿಂಗಪ್ಪ ಅವರು ಸಂದೇಶ ಕಳಿಸಿ ಹೇಳ್ತಿದ್ದಾರೆ. ವಿಧ ವಿಧವಾದಂಥ ಸೆಟ್ಗಳನ್ನು ನಿರ್ಮಾಣ ಮಾಡಿ ನಾವು 1985 ಗಣೇಶನ ಕೂರಿಸ್ತಾ ಇದ್ವಿ. ವಾರಗಳ ಕಾಲ ನಡೀತಾ ಇತ್ತು ಅವತ್ತಿನ ಗಣೇಶನ ಆಚರಣೆ. ಆದರೆ ಇವತ್ತೆಲ್ಲವೂ ಕೂಡ ಬದಲಾಗಿದೆ. ಪಾಪ್ ಗಣೇಶನನ್ನ ಕೂರಿಸ್ತಾರೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಹಬ್ಬದ ಆಚರಣೆ ತಿನಿಸು ಎಲ್ಲವೂ ವಿಶೇಷವಾಗಿರ್ಬೋದು, ಆದರೆ ಬಾಲ್ಯದ ನೆನಪು ಮಾತ್ರ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶಾಂತಾಚಾರ ಬಡಿಗೆರ ಹರಿಹರ ಕೊಕ್ಕನೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಒಂದು ಹಾಡು ಬರಲಿ ಅಂತ ಹೇಳಿ ನಾಗರಾಜ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಹಾಡು ಕೂಡ ಪ್ರಸಾರ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿರೋದು ಹಂಪಿಯಿಂದ ಜಾಫರ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಎಸ್, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಕೃಷ್ಣ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಆಗ ಇದ್ದಂಥ ಉತ್ಸಾಹ, ಗಣೇಶನ ಹಬ್ಬದ ಆಚರಣೆ ತುಂಬ ಚೆನ್ನಾಗಿತ್ತು. ಆದರೆ ಈಗ ಅಷ್ಟೊಂದು ಉತ್ಸಾಹ ಇಲ್ಲ. ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ತರಬೇಕು, ಭಾಳ ದೂರಕ್ಕೆ ಹೋಗಬೇಕು ಯಾವುದೇ ಐಟಮ್ ಖರೀದಿ ಮಾಡೋದಕ್ಕೂ. ಆಗಲೇ ಎಲ್ಲವೂ ಸುಲಭವಾಗಿ ನಮ್ಮ ಹತ್ರನೇ ಸುತ್ತಮುತ್ತಾನೇ ಸಿಗ್ತಾ ಇತ್ತು, ಮೊದಲಿದ್ದ ಹಾಗೆ ಈಗಿಲ್ಲ ಅಂತ ಪದ್ಮಜ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಬಹುತೇಕರ ಅಭಿಪ್ರಾಯ ಒಂದೇ, ಅವತ್ತಿನ ಆಚರಣೆಗೂ ಇವತ್ತಿನ ಆಚರಣೆಗೂ ತುಂಬಾ ವ್ಯತ್ಯಾಸ ಇದೆ ಅನ್ನುವಂಥದ್ದು. ಆಗಿದ್ದಂಥ ಉತ್ಸಾಹ, ಸಡಗರ, ಸಂಭ್ರಮ ಇವತ್ತಿನ ಮಕ್ಕಳಲ್ಲಿ ಕಾಣೆ ಆಗ್ತಾ ಇದೆ. ಆದರೆ ಅವತ್ತು ಊರಿಗೊಂದೇ ಗಣೇಶ ಅನ್ನೋದು, ನಾವೆಲ್ಲರೂ ಒಂದೇ ಅನ್ನೋದನ್ನು ತೋರಿಸ್ತಾ ಇತ್ತು ಅಂತ ಹೇಳಿ ಒಬ್ಬರ ಸಂದೇಶ ಬಹಳ ಚೆನ್ನಾಗಿತ್ತು. ಇವತ್ತು ಎಲ್ಲವೂ ಬೇರೆ ಬೇರೆ ಆಗಿಬಿಟ್ಟಿದೆ. ಆದರೂ ಕೂಡ ನಮ್ಮ ಗಣಪ ನಮಗೆ ಬಹಳನೇ ಇಷ್ಟ. ಹಾಗಾಗಿ ಗಣೇಶ ಹಬ್ಬದ ಆಚರಣೆ ಎಲ್ಲ

ಮನಸ್ಸಿಗೂ ಕೂಡ ಖುಷಿಯನ್ನು ತರುವಂಥದ್ದು. ಆ ಖುಷಿ ಮಾತ್ರ ಯಾವತ್ತಿಗೂ ಬದಲಾಗದಿರಲಿ ಅಂತ ಹೇಳ್ತಾ ಸದ್ಯಕ್ಕೆ ನಾಳೆಯ ಹಬ್ಬಕ್ಕೆ ಮುಂಚಿತವಾಗಿ ಇಂದೇ ನಿಮಗೆ ಶುಭಾಶಯಗಳನ್ನು ಅರ್ಪಿಸ್ತಾ ಸದ್ಯಕ್ಕೆ ನಾನು ಸ್ಟುಡಿಯೋಯಿಂದ ಟಟಾ ಬಾಬಾಯ್ ಹೇಳ್ತಾ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಗುರುವಾರ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಗಮನವಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ಆಕಾಶವಾಣಿ ವಿಜಯಪುರ ಕೇಂದ್ರ, ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ. ಸಮಯ ಆಗಿದೆ 5:45. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನ ಆರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷಿ ಶಶಿಧರ್ ಕುಸುರ್ ಹೇಳುವ ಆತ್ಮೀಯ ಶುಭ ಸಂಜೆ.

0: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
2: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಆತ್ಮೀಯರೇ, ನಾವು ನೀವು ಎಲ್ಲ ನಾಳೆ ಗಣೇಶ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸಮಸ್ತ ಕೇಳುಗರೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆದಷ್ಟು ಎಲ್ಲರೂ ಪರಿಸರ ಸ್ನೇಹಿ ಗಣಪನನ್ನು ಪೂಜಿಸೋಣ, ಹಾಗೆ ಶಬ್ದ ಮಾಲಿನ್ಯ ಹಾಗೂ ಪರಿಸರ ಮಾಲಿನ್ಯವನ್ನು ತಡೆಗಟ್ಟೋಣ ಅಂತ ಹೇಳ್ತಾ, ಇವತ್ತು ರಾಷ್ಟ್ರೀಯ ಅಜ್ಜ ಅಜ್ಜಿಯರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕೇಳುಗರು ಈ ವಿಷಯದ ಬಗ್ಗೆ ಅಂದರೆ ತಮ್ಮ ಬಾಲ್ಯದಲ್ಲಿ ಅಜ್ಜ ಅಜ್ಜಿಯರ ನೆನಪುಗಳನ್ನು, ಒಳ್ಳೆಯ ಘಟನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡು ಮಾತನಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಅಥವಾ 270-350. ಎಸ್ಟಡಿ ಕೋಡ್ ಸಂಖ್ಯೆ 08352.

0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ ಮೇಡಮ್, ನಾವು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಕಾತಿ ಅಂತ.
0: ನಮಸ್ತೆ, ಮಾತಾಡಿ ಸರ್.
1: ನಮಸ್ಕಾರ ಮೇಡಮ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ತಮಗೂ ಕೂಡ ಶುಭಾಶಯ.
1: ನಾಳೆ ಗಣೇಶನ ಹಬ್ಬ, ಎಲ್ಲ ಪ್ರಪಂಚದಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲ ವಿಘ್ನಗಳನ್ನು ತೊಳೆದು ಹಾಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಮೇಡಮ್.
0: ಓಕೆ.
1: ಇವತ್ತು ಸಬ್ಜೆಕ್ಟು ವಿಶ್ವ ಅಜ್ಜ ಅಜ್ಜಿಯಂದಿರ ದಿನ ಅಂತ ಹೇಳಿದ್ರಿ.
0: ಹೌದು.

0: ಮನೆಯಲ್ಲಿ ಹಿರಿಯರು ದೇವರ ಸಮಾನ ಮೇಡಮ್.
1: ಹೌದು,
0: ದೇವರ ಪ್ರತಿರೂಪ ಅವರೇ.
1: ಹೌದು, ಖಂಡಿತ.
0: ನಾವು ಅಜ್ಜ ಅಜ್ಜಿಯಂದ್ರನ್ನ ಹೆಚ್ಚು ಜಾಗರೂಕತೆಯಿಂದ ನೋಡ್ಕೋಬೇಕು. ಅವರಿಗೆ ಮನಸ್ಸಿಗೆ ನೋವು ಆಗಲ್ಲ ಹರಿದಾಗೆ ನೋಡ್ಕೋಬೇಕು.
1: ಹೌದು,
0: ದೇವರು ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನ ಇದು ಅವರ ದೇವರ ಸ್ವರೂಪ ಅಂತ ಹೇಳ್ತಾರೆ.
1: ಹೌದು,
0: ನಾವು ದೇವಸ್ಥಾನದಲ್ಲಿ ಹೋಗಿ ದೇವರ ಸೇವೆ ಮಾಡೋ ಬದಲು ಅವರ ಸೇವೆ ಮಾಡಿದರೆ ದೇವರಿಗೆ ಮುಟ್ಟತ್ತೆ.
1: ಖಂಡಿತ ಖಂಡಿತ. ಹೌದು,
0: ಅವರು ಅಜ್ಜ ಅಜ್ಜಿಯಂದರು ಹಳೆಯ ಕಥೆಗಳನ್ನ ಹೇಳ್ತಾರೆ ಮೇಡಮ್, ಪುರಾಣ ಪುಣ್ಯ ಕಥೆಗಳನ್ನ ಹೇಳ್ತಾರೆ.
1: ಹೌದು,
0: ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿಯವರ ತಾಯಿ ನಮಗೆ ಕಥೆಗಳನ್ನ ಹೇಳ್ತಿದ್ರು, ತಮ್ಮ ಅನುಭವಗಳನ್ನ. ಕೃಷ್ಣ ಕತೆ ಹೇಳ್ತಿದ್ರು, ಆಮೇಲೆ ನರಸಿಂಹ ಕಥೆಯನ್ನ ಹೇಳ್ತಿದ್ರು, ಆಮೇಲೆ ಸಾಯಂಕಾಲ ಹೊತ್ತು ಹೊಚ್ಚಲ ಪೂಜೆಗೆ ಕೈ ಮುಗಿಬೇಕು ಅಂತ ಹೇಳ್ತಿದ್ರು.
1: ಆಮೇಲೆ ನಮ್ಮ ಜೀವನದಲ್ಲಿ ನಾವು ಇರೋ ತನಕನೂ ಕೂಡ ನೆನಪಿರುತ್ತೆ ಅದು. ನಾವು ಬಾಲ್ಯದಲ್ಲಿ ನಮ್ಮ ಅಜ್ಜ ಅಜ್ಜಿಯಂದ್ರ ಜೊತೆಗೆ
0: ಅವ್ರು ಏನ್ ಹೇಳ್ತಿದ್ರು, ತಮ್ಮ ಅನುಭವಗಳನ್ನ ಹೇಳ್ತಿದ್ರು, ನಾವು ಅದ್ರ ಹಾಗೆ ನಡೆದ್ರೆ ಖಂಡಿತ ಜಯ ಸಿಗತ್ತೆ.
1: ಹೌದು, ಖಂಡಿತ ಖಂಡಿತ. ಹೌದು,
0: ಮತ್ತೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಮ್ಮ ತಾಯಿಯವರ ಅಮ್ಮ, ನಾವು ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ತಾ ಇದ್ರು. ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಸಹಾಯವನ್ನ
1: ಮಾಡ್ಬೇಕು. ಹೌದು
0: ಅಂತ. ಈಗ ನಾವು ಎಷ್ಟು ಅವರ ಕಾಳಜಿ ತಗೋತೇವೋ ಅಷ್ಟು ನಮಗೆ
1: ಒಳ್ಳೇದು. ಹೌದು, ಖಂಡಿತ.
0: ಯಾಕಂದ್ರೆ ಅವರು ಆಡಿದ ವಾಕ್ಯ ದೇವರ ಸಮಾನ.
1: ಹೌದು, ಆಮೇಲೆ ಅವರ ಆಶೀರ್ವಾದ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ ರಾಘವೇಂದ್ರ ಅವರೇ.
0: ಅವರ ಆಶೀರ್ವಾದ ಮತ್ತೆ ಶಾಪ ಎರಡು ಮೇಡಮ್.
1: ಹೌದು ಹೌದು, ಖಂಡಿತ. ನಿಜ ನಿಜ ನಿಜ.
0: ಅವರು ಏನು ಆಶೀರ್ವಾದ ಮಾಡ್ತಾರೆ ಮೇಡಮ್, ನಮಗೆ ಇರೋ ತನಕ ಅದು ನಮಗೆ ಅನುಭವ ಆಗತ್ತೆ.
1: ಹೌದು ಹೌದು ಹೌದು.
0: ಹಿಂಗಾಗಿ ಹಿರಿಯರಿಗೆ ನಾವು ಹೆಚ್ಚು ಅವರಿಗೆ ಭಕ್ತಿ ತೋರಿಸ್ಬೇಕು ಮೇಡಮ್. ನಾವು
1: ಓಕೆ, ಧನ್ಯವಾದ.
0: ನಾವು ತಗೋಬೇಕು.
1: ಧನ್ಯವಾದ ಧನ್ಯವಾದ ಜಗತಿಯವರೇ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ಥ್ಯಾಂಕ್ ಯು ಮೇಡಮ್.

0: ಹಲೋ, ಆಕಾಶವಾಣಿ ವಿಜಯಪುರ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು
1: ವಾಯ್ಸ್ ಕೇಳಿಸ್ತೈತೆ ಮೇಡಮ್?
0: ಹೇಳಿ.
1: ಕೇಳಿಸ್ತೈತೆ ಮೇಡಮ್?
0: ಹಾ, ಕೇಳಿಸ್ತಾ ಇದೆ, ಮಾತಾಡಿ.
1: ನನ್ನ ಹೆಸರು ಮಲ್ಲಪ್ಪ ಚಿಕ್ಕಲಿಕೆ ಅಂತ ಹೇಳಿ ಮೇಡಮ್. ತಾಜ್ಪುರದಿಂದ ರೀ, ತಿಕೋಟ ತಾಲೂಕು ವಿಜಯಪುರ ಜಿಲ್ಲೆ ರೀ.
0: ಹಾ, ಓಕೆ, ಮಾತಾಡಿ.
1: ಮಲ್ಲಪ್ಪ ಚಿಕ್ಕಲಿಕೆ ಅಂತ ಹೇಳಿ ಮೇಡಮ್.
0: ಹಾ, ಮಲ್ಲಪ್ಪ ಚಿಕ್ಕಲಿಕೆ ಅವರಿಗೆ ಮಾತಾಡಿ, ತಾಜ್ಪುರದಿಂದ
1: ಮೇಡಮ್.
0: ಅಲ್ವಾ? ಹಾ, ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ.
1: ಹಾಂ ರೀ ಮೇಡಮ್.
0: ಮಾತಾಡಿ, ಇವತ್ತು ಅಜ್ಜ ಅಜ್ಜಿಯರ ದಿನ.
1: ಅಜ್ಜ ಅಜ್ಜಿಯರ ದಿನ ರೀ. ಹಿರಿಯರಿಗೆ ನಾವು ಗೌರವ ಕೊಡ್ಬೇಕ್ರಿ. ಹಿರಿಯರ ಏನ್ ನಮಗ ಕಲಿಸಿ ಕೊಟ್ಟಿರ್ತಾರಲ್ರಿ, ಆ ಹಾದಿಯೊಳಗೆ ನಾವು ಹೋಗ್ಬೇಕ್ರಿ. ಮತ್ತ ಮನೆಯಲ್ಲಿ ಸಂಸ್ಕೃತಿ ಹೆಂಗ ಅವ್ರು ಕೊಟ್ಟಿರ್ತಾರಲ್ರಿ, ಅವ್ರ ನಾವು ಇದು ಮಾಡ್ಬೇಕ್ರಿ ಮೇಡಮ್.
0: ಅದನ್ನ ಆಚರಣೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ.
1: ಅಂದ್ರೆ ಅದೇನಂತಾರಲ್ರಿ, ಹಿರಿಯರಿಲ್ಲದ ಗುಡಿ ಇಲ್ಲ ಅಂದ್ರಿ. ಯೋ ಏನೋ ಅಂತಾರಲ್ರಿ ಮೇಡಮ್, ಹಿರಿಯರಿಲ್ಲದ ಗುಡಿ ಅಲ್ಲ, ಮನೆಯೊಳಗೆ ಹಿರಿಯರು ಬೇಕಲ್ರಿ ಮೇಡಮ್.
0: ಹೌದು, ಹಿರಿಯರು ದೇವರ ಸಮಾನ ಅಂತ.
1: ಹಿರಿಯರ ದೇವರ ಅಂದ್ರೆ ಏನ್ರಿ, ತಂದೆ ತಾಯಿ ಮೊದಲು ದೇವ್ರಿ.
0: ಹೌದು,
1: ತಂದೆ ತಾಯಿ ಮನೆಯಲ್ಲಿ ಮಕ್ಳು ಇರ್ಬೇಕ್ರಿ. ಅಜ್ಜ ಅಜ್ಜಿಯರು ಚೆನ್ನಾಗಿ ನೋಡ್ಕೋಬೇಕ್ರಿ ಮೇಡಮ್. ತಾಯಿಯೇ ಮೊದಲ ಗುರು ರೀ.
0: ಹೌದು,
1: ಈ ನಿಜವಾದ ದೇವ್ರ ಅಂದ್ರೆ ತಂದೆ ತಾಯಿನ ರೀ.
0: ಏನಾದ್ರೂ ಒಂದು ಘಟನೆ ನೆನಪಿದ್ಯಾ ನಿಮ್ಮ ಅಜ್ಜ ಅಜ್ಜಿಯರ ಜೊತೆ ಏನಾದ್ರೂ
1: ಅದು
0: ಆಟ
1: ನಾವು
0: ಆಡಿದ್ದು ಅದು
1: ಸಣ್ಣವ್ರಿದ್ದೀವಿ
0: ಇರ್ಬೋದು.
1: ಮೇಡಮ್.
0: ಹಾ,
1: ನಾವು ಶಾಲೆ ಕಲಿಯೋ ಟೈಮ್ ದಾಗ ನಮ್ಮ ಮುತ್ಯಾರ ಭಜನ ಮಾಡ್ತಿದ್ರಿ ಮೇಡಮ್. ಮುತ್ಯಾರ ಕೂಡ ನಾವೆಲ್ಲ ಹೋಗ್ತಿದ್ವಿ ರೀ ಅವ್ರ ಭಜನ. ಅದು ಅವರು ಭಜನ ಮಾಡ್ತೀವಿ, ನಾವು ಕರ್ಕೊಂಡು ಹೋಗ್ತಿದ್ರು ಮೇಡಮ್. ಅವ್ರ
0: ಓಕೆ.
1: ಜೊತೆ ಹೋಗಿ ನಾವು ಇದು ಮಾಡ್ತಿದ್ದೀವಿ ರೀ. ನಾವು ಭಜನ ಅವ್ರ ನಾವು ಕಲಿಲಿಲ್ಲ ರೀ ಮೇಡಮ್, ಕಲಿಬೇಕಾಗಿತ್ತು. ಆದ್ರೆ ಹೋಗ್ತಿದ್ದೇವ್ರಿ ಮೇಡಮ್ ಸಾಯಿ ಪಾತ್ರ ಶಾಲೆ ಕಲಿಯೋ ಟೈಮ್ದಾಗ ರೀ. ತಂದೆ ತಾಯಿ ಮತ್ತು ಗುರು ಹಿರಿಯರು ನಾವು ಬಹಳ ಗೌರವ ಕೊಡ್ತೀವಿ ಮೇಡಮ್. ಈಗಿನ ಮಕ್ಳು ಯಾರು ಕೊಡಂಗಿಲ್ರಿ.
0: ನಾವು ಅದನ್ನ ಬೆಳೆಸ್ಬೇಕು ಮಕ್ಕಳಲ್ಲಿ, ತಂದೆ ತಾಯಿ ಹಿರಿಯರಿಗೆ ಗೌರವ ಕೊಡೋದನ್ನ ನಾವು ಬೆಳೆಸ್ಬೇಕು, ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು ಅದನ್ನ.
1: ಮಕ್ಕಳಲ್ಲಿ ಬೆಳೆಸ್ಬೇಕ್ರಿ. ಮತ್ತ ನಾವು ಏನ ಕಲಿಸ್ತೀವಲ್ರಿ, ಬುದ್ಧಿ ಅದ ಮಕ್ಳು ಕಲಿತಾವ್ರಿ.
0: ಹೌದು ಹೌದು ಹೌದು,
1: ತಂದೆ ತಾಯಿ ಏನ್ ಪಾಠ ಕಲಿಸಿರ್ತಾರಲ್ರಿ ಮಕ್ಳು ಅದ ಕಲಿತಾರ್ರಿ.
0: ಅವ್ರಿಗೆ ಸಣ್ಣವ್ರ ಇದ್ದಾಗಿಂದಾನೆ ಹೇಳ್ತಾ ಹೋಗ್ಬೇಕು.
1: ಸಣ್ಣವ್ರದ್ದಾಗಿಂದ ಹೋಗ್ತಾ ಬೇಡ ಇರ್ಬೇಕ್ರಿ ಮೇಡಮ್.
0: ಓಕೆ,
1: ನಾವ್ ಏನ್ ಕಲಿಸಿ ಕೊಡ್ತೀವಿ ಅದನ್ನ ನೌಕರಿ ಮೇಡಮ್.
0: ಹೌದು ಹೌದು, ಓಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಮಲ್ಲಪ್ಪ ಅವರಿಗೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ
1: ಮೇಡಮ್ ಅವರ.
0: ಹಾ
1: ಮೇಡಮ್ ಅವರ,
0: ಹೇಳಿ.
1: ನಿಮ್ಮ ಆಕಾಶವಾಣಿ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾರೆ ಮೇಡಮ್.
0: ಧನ್ಯವಾದ.
1: ಮತ್ತೆ ಕರೆಗೊಂದು ಗೀತೆ ಹಾಕ್ತೀರಿ ಅಲ್ರಿ ಮೇಡಮ್, ಅವು ಚೆನ್ನಾಗಿ ಮೂಡಿ ಬರ್ತಾವ್ರಿ. ಮತ್ತ ಮೇಡಮ್ ಸಾಯಂಕಾಲ ಇದು ಜಾನಪದ ಸಂಗೀತ ಎಷ್ಟು ಗಂಟೆಗೆ ರೀ?
0: ಅದು 7:20 ಅಥವಾ 7:25 ಪ್ರಾರಂಭ ಆಗುತ್ತೆ.
1: ಅಂದ್ರೆ 7:20 ಮೇಡಮ್, 7:25 ರೀ?
0: 7:20 ಅಥವಾ 7:25.
1: 7:20, 7:25 ರೀ ಮೇಡಮ್.
0: ಅಲ್ಲಿಂದ ಶುರುವಾಗ
1: ನಾವು ಸುಮಾರು 1 20 ವರ್ಷ ಆಯ್ತು ರೀ ಮೇಡಮ್, ನಾವು ಆಕಾಶವಾಣಿ ಕೇಳಾಕತ್ತಿ ಮೇಡಮ್.

0: ಒಂದು ಸಂದರ್ಶನ ಇರುತ್ತೆ, ಅದು ಟೈಮ್ ಡ್ಯೂರೇಷನ್ ಎಷ್ಟಿರುತ್ತೆ ಅದಾದ್ಮೇಲೆ ಜಾನಪದ ಸಂಗೀತವನ್ನ ಪ್ರಾರಂಭ ಮಾಡ್ತೀವಿ. ಓಕೆ, ಧನ್ಯವಾದ ಚಿಕ್ಕಲಕಿ ಅವರಿಗೆ. ನಮಸ್ತೆ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ, ಹಂಪಣ್ಣ ಮಸೂತಿ ಅಂತ ವಿಜಯಪುರ.
0: ಹಂಪಣ್ಣ ಮಸೂತಿ ಅವ್ರು ಹೇಗಿದ್ದೀರಿ?
1: ಆರಾಮಿದ್ದೀರಿ ಮೇಡಮ್? ನೀವು ಹೇಗಿದ್ರಿ?
0: ನಾವು ಚೆನ್ನಾಗಿದ್ದೀವಿ ಮಸೂತಿ ಅವರೇ, ಹೇಳಿ ಮಾತಾಡಿ.
1: ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ತಮಗೂ ಶುಭಾಶಯ.
1: ನಾವು ಅಜ್ಜ ಅಜ್ಜಿ ಅಂಕರ ನೋಡಿಲ್ರಿ ನಾವು.
0: ಹೌದಾ?
1: ಹೌದ್ರಿ. ಆದ್ರೆ ಈಗ ನಾವು ಅಜ್ಜ ಅಜ್ಜಿ
0: ಆಗಿದ್ದೀರಿ. ಮೊಮ್ಮಕ್ಕಳಿದ್ದಾರೆ.
1: ಮೊಮ್ಮಕ್ಕಳಿದ್ದಾರೆ. ಮೊಮ್ಮಕ್ಕಳು ಜೊತೆ ಅಂದ್ರೆ ಅದು ನಶೀಬ್ ಬೇಕ್ರಿ ಎಲ್ಲರಿಗೆ.
0: ಹೌದು ಹೌದು.
1: ಆಟ ಆಡುವುದು ಅವ್ರ ಜೊತೆ ಸಣ್ಣ ಹುಡುಗರ ತರ ಆಗ. ಆಮೇಲೆ ಈಗ ನಮ್ದು ಬೆಂಗಳೂರದಾಗ ಇದ್ದಾಳ್ರಿ, ಮೂರು ವರ್ಷದ ಮೊಮ್ಮಗಳದಾರ್ರಿ. ಮನ್ ವಿಡಿಯೋ ಕಾಲ್ ಮಾಡಿದ್ರೆ ಮಾತಾಡಿಲ್ರಿ, ಇಟ್ಟಕೊಂಡಾಳ ನೀ ಬರಂಗಿಲ್ಲ ಅಂತ ಹೇಳಿ.
0: ಮತ್ ನೀವು ಹೋಗ್ಬೇಕು.
1: ಅದಕ್ಕೆ ನಾವು ನಾಳೆ 16ನೇ ತಾರೀಕು
0: ಕರ್ಸ್ಕೋಬೇಕು.
1: ಆಕಿ ಬಾಬಾ ಅಂತಿದ್ರಿ, ನಾವ್ ಬರ್ತೇವಮ್ಮ ಅಂತ ಹೇಳ್ತೇವ್ರಿ. ಮನ್ ವಿಡಿಯೋ ಕಾಲ್ ಮಾಡಿದ್ರೆ ಆಕಿ ಮರಿ ಹೋಗಿ ನಿಂತು ಬಿಟ್ಟಿರ್ರಿ. ಯಾಕಮ್ಮ ಅಂದ್ರ, ಏ ಇಲ್ಲ ನೀ ಬಂದೇ ಇಲ್ಲ, ಬರ್ತೀನಿ ಅಂತ ಬಂದೇ ಇಲ್ಲ ಅಂತ ಹೇಳಿ ನಾ ಮಾತಾಡಂಗಿಲ್ಲ ನಿನ್ ಜೊತೆ ಅಂತ ಹೇಳಿ.
0: ಹಂಗಂದ್ರೆ ಹೋಗ್ ಬಂದ್ಬಿಡಿ ಹಂಪಣ್ಣ ಅವ್ರೆ.
1: ಹಾ ರೀ, ಅದಕ್ಕೆ ಈಗ ನಾಳೆ ಬೆಂಗಳೂರು ಹೊಂಟೇವ್ರಿ ನಾವು. ಬೆಂಗಳೂರು 14ನೇ ತಾರೀಕಿಗೆ
0: ಹೋಗ್ಬನ್ನಿ.
1: ಮೊಮ್ಮಕ್ಳ ಜೊತೆ ಅಂದ್ರೆ ಅಜ್ಜ ಅಜ್ಜಿ ಅವರು ನಶೀಬ್ ಹೋಗ್ರಿ. ಚಲೋ ರೀ, ಅಜ್ಜ ಅಜ್ಜಿ ಹಿರಿಯರು ಮನ್ಯಾಗ ಅವ್ರು ಕಲಿಸ್ಬೇಕ್ರಿ ಎಲ್ಲ. ಅಜ್ಜ ಜೋಡಿ ಹೆಂಗಿರ್ಬೇಕು, ಅಜ್ಜಿ ಜೋಡಿ ಹೆಂಗಿರ್ಬೇಕು, ಮನ್ಯಾಗ ಹಿರಿಯರ ಜೊತೆ ಹೆಂಗಿರ್ಬೇಕು ಎಲ್ಲಾ ಕಲಿಸ್ಬೇಕಿದ್ರೆ ಮೊಮ್ಮಕ್ಳು ಅವು
0: ನೆನಸ್ಕಲಿತಾರೆ. ಹೌದು,
1: ಕಲಿತಾವ್ರಿ.
0: ಓಕೆ ಹಂಪಣ್ಣ ಅವ್ರೆ, ನಮಸ್ತೆ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ. ಬನ್ನಿ, ಇವರೆಲ್ಲರಿಗೋಸ್ಕರ ಒಂದು ಗೀತೆಯನ್ನು ಕೇಳಿ ಬರೋಣ.

ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

0: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:26:35. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲೇನಲ್ಲಿ ನೇರ ಫೋನಿನ್ ಕಾರ್ಯಕ್ರಮವನ್ನು. ನಮಸ್ತೆ ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಸಂತೋಷಿ ಶಶಿಧರ ಕುಸುರಿಯವೇ.
0: ನಮಸ್ತೆ ವೈಬಿ ಚಳ್ಳಮರದವರ.
1: ಲಿಂಗಸೂರು ತಾಲೂಕು ನವಲಿಯಿಂದ ಚಳ್ಳಮರದ ಮಾತಾಡ್ತಿರೋದು.
0: ಮಾತಾಡಿ ಸರ್.
1: ಏನ್ ಬಗ್ಗೆ ವಿಷಯ ಇವತ್ತು?
0: ಇವತ್ತು ರಾಷ್ಟ್ರೀಯ ಅಜ್ಜ ಅಜ್ಜಿಯರ ದಿನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ
1: ನೋಡ್ರಿ. ಅವರು ಮರದ ಬೇರಿದ್ದಂಗ ಅವರು. ಆ ಬೇರಿನಿಂದ ಸಿಗತಂತ ಚಿಗುರುಗಳು, ಹೂಗಳು, ಹಣ್ಣುಗಳು, ಕಾಯಿಗಳು, ಟೊಂಗಿಗಳು, ಆ ಬೇರ್ ಚೆನ್ನಾಗಿದ್ರೇನೆ ಎಲ್ಲ ಗಿಡ ಚೆನ್ನಾಗಿರುತ್ತೆ.
0: ಹೌದು.
1: ಹಾಗೆ ಹಿರಿಯರಿಲ್ಲದ ಮನೆ ಅಲ್ಲ, ಗುರು ಇಲ್ಲದ ಮಠ ಅಲ್ಲ. ಅನುಭವದ ಸಂಪತ್ತಿನ ಭಂಡಾರಗಳು ಅವು
0: ಹಿರಿಯರು.
1: ಮುಂದಿನ ಪೀಳಿಗೆಗೆ ಆಧಾರ ಸ್ತಂಭಗಳು. ಅವ್ರನ್ನ ಸರಿಯಾಗಿ ನಾವು ನೋಡ್ಕೊಳ್ಳದಿದ್ರೆ ಮುಂದೆ ನಾವು ಬಹಳಷ್ಟು ಕಷ್ಟವನ್ನ ಅನುಭವಿಸಬೇಕಾಗ್ತದೆ. ಯಾವುದೇ ವಸ್ತು ಇಲ್ಲದಾಗ ಅದರ
0: ಬೆಲೆ
1: ಮೌಲ್ಯ ಗೊತ್ತಾಗುತ್ತೆ.
0: ಈಗ
1: ಅವ್ರು ಏನ್ ಹೇಳ್ತಾರ, ಯಾಕೆ ಹೇಳ್ತಾರ ಅಂತ ತಿಳ್ಕೊಂಡ್ರೆ ಅಪಾರ ಜ್ಞಾನಿ ಆಗ್ತಾರ ಮನುಷ್ಯ.
0: ಹೌದು.
1: ಅವ್ರು
0: ಹೇಳಿದ್ದನ್ನ ಕೇಳೋ ತಾಳ್ಮೆ ನಮ್ಮಲ್ಲಿ ಇರ್ಬೇಕು ಅಂತ.
1: ತಾಳಿದವನು
0: ಬಾಳಿಯನು. ಖಂಡಿತ. ಹೌದು.
1: ಅವ್ರು ಯಾಕೆ ಹೇಳ್ತಾರೆ, ನನ್ನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಮಂಚ ಚೆನ್ನಾಗಿ ಬಾಳಿ ಬೆಳಗ್ಲಿನ ಒಂದು ಉದ್ದೇಶಕ್ಕೆ ಹೇಳ್ತಿರ್ತಾರೆ. ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನ

0: ನಲ್ಲಿ ಚೂಡಾಮಣಿಯಾಗು ಕಂದಯ್ಯ, ನೀ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಯಾಕೆ ಹೇಳ್ತಾರೆ? ನೀನು ಇಲ್ಲಿ ಹುಟ್ಟೋದು, ಮನುಷ್ಯ ಹುಟ್ಟೋದು ಮುಖ್ಯ ಅಲ್ಲ. ಹುಟ್ಟಿದ ಮೇಲೆ ಏನ್ ಮಾಡಿದೆ, ಏನ್ ಸಾಧನೆ ಮಾಡಿದೆ, ಜೀವನ ಸಾರ್ಥಕ ಆತ ಅದನ್ನ ತಿಳ್ಕೋಬೇಕಾದ್ರ ಹಿರಿಯರ ನುಡಿಗಳನ್ನ ನಾವು ಪಾಲಿಸ್ಬೇಕಾಗ್ತದೆ. ನಾವು ಕೂಡ ಇದ್ದಾಗ ಅವರನ್ನ ಬಹಳ ಶ್ರೇಷ್ಠ ಒಂದು ಘನತೆಯಿಂದ ನೋಡ್ಕೊಳ್ಬೇಕು. ನಾನು ಎಷ್ಟೋ ಸಲ ಹೇಳಿನ್ರಿ, ಈಗ ಅವ್ರು ಎಲ್ಲ ಆಸ್ಪತ್ರೆಗೆ ಹೋಗ್ಬೇಕಾದ್ರ ಅಮ್ಮ ಚೆನ್ನಾಗಿ ಸ್ವಲ್ಪ ಕಾಲು ಆ ಆಟೋದಾಗ ಹತ್ತಕ್ ಆಗಲ್ಲ ಅವಾಗ, ಹೆಂಗಾರ ಕಾಲು ಕೇಳದ ಸರ್, ಅದು ಬೆದರ್ಸ್ಬಾರ್ದು, ಸ್ವಲ್ಪ ಈ ಕಡೆ ಇಡಮ್ಮ ಚೆನ್ನಾಗಿ. ಅವ್ರಿಗೇನಾಗುತ್ತ, ಎಷ್ಟು ಖುಷಿ ಆಗ್ತದೆ,
1: ಖುಷಿ ಆಗುತ್ತೆ.
0: ಇದು ನಾವು ಬಿರುಸಾದ ಮಾತುಗಳನ್ನ ಅವ್ರಿಗೆ ಅವ್ರಿಗೆ ನಾವು ಹೇಳಿಬಿಟ್ರೆ ಆಸ್ಪತ್ರೆಗೆ ಹೋಗೋ ಮುಂಚೆನೆ ಅವ್ರಿಗೆ ಸಾವು ಬಂದ್ಬಿಡ್ತದೆ.
1: ಆಮೇಲೆ ಅವ್ರ ಮನಸ್ಸು ಕೂಡ ಮೃದು ಆಗಿರುತ್ತೆ.
0: ಅವ್ರಿಗೆ ನಮ್ ಕಠೋರವಾದ ಮಾತುಗಳು ಯಾಕೆ ಬದುಕ್ಬೇಕಂತೇಳಿ ಮನುಷ್ಯರಿಗೆ ಬಿಡ್ತಾರೆ. ಅದನ್ನ ನಾವು ಮುಂದೆ ಏನ್ ಮಾಡ್ತೀವಿ, ಕಣ್ಣೀರ್ ಇಟ್ಕೊಂಡು ಅಳ್ಕೋ ಅಂತ ಕೂತಿರ್ತ ಅವ್ರು ಇಲ್ದಾಗ. ಎಷ್ಟ್ ನಾ ಚೆನ್ನಾಗಿದ್ರು, ಎಷ್ಟ್ ಹೇಳ್ತಿದ್ರಲ್ಲ, ಏನ್ ಮಾಡ್ತಿದ್ರಲ್ಲ, ನಾನು ಏನ್ ಮಾಡಿಬಿಟ್ಟೆ ಅಂತ
1: ಅವರು ಅನುಭವದ ನುಡಿಗಳನ್ನ ಹೇಳ್ತಿರ್ತಾರೆ. ನಾವು ಅನುಭವ ತಗೊಂಡಿರಲ್ಲ, ಬಟ್ ಅವ್ರ ಅನುಭವದ ನುಡಿಗಳನ್ನ ನಾವು ಕೇಳ್ಬೇಕು.
0: ಅವ್ರಿಗಿದ್ದಾಗ ಒಳ್ಳೊಳ್ಳೆ ಊಟಗಳನ್ನ ಕೊಡೋದಾಗ್ಲಿ, ಅವ್ರಿಗೆ ಏನೋ ಕೇಳ್ತಾರೆ, ಎಲ್ಲ ಆಸೆಗಳನ್ನ ತೀರೋಸೋದ್ ಮಾಡ ಸತ್ ಮೇಲೆ ಅವ್ರ ಕುಣಿ ಮೇಲೆ ಮಾಡಿಡಕ್ ಹೋತಾರ,
1: ಏನ್ ಪ್ರಯೋಜನ ಇಲ್ಲ. ಹೌದು
0: ಹೌದಲ್ರಿ, ಅದಕ್ಕೆ ಮಿಂಚೋಗ ಮಾತ್ ಮಿಂಚೋದ ಮೇಲೆ ಕಲಿಸುವುದಕ್ಕಿಂತ ಆ ಹಿರಿಯರ ಅನುಭವದ ನುಡಿಗಳನ್ನ ಕೇಳಿದ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಮತ್ತೆ ನಾವು ಕೂಡ ನೋವು ಒಂದು ಸಜ್ಜಿ ಅಜ್ಜ ಆಗ್ತೀವಿ. ನಾನು ಮಾಡಿದ್ದು ಒಳ್ಳೆ ಕೆಲಸ ಇತ್ತಂದ್ರ ನನಗ್ ಮುಂದದು ಒಳ್ಳೇದ್ ಹಾಗೆ ಆಗ್ತದೆ. ಇದು ಜಗದ ಸತ್ಯ ಇದು.
1: ಹೌದು, ಕಟ್ಟಿಟ್ಟ ಬುತ್ತಿ ನಾವು ಒಳ್ಳೆ ಕೆಲಸ. ಹೌದು,
0: ನೀವು ಒಂದಿವಸಕಲ್ಲ ಅಂತ ಒಂದು ಪ್ರಾಯಕ್ಕೆ ಬರ್ತೀರಲ್ಲ.
1: ಹೌದು ಹೌದು ಹೌದು.
0: ಮತ್ತೆ ಅದನ್ನ ಅನುಭವ ನಿಮಗಿಲ್ಲ.
1: ಹೌದು,
0: ಅವ್ರು ಇಷ್ಟೆಲ್ಲ ನನಗೆ ಇವತ್ತ ಇಷ್ಟ ಮಟ್ಟಕ್ಕೆ ಬರಬೇಕಾದ್ರೆ ಅವರೇ ನನಗ್ ಕಾರಣ ಅಂತ ನಾನ್ ತಿಳ್ಕೊಳ್ಳಲ್ಲ. ಹೌದಲ್ರಿ, ಯಾರೋ ಮಾತ್ ಕೇಳಿ ನಾನು ಅಹಂನಿಂದ ಮೆರಿತೀನಲ್ಲ.
1: ಹೌದು ಹೌದು,
0: ಆ ವಸ್ತು ಇಲ್ಲದಾಗ ನಿನಗ್ ಗೊತ್ತಾಗ್ತದ. ಅದಕ್ಕೆ ದಯವಿಟ್ಟು ಹಿರಿಯರನ್ನ ಆಧಾರದಿಂದ ಅವ್ರಿಗೆ ಏನು ಬೇಕಾಗಿಲ್ರಿ, ನಮ್ಮ
1: ಪ್ರೀತಿಯ
0: ಆನಂದದ ಪ್ರೀತಿಯ ಮಾತುಗಳೇ ಅವರಿಗೆ ಆಸ್ತಿ, ಅವರಿಗೆ ಜೀವನ ಸಾಗಿಸ್ಲಿಕ್ಕೆ ಒಂದು ಸಂತೋಷದಾಯಕ.
1: ಹೌದು ಹೌದು,
0: ಇಷ್ಟು ಮಾಡಿ ಸಾಕು, ನೀವೇನ್ ಅವ್ರಿಗೆ ಏನು ಕೊಡಬೇಕು,
1: ಪ್ರೀತಿ ಮತ್ತೆ ಕಾಳಜಿ ಇಷ್ಟಿದ್ಬಿಟ್ರೆ ಅವರು
0: ಆನಂದವಾಗಿ ಅವರು ನೂರ್ ಕಾಲ ಬಾಳ್ತಾರ್ರಿ.
1: ಹೌದು ಹೌದು ಹೌದು,
0: ಏನ್ರಿ ಅದಕ್ಕೆ ಒಳ್ಳೆ ವಿಷಯವನ್ನ ಇಟ್ಟಿದ್ರಿ. ಸರ್ವರು ಪ್ರತಿಯೊಬ್ಬರು ರೇಡಿಯೋ ಕೇಳುಗರು ತಮ್ಮ ಮನೆಯಲ್ಲಿರುವಂತ ಹಿರಿಯರನ್ನ ದಯವಿಟ್ಟು ಸರಿಯಾಗಿ ನೋಡಿಕೊಳ್ಳಿರಿ ಅಂತ ಎಲ್ಲ ಕೇಳುಗರಲ್ಲಿ ನಾನು ಬೇಡ್ಕೊಳ್ತೀನಿ.
1: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ವೈಬಿ ಚಳ್ಳಮರದವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ಮಾನವ ಜೀವನ ನೀವು ಹುಟ್ಟಿದ್ಕೂ ಸಾರ್ಥಕ ಆಗ್ತದೆ.
1: ನಮಸ್ತೆ ಸರ್. ನಮಸ್ತೆ. ಆಕಾಶವಾಣಿ ವಿಜಯಪುರ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ನಾವು ತಾಜ್ಪುರದಿಂದ ಶಿವಶರಣ ಸೌದಿ ಅಂತ ಮೇಡಮ್.
1: ಶಿವಶರಣ ಸೌದಿ ಅವರು ಹೇಗಿದ್ದೀರಿ?
2: ಆರಾಮಿದ್ದೀವಿ ಮೇಡಮ್, ತಾವಾಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ ಸೌದಿ ಅವರೇ. ಮಾತಾಡಿ, ಇವತ್ತು ಅಜ್ಜ ಅಜ್ಜಿ ಅಂತರ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ.
2: ಹೌದ್ರಿ ಮೇಡಮ್, ಅಜ್ಜ ಅಜ್ಜಿಯರ ದಿನ ಇವತ್ತು. ಅಜ್ಜಿ ಇಲ್ಲದ ಮನೆ ಅಲ್ಲತ್ತ ಮೇಡಮ್, ಮಜ್ಜಿಗೆ ಇಲ್ಲದ ಊಟ ಅಲ್ಲತ್ತ.
1: ಮತ್ತೊಮ್ಮೆ ಹೇಳಿ.
2: ಅಜ್ಜಿ ಅಲ್ಲದ ಮನೆ ಇಲ್ಲತ್ರಿ ಮೇಡಮ್, ಮನೆ ಅಲ್ಲತ್ರಿ ಮೇಡಮ್. ಅಜ್ಜಿ ಇಲ್ಲದ,
1: ಅಜ್ಜ ಅಜ್ಜಿ ಇಲ್ಲದ ಮನೆ ಅಲ್ಲ,
2: ಮನೆ ಅಲ್ಲ, ನುಪ್ಪ ಮಜ್ಜಿಗೆ ಇಲ್ಲದ ಊಟ ಅಲ್ಲ,
1: ಮಜ್ಜಿಗೆ ಇಲ್ಲದ ಊಟವಲ್ಲ,
2: ಊಟವಲ್ಲ. ಹೇಳಿದ್ರೆ ಮಜ್ಜಿಗೆ ಅಂದ್ರೆ ಮೇಡಮ್ ಅದು ಪ್ರತಿಯೊಂದು ಇದು ಸಿಗುತ್ತೆ ಮೇಡಮ್ ಅದ್ರಲ್ಲಿ. ಯಾವ ರೀತಿ ಬಂದಿತ್ತು ಗೊತ್ತದ ಮೇಡಮ್, ಅದು ಹಾಲು ಹೋಗಿ ಮೊಸರಾಗಿ, ಮೊಸರು ಹೋಗಿ ಅದು ತೆನೆ ಮೊಸರಾಗಿ ಬೆಣ್ಣೆ ತಗದಾಗ ಮಜ್ಜಿಗೆ.
1: ಹೌದು,
2: ಆ ರೀತಿ ಅಜ್ಜ ಅಜ್ಜಿ ಅಂದ್ರೆ ಅತ್ಯಂತ ಉತ್ತಮವಾದ ಒಂದು ಇದು ಮೇಡಮ್ ಅವರು.
1: ನಮ್ಮ ಆಸ್ತಿ ಅಂತಾನೆ ಹೇಳ್ಬೋದು.
2: ಮೇಡಮ್,
1: ನಮ್ಮ ಆಸ್ತಿ ಅಂತಾನೆ ಹೇಳ್ಬೋದು ಅಜ್ಜ ಅಜ್ಜಿ ಅಂದ್ರಿಗೆ.
2: ಅವ್ರು ಇದ್ದೇ ಇದ್ರ ಈಗ ನಮ್ಮ ಕಥೆಗಳು ಯಾರು ಹೇಳ್ತಾರೆ ಮೇಡಮ್? ಅವಾಗ ಅಜ್ಜ ಅಜ್ಜಿ ಕಥೆ ಹೇಳ್ತಿದ್ರು, ಯಾರು ಹೇಳಲ್ಲ ಮೇಡಮ್ ಅಜ್ಜ ಅಜ್ಜಿ. ಕಥೆಗಳು ಅವ್ರು ನೀತಿ ಕಥೆಗಳು ಹೇಳ್ತಿದ್ರು ಮೇಡಮ್ ಅವರು.
1: ಹೌದು ಹೌದು ಹೌದು, ಎಷ್ಟೋ ಕಥೆಗಳನ್ನ ಕೇಳಿದ್ವಿ ನಾವು.
2: ಮ್ಯೂಸಿಯಂ ಕೇಳ್ಬೇಕಾಗೈತಿ ಇವಾಗ.
1: ಇಲ್ಲ, ಕತೆ ಹೇಳೋರ್ ಇದಾರೆ ಶಿವಶರಣ ಅವರೇ, ಹೇಳ್ತಿರ್ತಾರೆ ಈಗಾದ್ರು ನಮ್ಮನೇಲೂ ಹೇಳ್ತಾರೆ. ಕಡಿಮೆ ಆಗಿದೆ ಅಂತ ಹೇಳ್ತೀರಿ.
2: ಈಗ ನಾವ್ ಏನತ್ತೀವ್, ಅವ್ರು ಇಂಟರ್ನೆಟ್ ನಾಗ ಕೇಳಿ ಹೇಳ್ತಾರ ಮೇಡಮ್. ಈಗ ಅವಾಗ ಅವ್ರು ಕವಿ ಕಟ್ಟಿ ಹೇಳ್ತಾ ಇದ್ರು ಇದನ್ನ ಹಿಂಗ ಅಂತೇಳಿ.

0: ಕರೆ,
1: ನಾನು
0: ಖಂಡಿತ,
1: ನಿಮಗೆ
0: ನಿಜ.
1: ಇದು ಮಾಡಿ
0: ಹೌದು
1: ಕಾಲ್ ಮಾಡ್ತಾ
0: ಹೌದು
1: ಇದ್ದೆ ಮೇಡಮ್.
0: ಹೌದು ಹೌದು ಹೌದು.
1: ಈಗ ಬ್ರೆಡ್ ಊಟ ಆಗಿದೆ ಮೇಡಮ್, ಹೂವ ಪ್ಲಾಸ್ಟಿಕ್ ಆಗಿದೆ.
0: ಹೌದು ಹೌದು ಹೌದು.
1: ಈಗ ಹೂವ ಬ್ರೆಡ್ ಊಟ ಆಯ್ತು ಅಂದ್ರೆ ಶಕ್ತಿನೇ ಇಲ್ಲ ಮೇಡಮ್. ಅವ್ರ ಅಜ್ಜ ಅಜ್ಜಿ ಅಂದ್ರಿ ಅವಾಗ, ಏ ಇದನ್ನ ತಿನ್ನು ಇದನ್ನ ತಿನ್ನು ಇದನ್ನ ತಿಂದ್ರೆ ಶಕ್ತಿ ಬರ್ತದೆ ಅಂತ ಹೇಳ್ತಾ ಇದ್ರು. ಈಗಿನ ಅಜ್ಜ ಅಜ್ಜಿ ಅಂದ್ರೆ ಬ್ರೆಡ್ ತಗೊಂಬಾರ ತಿನ್ನು ಹೋತಾರ. ಯಾವ ಎಲ್ಲಿ ಶಕ್ತಿ ಇಲ್ಲ ಈಗ, ಎಲ್ಲ ಬ್ರೆಡ್ ಎಲ್ಲ ಏನ್ ಮೇಡಮ್ ಪ್ಲಾಸ್ಟಿಕ್ ಮೈ ಆಗಿಬಿಟ್ಟಿದೆ. ಅದ್ರ ಸಲುವಾಗಿ ಅಜ್ಜ ಅಜ್ಜಿ ಅಂದ್ರೆ ಜಗತ್ತಿನೊಳಗೆ ಅದು ಬಹಳ

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನ್ಯುಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083352.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ನಮಸ್ಕಾರ ಮೇಡಮ್.
1: ನಮಸ್ತೆ ಪ್ರಮೋದ್ ಕುಲಕರ್ಣಿ ಅವರೇ.
0: ನಮಸ್ಕಾರ ಮೇಡಮ್, ನಮಸ್ಕಾರ ಮೇಡಮ್.
1: ಮಾತಾಡಿ.
0: ಶುಭಾಶಯ ಮೇಡಮ್.
1: ತಮಗೂ ಶುಭಾಶಯ
0: ಮೇಡಮ್, ಹಿರಿಯ ಬಹಳ ಪ್ರಸ್ತುತ ವಿಷಯ ಕೊಟ್ಟರೆ ಮೇಡಮ್, ಇದು ಬಹಳ ಜೀವನಕ್ಕೆ ಅವಶ್ಯಕತವಾದ ವಸ್ತು ಮೇಡಮ್.
1: ಹೌದು,
0: ಅಜ್ಜಿ ಅಜ್ಜಿರ ದಿನ ಮೇಡಮ್, ಬಹಳಷ್ಟು ಅದ ಅವಿಭಕ್ತ ಕುಟುಂಬಗಳು ಇಲ್ಲೇ ಇಲ್ಲ ಮೇಡಮ್, ವಿಭಕ್ತ ಕುಟುಂಬಗಳೇ ಜಾಸ್ತಿ ಮೇಡಮ್.
1: ಹೌದು, ಅಜ್ಜ ಅಜ್ಜಿ ಅಂದ್ರೆ ದಿನ ಅಂತ ಹೇಳೋಕೆ ಏನೋ ಒಂಥರ ಖುಷಿ ಅನ್ಸುತ್ತೆ.
0: ಮುಜುಗರ ಮುಜುಗರ ಅಂತ ಒಂದು ಪರಿಸ್ಥಿತಿ ಬಂದ್ ಕೂತಿದ್ ಮೇಡಮ್, ಈಗ ಸರ್ ಆ ತರ ಆಗಿದೆ ಮೇಡಮ್.
1: ನಮಗ್ ಖುಷಿ ಅನ್ಸುತ್ತೆ ಅಜ್ಜ ಅಜ್ಜಿ ಅಂದ್ರೆ ದಿನ
0: ನಮಗ್
1: ಅಂತ
0: ಖುಷಿ
1: ಅಂದ್ರೆ
0: ಅನಿಸುತ್ತೆ ಮೇಡಮ್. ಅಜ್ಜ ಅಜ್ಜಿಯರ ಜೊತೆ ಬೆರೆಯುತ್ತ ಜೀವನ ಮಾಡುದು ಅದೇ ಒಂದು ದೊಡ್ಡ ವಿಷಯ ಮೇಡಮ್. ಅದು
1: ಹೌದು ಹೌದು ಹೌದು.
0: ತಂದೆ ತಾಯಿ ಏನಾದರೂ ಸಿಟ್ಟು ಮಾಡಿ ಬೈದಾಗ ಅಜ್ಜಿ ಅಜ್ಜಿಯವರು ಸಂಭಾಳಿಸಿದ್ರು ಮೇಡಮ್ ಅದನ್ನ.
1: ಹೌದು ಹೌದು.
0: ಆಮೇಲೆ ಅಕ್ಷರಾಭ್ಯಾಸ ಮಾಡಿಸಿದ್ರು, ಆಮೇಲೆ ಮೇಡಮ್ ಧಾರ್ಮಿಕ ವಿಷಯಗಳನ್ನು ಹೇಳಿದ್ರು ಮೇಡಮ್, ವೀರ
1: ಹೌದು,
0: ಮಹಾಪುರುಷರ ಕಥೆಗಳನ್ನು
1: ಕಥೆಗಳನ್ನು
0: ಹೇಳಿದ್ರು,
1: ಹೇಳ್ತಾ ಇದ್ರು. ಹೌದು,
0: ಎಲ್ಲವನ್ನು ಹೇಳಿ ಮಕ್ಕಳ ಮುಂದಿನ ಜೀವನಕ್ಕೆ ದಾರಿಯಾಗಲಂತ ಮೇಡಮ್ ಎಲ್ಲ ಇದಕ್ಕೂ ಸಲಹೆಗಳನ್ನು ಕೊಡ್ತೀರಿ ಮೇಡಮ್.
1: ಖಂಡಿತ, ಹೌದು.
0: ಈಗ ನಾವು ಏನಾಗಿ ಹಿರಿಯರನ್ನು ಕಳ್ಕೊತಾ ಇದೀವಿ ಮೇಡಮ್, ಕಣ್ಣಿ ಕಾಣದ ವಸ್ತು ಮೇಡಮ್ ಈಗ ಈ ತರ ಆಗಿದೆ ಮೇಡಮ್. ಈಗ ಎಲ್ಲರೂ ತಮ್ಮ ತಮ್ಮ ಸ್ವತಃ ವೈಯಕ್ತಿಕ ಜೀವನಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಮೇಡಮ್, ಹಿರಿಯರಿಗೆ ಯಾರು ಬೇಕೊಡ್ತಾನೆ ಇಲ್ಲ. ಈಗ ವೃದ್ಧಾಶ್ರಮ ಮಾಡಿ ವೃದ್ಧಾಶ್ರಮದಲ್ಲಿ ಇಡ್ತಾ ಇದಾರೆ ಮೇಡಮ್. ಈಗ ಬಹಳ ಖೇದ ಅನಿಸ್ತದೆ ಮೇಡಮ್ ಈ ತರ ವಿಷಯ ಮಾಡಿದಾಗ.
1: ಹೌದು, ಬಹಳ ನೋವಿನ ಸಂಗತಿ ಅದು.
0: ನೋಹ ಏನೋ ಒಂದು ಆದ್ರೆ ಮೇಡಮ್, ಅಜ್ಜ ಅಜ್ಜಿ ಇದು ತಂದೆ ತಾಯಿ ಇದು ಮಾಡಿದ್ರೆ ಹಿರಿಯರು ಅಜ್ಜ ಅಜ್ಜಿ ಸಮಾಧಾನ ಮಾಡ್ತಾರೆ ಮೇಡಮ್ ಅದನ್ನ.
1: ಹೌದು ಹೌದು ಹೌದು.
0: ಆ ತರ ಮನೆ ಶಿಕ್ಷಣ ಆಗಲಿ ಯಾವುದೇ ವಿಷಯವನ್ನಾಗಲಿ ಪ್ರತಿಯೊಂದನ್ನು ಅರಿತು ಮಕ್ಕಳ ಮೊಮ್ಮಕ್ಕಳಿಗೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ದೇವರಂತ ಕಾಣ್ತಾರೆ ಮೇಡಮ್ ಅವರು.
1: ಹೌದು ಹೌದು ಹೌದು.
0: ಆ ತರ ವಾತಾವರಣ ಎಲ್ಲ ಸಂಸ್ಕೃತಿಯಲ್ಲಿ ಐತಿ, ಆ ಸಂಸ್ಕೃತಿಗೆ ಮಾಯವಾಗಿದೆ ಬಿಟ್ಟು ಮೇಡಮ್.
1: ಆಮೇಲೆ ನಮಗೊಂದು ಒಳ್ಳೆ ಭವಿಷ್ಯವನ್ನ ಕೊಟ್ಟಿರ್ತಾರ ಅವರು.
0: ಕೊಟ್ಟಿರ್ತಾರೆ ಮೇಡಮ್, ಕೊಟ್ಟಿರ್ತಾರೆ, ಕೊಟ್ಟಿರ್ತಾರೆ.
1: ಹೀಗೆ ಮಾಡಬಾರ್ದು ಅಂತ.
0: ಮಾಡಬಾರ್ದು ಅಂತ ಹೇಳಿ ಮುಂದಿನ ಜೀವನದ ಜೀವನಕ್ಕೆ ಕಥೆಗಳನ್ನು ಸಹಿತ ಹೇಳ್ತಾ ಇದ್ರು ಮೇಡಮ್.
1: ಹೌದು ಹೌದು ಹೌದು.
0: ದೀರ್ಘಾಯುಷಿಯೊಳಗೆ ಅಜ್ಜ ಅಜ್ಜಿಯರು ಬರ್ತಿದ್ರು, ದೀರ್ಘಾಯುಷ್ಯ ಮೇಡಮ್ ಅವ್ರು ಕಾಣೋದೇ ಅಪರೂಪ ಆಗಿದೆ ಮೇಡಮ್.
1: ಕಾಣೋದೇ ಅಪರೂಪ ಆಗಿದೆ. ಹೌದು,
0: ಇಲ್ಲ ನೇರವಾಗಿ ಹೇಳ್ತೀವಿ ಮೇಡಮ್,
1: ಹೌದು ಹೌದು ಹೌದು,
0: ಗಮನ ಇಟ್ಕೋಬೇಡ.
1: ಹೌದು ಹೌದು.
0: ಯಾಕಂದ್ರೆ ಹಿರಿಯರಿಲ್ಲ ಮನೆ, ಗುರು ಇಲ್ಲ ಮಠ ಅಂತ ಹೇಳಿ ಶಾಸ್ತ್ರ ಇದು ಮಾಡಿದ್ದಾರೆ ಮೇಡಮ್. ಹಿರಿಯರಲ್ಲಿ ಎಲ್ಲರೂ ಬಂದ್ರು, ತಂದೆ ತಾಯಿ ಬಂದು ಅಜ್ಜ ಅಜ್ಜಿ ಬಂದು ಎಲ್ಲರೂ ಬಂದ್ರು ಮೇಡಮ್.
1: ಹೌದು ಹೌದು.
0: ಈ ತರ ಆ ವಾತಾವರಣ ಆಗಿ ನಾವು ಏನಾಯ್ತು ಮೇಡಮ್, ನಮ್ಮ ಸಂಸ್ಕೃತಿನೇ ಮರ್ತಾ ಇದೀವಿ ನಾವು ಮೇಡಮ್.
1: ಆಮೇಲೆ ಇನ್ನೊಂದು
0: ಬಹಳ ಒಳ್ಳೆ ವಿಷಯ ಕೊಟ್ರೆ ಮೇಡಮ್, ಅನೇಕ ಧನ್ಯವಾದ ಮೇಡಮ್ ನಿಮ್ಗೆ.
1: ಆಮೇಲೆ ಇನ್ನೊಂದು, ಎಲ್ಲ ತಂದೆ ತಾಯಂದ್ರಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ತಮ್ಮ ಮಗಳನ್ನ ಮದ್ವೆ ಮಾಡಿಕೊಡುವಾಗ ಅತ್ತೆ ಮಾವಂದ್ರ ಇರೋ ಮನೆಗೆ ಮಗಳನ್ನ ಮದ್ವೆ ಮಾಡ್ಕೊಡಿ ಅಂತ
0: ಒಳ್ಳೆ ಸಜೆಷನ್ ಕೊಟ್ರಿ ಮೇಡಮ್. ಆದ್ರೆ ಅತ್ತೆ ಮಾವಂದ್ರೆ ದೇವರಂತ ಕಾಣಬೇಕು ಮೇಡಮ್.
1: ಹೌದು ಹೌದು,
0: ಅವಳು ಕಾಣಬೇಕು, ಅವರು ಅವ್ರ ಮಗಳಂತ ಏನಪ್ಪಾ ಇದ್ರ ತನ್ನ ಮಗಳಂತ ತಗೊಂಡು ಕಾಣಬೇಕು ಮೇಡಮ್.
1: ಆಮೇಲೆ ಈಗೆಲ್ಲ ಒಂದ್ ಸ್ವಲ್ಪ ಮಗಳ ಸುಖ ನೋಡೋರೇ ಜಾಸ್ತಿ ಈಗ, ಈಗಿನ ತಂದೆ ತಾಯಿಗಳು
0: ಜಾಸ್ತಿ ಜಾಸ್ತಿ ಜಾಸ್ತಿ ಮೇಡಮ್. ಈಗ ಏನಾಗಿದೆ ಮೇಡಮ್, ಈಗ ಹೆಣ್ಣು ಸಂತಾನ ಇಲ್ಲ ಅಲ್ರಿ ಮೇಡಮ್, ಬಹಳ ಇದು ಮೇಡಮ್, ಎಲ್ಲ ಮಾತಾಡ್ಬಾರ್ದು ಮೇಡಮ್, ಲೈವ್ ಇರ್ತದೆ ಆದ್ರೂ ಹೇಳ್ತೀನಿ ಮೇಡಮ್. ಬಹಳ ವಾತಾವರಣ ಇದೆ ಮೇಡಮ್, ಈಗ ಎಷ್ಟೋ ಕಡೆ ಸಿಗ್ತಾ ಇಲ್ಲ, ಇದು ಸಮಸ್ಯೆ ಬೆಳೀತಾ ಇಲ್ಲ, ಸಮಸ್ಯೆಗಳು ಬಹಳ ಇದಾವೆ ಮೇಡಮ್ ಈಗೆಲ್ಲ.
1: ಆಮೇಲೆ ಎಲ್ಲ ತಿಳ್ಕೊಂಡು ಜೀವನವನ್ನು ನಡೆಸಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ.
0: ಮೇಡಮ್
1: ಹೌದು, ಓಕೆ.
0: ಒಳ್ಳೆ ವಿಷಯ ಕೊಟ್ಟರೆ ಮೇಡಮ್, ಅನಂತ ಧನ್ಯವಾದಗಳು ಮೇಡಮ್.
1: ತಮಗೂ ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ಒಳ್ಳೆ, ನಮಸ್ಕಾರ ಮೇಡಮ್, ನಮಸ್ಕಾರ.
1: ಬನ್ನಿ, ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

0: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ವಿಜಯಪುರ ಆಕಾಶವಾಣಿಯಿಂದ ಉಲೇನಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:44:31. ನಮಸ್ತೆ, ಆಕಾಶವಾಣಿ ವಿಜಯಪುರ.
1: ನಮಸ್ತೆ ಮೇಡಮ್.
0: ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಮೇಡಮ್, ನಾವು ಬೆಳಗಾವಿ ಚಿಕ್ಕೋಡಿ ತಾಲೂಕಿಂದ ಮಾಡ್ ಮೇಡಮ್.
0: ಚಿಕ್ಕೋಡಿ ತಾಲೂಕಿಂದ. ತಮ್ಮ ಹೆಸರು?
1: ಹಾ ಮೇಡಮ್, ನನ್ನ ಹೆಸರು ಪ್ರತಿಭಾ ಮೇಡಮ್.
0: ಪ್ರತಿಭಾ?
1: ಹಾ ಮೇಡಮ್.
0: ಇದೇ ಮೊದಲನೇ ಬಾರಿನಾ ಕರೆ ಮಾಡ್ತಾ ಇರೋದು?
1: ಇಲ್ಲ ಮೇಡಮ್, 2-3 ಸತಿ ಮಾಡಿದ್ದೆ ಮೇಡಮ್.
0: ಮಾಡಿದ್ದೀರಿ? ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ ಪ್ರತಿಭಾ.
1: ಹಾ ಮೇಡಮ್, ಮಾತಾಡಿದ್ದೀರಾ ಮೇಡಮ್?
0: ಮಾತಾಡಿದ್ದೀನಾ, ಓಕೆ. ಇವತ್ತು ವಿಶ್ವ ಅಜ್ಜ ಅಜ್ಜಿಯಂದಿರ ದಿನ, ರಾಷ್ಟ್ರೀಯ ವಿಶ್ವ ಅಜ್ಜ ಅಜ್ಜಿಯಂದಿರ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಬಹುದು ನಮ್ಮ ಜೊತೆ.
1: ಮನೆಯಲ್ಲಿ ಇರ್ಬೇಕು ಮೇಡಮ್, ಹಿರಿಯರಿದ್ರೆ ಮನೆ ಚಂದ ಮೇಡಮ್, ಹಿರಿಯರಿಂದ ಏನು ಇರಲ್ಲ ಮೇಡಮ್.
0: ಹೌದು ಹೌದು.
1: ನಮಗೂ ಅಜ್ಜಿ ಇದ್ರು ಮೇಡಮ್, ಈಗ ತಾನೇ 1 ವರ್ಷ ಆಯ್ತು ಮೇಡಮ್ ಹೋಗಿ ಇರ್ಕೊಂಡ್ರು. ಅಜ್ಜಿ ಇದ್ರೆ ಅವರು ತಲೆಗೆ ಎಣ್ಣೆ ಹಚ್ಚಿ, ಎಣ್ಣೆ ಹಾಕಿ, ನೀರು ಹಾಕೋದು, ಮಾಡೋದು, ಬಹಳ ನಮ್ಗೆ
0: ಕಥೆಗಳನ್ನ ಹೇಳೋದು.
1: ಕತ್ತೆ ಮಾತ್ರ ಹೇಳ್ತಿವಿ, ಮಲ್ಕೋಬೇಕಾದ್ರೆ ಜೋಗಳ ಹಾಡಿ ಮಲಗಿಸ್ತಿದ್ರು. ಅವ್ರ ತೊಡೆ ಮೇಲೆ ದೊಡ್ಡರು, ಅದಕ್ಕೆ ಸಹಿತ ನಾವು ಅವ್ರ ತೊಡೆ ಮೇಲೆ ಮಲ್ಕೊತಿದ್ವಿ ಮೇಡಮ್.
0: ಹೌದು
1: ಮೇಡಮ್, ಅಜ್ಜಿ ಅಜ್ಜಿ ಮನೆಯಲ್ಲಿದ್ರೇನೆ ಮನೆ ತುಂಬಿದಂಗಿರುತ್ತೆ ಮೇಡಮ್.
0: ಹೌದು, ಖಂಡಿತ ನಾವು ಅನುಭವಿಸ್ತಾ ಇದೀವಿ.
1: ಹೌದ್ರಿ ಮೇಡಮ್, ಹೌದ್ರಿ.
0: ಮತ್ತೇನ್ ಹೇಳಿಕ್ ಬಯಸ್ತೀರಿ?
1: ಏನಿಲ್ರಿ, ಎಲ್ಲಾರು ಹೇಳುದಂದ್ರಿ, ಈಗಿನ ಹುಡುಗರಿ ಬರೀ ಮೊಬೈಲ್ದಾಗ ಬಾಳ ಅದಾರೆ. ಅಜ್ಜ ಅಜ್ಜಿ ಮೇಲೆ ಎಷ್ಟ ಇಲ್ರಿ, ಈಗ ಮಾಯ ಮಾಡಂಗಿಲ್ರಿ. ಅಜ್ಜ ಅಜ್ಜ ಅಜ್ಜಿನ ಯಾರು ನೋಡ್ಕೋದಿಲ್ರಿ. ಎಲ್ಲಾ ಮೊಮ್ಮಕ್ಕಳಿಗೆ ಹೇಳುದಂದ್ರ, ಅಜ್ಜ ಅಜ್ಜಿನ ಸ್ವಲ್ಪ ಇದ ಮಾಡ್ರಿ, ಅವ್ರದ್ದು
0: ಪ್ರೀತಿ ಕೊಡ್ರಿ,
1: ಅವ್ರ ಸೇವೆ ಸ್ವಲ್ಪ ಮಾಡ್ರಿ ಅಂತ.
0: ಅವ್ರ ಜೊತೆ
1: ಅವರು, ಹಾ ರೀ,
0: ಅವ್ರ ಜೊತೆ ಕಾಲ ಕಳೀರಿ ಅಂತ.
1: ಅವ್ರನ್ನ ಪ್ರೀತಿಯಿಂದ ಮಾಡ್ರಿ, ಯಾಕಂದ್ರೆ ಎಲ್ಲಾ ಈಗ ಮೊಬೈಲ್ ಮೇಲೆ ಮೇಡಮ್, ಎಲ್ಲಾ ಈಗ ಮೇಡಮ್.
0: ಹೌದು ಹೌದು ಹೌದು.
1: ಹಾ, ಮೊಮ್ಮಕ್ಕಳು ಈಗ ಬರೀ ಆಟವಾಡಕ್ಕೆ ಹೊರಗೋಗ್ಬಿಡ್ತಾರೆ, ಅಜ್ಜಿ ಕಡೆ ಅಜ್ಜನ ಕಡೆ ಅವರು ಲಕ್ಷಣ ಇರೋದಿಲ್ಲ ಮೇಡಮ್.
0: ಹೌದು ಹೌದು. ಈ ಮೊಬೈಲ್ ಬಂದು ಸಂಬಂಧಗಳ ಬೆಲೆನೆ ಗೊತ್ತಾಗ್ತಾ ಇಲ್ಲ ಈಗಿನ ಮಕ್ಕಳಿಗೆ
1: ಮೇಡಮ್. ಹೌದ್ರಿ ಮೇಡಮ್, ಹಿಂಗಾಗಿತ್ತು ನೋಡ್ರಿ.
0: ಹೌದು ಹೌದು,
1: ಹಿಂಗಾಗಿತ್ರಿ. ಹಿಂಗಾಗಿ ಎಲ್ಲಾ ಸಣ್ಣ ಸಣ್ಣ ಮಕ್ಕಳಿಗೆ ಹೇಳಿದ್ರೆ, ಅಜ್ಜ ಅಜ್ಜಿನ ಬಹಳ ಪ್ರೀತಿ ನೋಡ್ಕೋಬೇಕ್ರಿ, ಯಾಕಂದ್ರೆ ಅವ್ರು ಬಹಳ ಕಷ್ಟಪಟ್ಟು ನಮ್ಮನ್ನ ದೊಡ್ಡ ಮಾಡಿದ್ದಾರೆ.
0: ಹೌದು ಹೌದು,
1: ಹೌದ್ರಿ ಮೇಡಮ್.
0: ತಮ್ಮ ಜೀವನನೇ ತೆಗೆದಿರ್ತಾರ ಅವರು.
1: ಹೌದ್ರಿ ಮೇಡಮ್.
0: ಓಕೆ, ಪ್ರತಿಭಾ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಥ್ಯಾಂಕ್ಸ್ ಮೇಡಮ್. ಓಕೆ ಓಕೆ.
0: ನಮಸ್ತೆ, ಆಕಾಶವಾಣಿ ವಿಜಯಪುರ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹನುಮಂತ್ ಅವರು, ಹೇಗಿದ್ದೀರಿ? ಸಾರವಾಡ ಅಂದ್ರಲ್ಲ, ನಿಮ್ಮ ಮನೇಲಿ ನಿಮ್ಮ ಅಜ್ಜ ಅಜ್ಜಿ ಇದ್ದಾರಾ? ಅಂದ್ರೆ ನೀವು ಅಜ್ಜ ಅಜ್ಜಿಯದ್ರ ಜೊತೆ ಕಾಲ ಕಳೆದಿದ್ದೀರಿ ಹಾಗಾದ್ರೆ ಬಾಲ್ಯ ದಿನಗಳಲ್ಲಿ? ಮಾತಾಡಿ.
2: ಏನಿಲ್ಲ ಮೇಡಮ್, ಅಜ್ಜ ಅಜ್ಜಿ ಇರ್ಬೇಕು ಮೇಡಮ್, ಅವರಿದ್ರು. ಅವ್ರ ಇದ್ದಾನ ಮನಸ್ಸು ದೇವ್ರ ಹೋದ್ರ ಹಂಗಿರತ್ತೆ ಚಿಂತೆ ಹತ್ತಿರ. ಅವ್ರು ಮನ್ಯಾಗ ಹಿರಿಯರ್ ಇರ್ಬೇಕು ಮೇಡಮ್, ಮನ್ಯಾಗ ಎಲ್ಲ ಹಿರಿಯರ್ ಇರ್ಬೇಕು. ನಮ್ಮ ಮೊತ್ತ ಸರಿ
0: ಅನ್ಕೊಂಡು,
2: ನಮ್ಮ ಮಾವನ ಅಪ್ಪ ಮನ್ಯಾಗ ಇರ್ಲಿಕ್ಕಂದ್ರ ನಮ್ಮ ಮೊತ್ತ ಸರಿ ಅನ್ಕೊಂಡು, ಎಲ್ಲ ಬಿಜಾಪುರಕ್ಕೆ ಹೋಗಿ ಎಲ್ಲ ಹೋದ್ರು ಅಂದ್ರೆ ನಮಗ್ ಇದರ ಅಂದ್ರೆ ಇಷ್ಟು ಸಲ ಫೋನ್ ಹಚ್ಚಿ ಹೋಗಿ. ಅವ್ರು ಏನಿಲ್ಲ ಮೇಡಮ್, ಅವ್ರಿಗೆ ಏನ್ 3 ಹೊತ್ತು ಊಟ ಆನಂದಿದ್ರೆ ಅಷ್ಟೇ, ಏನ್ ಬಾಳ ದಿನ ನೋಡ್ಬೇಕಾಗಿಲ್ಲ.
0: ಹೌದು, ಅವ್ರೇನು ನಮ್ಮಿಂದ ಏನು ಬಯಸೋದಿಲ್ಲ, ಅವರು ಪ್ರೀತಿ ವಿಶ್ವಾಸವನ್ನ ಅಷ್ಟೇ ಬಯಸೋದು.
2: ದವಾಖಾನೆ ತೋರಿಸಿದ್ರು ಅವ್ರಿಗೆ ಸಾಯಂ ಫ್ರೀ ಗುಳಿ ಕೊಡೋದು.
0: ಹೀಗೆ ಕರೆ ಮಾಡ್ತಾ ಇರಿ ಹನುಮಂತ ಅವರೇ. ನಮಸ್ತೆ. ಹಲೋ, ಆಕಾಶವಾಣಿ ವಿಜಯಪುರ.
3: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
3: ನಾನು ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು ಮೇಡಮ್, ಅಲಿಯಾಬಾದ್ ಇಂದ ರಮೇಶ್ ಖಾಡೆ ಮೇಡಮ್.
0: ರಮೇಶ್ ಖಾಡೆ ಅವರು, ತುಂಬಾ ದಿನ ಆಯ್ತು ಕರೆ ಮಾಡಿ.
3: ಹೌದ್ರಿ ಮೇಡಮ್, ಒಂದ್ ಸುಮಾರು 6 ತಿಂಗಳು ಆಗಿರ್ಬೇಕ್ರಿ ಮೇಡಮ್.
0: ಈ ಕರೆ ಸಿಕ್ಕಿದೆ, ಮಾತಾಡಿ.
3: ಏನಂತ ಮಾತಾಡ್ತೀರಿ ಮೇಡಮ್?
0: ಇವತ್ತು ರಾಷ್ಟ್ರೀಯ ಅಜ್ಜ ಅಜ್ಜಿಯಂದ್ರ ದಿನ.

0: ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ.
1: ಹೌದ್ರಿ ಮೇಡಮ್. ರೀ ಮೇಡಮ್, ಹಿರಿಯರಿಗೆ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕ್ರಿ. ಅಜ್ಜ ಅಜ್ಜಿ ರೀ, ಮತ್ತ ಅಜ್ಜ ಅಜ್ಜಿ ಮನೆಯಲ್ಲಿ ಇದ್ರಪ್ಪ ಅಂತಂದ್ರೆ ಸ್ವಲ್ಪ ಕಥೆ ಕಾದಂಬರಿ ಎಲ್ಲ ಹೇಳ್ತಾರೆ, ಹಿಂದಿಂದೆಲ್ಲ
0: ತಮ್ಮ ಜೀವನದ
1: ಮಕ್ಕಳಿಗೆ
0: ಅನುಭವಗಳನ್ನ ಹೇಳ್ತಾರೆ ಕೂಡ ಅವರು.
1: ಅನುಭವಗಳನ್ನ ಹೇಳ್ತಾರ್ರಿ, ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕ್ರಿ ಮೇಡಮ್. ರೀ ಮೇಡಮ್, ನಾಳೆ
0: ಓಕೆ,
1: ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್.
0: ತಮಗೂ ಶುಭಾಶಯ ರಮೇಶ್
1: ಹೌದು
0: ಕಾಡಿ
1: ಮೇಡಮ್.
0: ಅವರೇ.
1: ರೀ ಮೇಡಮ್, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಬಹಳ ಆಗ್ತೈತ್ರಿ, ನೋಡ್ಕೊಂಡು ಮಾಡ್ಕೋಬೇಕಾಗ್ತೈತ್ರಿ ಮೇಡಮ್.
0: ಹೌದು ಹೌದು ಹೌದು.
1: ಪಟಾಕಿಗಳು ಮೇಡಮ್, ಅವು ಪಟಾಕಿ ಹರಿಸಿದ್ದಲ್ಲ, ಈ ವಾಯು ಮಾಲಿನ್ಯ ಆಗತ್ತೆ ಮೇಡಮ್. ಮತ್ತೆ ಹಿರಿಯರಿಗೆ ಸ್ವಲ್ಪ ಡಿಜಿ ಗಿಜಿ ಸ್ವಲ್ಪ ತೊಂದರೆ ಆಗ್ತಾರೆ ಮೇಡಮ್
0: ಹೌದು
1: ಹಾರ್ಟಿಗೆ.
0: ಹೌದು ಹೌದು.
1: ಹೌದು ಮೇಡಮ್,
0: ಹಿರಿಯರಿಗೂ ಪ್ರಾಣಿ ಪಕ್ಷಿಗಳಿಗೂ ಸಣ್ಣ
1: ಪ್ರಾಣಿ
0: ಮಕ್ಕಳಿಗೂ
1: ಪಕ್ಷಿಗಳು.
0: ಎಲ್ಲರಿಗೂ
1: ಹೌದು ರೀ
0: ತೊಂದರೆನೇ.
1: ಮೇಡಮ್, ಹೌದು
0: ಹೌದು
1: ರೀ ಮೇಡಮ್.
0: ಹೌದು,
1: ಎಲ್ಲಿ ಬೇಕಂದ್ರೆ ಪ್ಲಾಸ್ಟಿಕ್ನಾಗ ತಂದು ಎಲ್ಲಿ ಬೇಕಂದ್ರೆ ಇಲ್ಲೆಲ್ಲ ಕಸ ಇಲ್ಲಿ ಇದು ಮಾಡ್ತಾರೆ ಮೇಡಮ್,
0: ಜಲಚರಗಳು ಕೂಡ ನಾಶವಾಗ್ತವೆ ಅದರಿಂದ,
1: ಆಗ್ತಾರೆ ಮೇಡಮ್.
0: ಕೆಮಿಕಲ್
1: ಹೌದು ರೀ ಮೇಡಮ್,
0: ಬಣ್ಣಗಳಿಂದ.
1: ಹೌದು ರೀ ಮೇಡಮ್.
0: ಓಕೆ ರಮೇಶ್ ಕಡೆಯವರೆ, ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ತೆ ಮೇಡಮ್, ನಮಸ್ತೆ.
0: ಬನ್ನಿ, ಇವರೆಲ್ಲರಿಗೋಸ್ಕರ ಒಂದು ಗೀತೆಯನ್ನು ಕೇಳಿ ಬರೋಣ.

0: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಎಲ್ಲಿದ್ದೀಯಾ?
3: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್.
2: ಇದಂತೂ ತಕ್ಷಣದ ಕೆಲಸ ಕಣೋ.
3: ಅದೇ ಹಾಗೆ
2: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ ಅಥವಾ ಬರೀ ವಿಳಾಸ ಬದಲಾಗಿದ್ರೆ ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
3: ಮತ್ತೆ ಉಳಿದ ಚೇಂಜಸ್?
2: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ ಚಾನೆಲ್ಸ್ ನಿಂದ.
3: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
2: RBI ಹೇಳುತ್ತೆ,
4: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
5: ಆಕಾಶವಾಣಿ ವಿಜಯಪುರ.
6: ನಮಸ್ಕಾರ ಮೇಡಮ್.
5: ನಮಸ್ತೆ, ತಮ್ಮ ಹೆಸರು?
6: ಸುರಿಗೆರೆಯಿಂದ ಬಸವರಾಜ್ ಉಡಚಾಣ್ ಅಂತ ಹೇಳಿ ಮೇಡಮ್.
5: ಬಸವರಾಜ್ ಅವರು ಮಾತಾಡಿ, ಸಮಯ ಕಡಿಮೆ ಇದೆ.
6: ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್.
5: ತಮಗೂ ಶುಭಾಶಯ.
6: ಥ್ಯಾಂಕ್ ಯು ಮೇಡಮ್ ಅವರ. ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಜೊತೆಗೆ ಆಯುಷ್ಯ ಕೊಟ್ಟು ಕಾಪಾಡಲಿಕ್ಕೆ ಗಣೇಶನ ಪ್ರಾರ್ಥಿಸೋಣ ಮೇಡಮ್.
5: ಓಕೆ, ನಾವು ನೀವೆಲ್ಲರೂ ಕೂಡಿ ಪ್ರಾರ್ಥಿಸೋಣ. ಎಲ್ಲಿಂದ ಕರೆ ಮಾಡ್ತಾ ಇದ್ದಿರ್ತಾವು?
6: ಸುರಿಗೆಹಳ್ಳಿ ಮೇಡಮ್ ಅವರ.
5: ಸುರಿಗೆಹಳ್ಳಿ, ಓಕೆ, ಮಾತಾಡಿ.
6: ವಿಶ್ವ ಆದ್ರಾಜ್ಯರ ದಿನಾಚರಣೆ ಮೇಡಮ್. ಅವರು ನಮ್ಮ ದೇವರುಗಳು ಮೇಡಮ್. ಎಲ್ಲ ಆದ್ರಾಜ್ಯರಿಗೆ ಇವತ್ತು ನಾವು ಶಿರಸಾಸ್ತ್ರ ನಮಸ್ಕಾರ ಸಲ್ಲಿಸಬೇಕು ಮೇಡಮ್. ಇವತ್ತು ನಾವು ಸಣ್ಣವರ್ತಿದ್ದೀವಿ, ನಮ್ಮನ್ನು ಬೆಳೆಸುವ ಹೊಣೆ ಅವರೇ ಇರುತ್ತೆ ಮೇಡಮ್. ಇವತ್ತು ನಾವು ಚಿಕ್ಕವರ್ದಾಗ ನಮ್ಗೆಲ್ಲ ಸಂಸ್ಕಾರ ಕೊಡೋರು ಅವರೇ ರೀ. ಪ್ರತಿಯೊಬ್ಬರು ಸಂತೋಷಿ ಮೇಡಮ್ ಅವ್ರು ಬಂದ್ರು, ಅವ್ರಿಗೆ ನಮಸ್ಕಾರ ಹೇಳಪ್ಪ ಅಂದಾಗ ನಾವು ಕೈ ಮುಗಿತೀವಿ ಮೇಡಮ್.
5: ಅವ್ರು
6: ಸಂಸ್ಕಾರ ಕೊಡ್ತಾರೆ. ಹಿರಿಯರು ಯಾವ ರೀತಿ ಗೌರವಿಸ್ಬೇಕು, ಶಿಕ್ಷಕರ ಯಾವ ರೀತಿ ಮಾತಾಡಿಸ್ಬೇಕು, ಹಿರಿಯಕ್ ಮಾತಾಡ್ರಿ ಅನ್ನುವಂತ ಒಂದು ನಮ್ಗೆ ಸಂಸ್ಕಾರ ಕೊಡ್ತಾರೆ ಮೇಡಮ್.
5: ಇವತ್ತು
6: ತಂದೆ ತಾಯಿ ಹರಿದಿರ್ತಾರೆ ಮೇಡಮ್. ಅವರ ನಮ್ಗೆ ಕೂಸಾಗಿ ಅವ್ರಿಗೆ ನೀರ್ ಹಾಕಿ ನಮ್ಗೆಲ್ಲ ಸಿಕ್ಕಿ ಎಲ್ಲ ಕಲ್ಸವ್ರೆ ಅರ್ಧಜ್ಜೇನ್ ಮೇಡಮ್.
5: ಇವತ್ತು
6: ಆದ್ರೂ ಕೂಡ ಇವತ್ತಿನ ದಿವಸ ಅರ್ಧಜ್ಜರಿಗೆ ತಿರಸ್ಕಾರ ಮಾಡ್ತಕ್ಕಂತ ಭಾವನೆಗಳು ಇವತ್ತು ಬಹಳ ಜನರಲ್ಲಿ ಮೂಡ್ಬಿಟ್ಟದ ಮೇಡಮ್. ಇವತ್ತು ಅವ್ರ ಚಂದ ಕನ್ನಡಿಗರು ಇವತ್ತು ರೀ ಇವ್ರಿಗೆ ಎಲ್ಲರೂ ಮೇಡಮ್. ಒಂದ್ ರೀತಿ ಹ್ಯಾಂಗಿರಲಿ ಫ್ಯಾಷನ್ ಯುಗ ಆಗಿಬಿಟ್ಟದ ಮೇಡಮ್. ಇವತ್ತು ಒಂದ್ ಆ ರೀತಿ ಆಗ್ಬಿಟ್ಟದ ಮೇಡಮ್. ಇವತ್ತು ಗೌರವ ಕಡಿಮೆ ಆಗಿದ್ದಾರೆ ಮೇಡಮ್. ಅವರ ತಂದೆ ತಾಯಿ ಇವತ್ತ ಅರ್ಧಜ್ಜಿಗೆ ಅತ್ತಿ ಮಾವನಿ ನೋಡಲ್ಲ ಮೇಡಮ್. ಅವರು ತಮ್ಮ ತಾಯಿ ತಿಂಡಿ ನೋಡ್ತಕ್ಕಂತ ಒಂದು ಸಂಸ್ಕೃತಿ ಬೆಳೆದ್ಬಿಟ್ಟದ ಮೇಡಮ್. ಇವತ್ತು ತಮ್ಮ ತಂದೆ ತಾಯಿಯವ್ರ ಬಗ್ಗೆ ವಿಚಾರ ಮಾಡ್ತಾರೆ ಇಲ್ಲಿ. ಯಾಕ ಗಂಡನ ಅಪ್ಪ ಹೋಗಿರ ಮೇಡಮ್ ಅವ್ರ.
5: ಬಸವರಾಜ್ ಅವರೇ, ನಿಮ್ದು ಧ್ವನಿ ಕಟ್ ಕಟ್ ಆಗ್ತಾ ಇದೆ. ಮತ್ತೊಮ್ಮೆ ಕರೆ ಮಾಡಿ. ನಮಸ್ತೆ, ಸಮಯನೂ ಆಗ್ತಾ ಬಂತು. ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ.
6: ಥ್ಯಾಂಕ್ ಯು ಮೇಡಮ್. ನಮಸ್ಕಾರ.

0: ಇದುವರೆಗೆ ಉಲಿನಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಆಲಿಸಿದಿರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥವರು ಸುಧೀಂದ್ರ ರಾಘವೇಂದ್ರ ಜಗತಿಯವರು ವಿಜಯಪುರದಿಂದ, ಮಲ್ಲಪ್ಪ ಚಿಕ್ಕಲಕಿಯವರು ತಾಜ್ಪುರದಿಂದ, ಹಾಗೇನೆ ಶಿವಶರಣ ಸೌದಿಯವರು ಕೂಡ ಕರೆ ಮಾಡಿದ್ರು. ಹಂಪಣ್ಣ ಮಸೂತಿಯವರು ವಿಜಯಪುರದಿಂದ, ವೈಬಿ ಚಳಮರದವರು ಲಿಂಗಸ್ಗುರು ತಾಲೂಕು ನವಲಿಯಿಂದ ಕರೆ ಮಾಡಿದ್ರು. ಹಾಗೇನೆ ಪ್ರಮೋದ್ ಕುಲಕರ್ಣಿಯವರು ವಿಜಯಪುರದಿಂದ, ಚಿಕ್ಕೋಡಿ ತಾಲೂಕಿನಿಂದ ಪ್ರತಿಭಾ ಅವರು, ಸಾರವಾಡದಿಂದ ಹನುಮಂತ ಅವರು, ಅಲಿಯಾಬಾದ್ದಿಂದ ರಮೇಶ್ ಖಾಡೆಯವರು, ಸುರ್ಗಿಹಳ್ಳಿಯಿಂದ ಬಸವರಾಜ್ ಅವರು ಕರೆ ಮಾಡಿದ್ದರು. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಾನು ಇಷ್ಟೊತ್ತು ನಿಮ್ಮ ಜೊತೆ ಇದ್ದೆ ಸಂತೋಷಿ ಶಶಿಧರ್ ಕುಸೂರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಚಂದ್ರಶೇಖರ್ ಪತ್ತಾರ್ ಇವರು. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 6:17.
1: ಎಲ್ಲಿದ್ದೀಯಾ? ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ ಕೆವೈಸಿ ಅಪ್ಡೇಟ್
2: ಇದಂತೂ ತಕ್ಷಣದ ಕೆಲಸ ಕಣೋ.
1: ಅದೇ ಹಾಗೆ
2: ಒಂದ್ ವೇಳೆ ಕೆವೈಸಿ ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
1: ಮತ್ತೆ ಉಳಿದ ಚೇಂಜಸ್?
2: ಮನೆಯಿಂದಲೇ ವಿಡಿಯೋ ಕೆವೈಸಿ ಅಥವಾ ಆಧಾರ್ ಓಟಿಪಿ ಬೇಸ್ಡ್ ಇ ಕೆವೈಸಿ ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ ಚಾನೆಲ್ಸ್ ನಿಂದ.
1: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
2: RBI ಹೇಳುತ್ತೆ,
3: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
0: ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:15 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜನಪದ ನಾಟಕವನ್ನು ಆಲಿಸಲಿದ್ದೀರಿ.

7:45 ನಿಮಿಷಕ್ಕೆ 2026 ಮಹಿಳಾ ಏಷ್ಯಾ ಟಿ20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಲಿಸಲಿದ್ದೀರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ. ಮತ್ತೂರು ಶ್ರೀನಿವಾಸ ಮೂರ್ತಿ ಇವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:40 ಜನಪದ ಸಂಗೀತವನ್ನು ಆಲಿಸಲಿದ್ದೀರಿ. 7:15 ಭಾವಗೀತೆಗಳು, 7:45 9:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಬೆಳಿಗ್ಗೆ 9:10 ಗೌರಿ ಗಣೇಶದ ಹಬ್ಬದ ಸಂದರ್ಭದಲ್ಲಿ ಸಂಗೀತ ರೂಪಕ ಗೌರಿ ಸುತ ಗಾನಾಮೃತ

ನಾಳೆ ಬೆಳಿಗ್ಗೆ 10 ಗಂಟೆಗೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೇಳಿಬರುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 12:05 ವನಿತಾ ವಿಹಾರ, 12:30 ಆರೋಗ್ಯ ಸಂಚಿಕೆ ಪ್ರಸಾರವಾಗಿದೆ.

0: ಆಕಾಶವಾಣಿ ವಿಜಯಪುರ, ಸಮಯ 6:10:16.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡುಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
0: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ಆಗ್ಲೇ ಟೈಮ 9:00 ಇನ್ನೂ ಮಕ್ಕೊಂಡಾರ ನೋಡಿ, ಇವರಿಬ್ರು ಜೋಡಿ ಮ್ಯಾಗ ಹೊಚ್ಕೊಂದು. ಏ ಹೇಳ್ತಿರಿಲ್ಲ ಮ್ಯಾಲೆ ಹೇಳ್ರೆ.
5: ಬಿಡವ ಏನ್ ದಿನ ಇದೆ ಕಾಟೈತೆ ನಿಂದು, ಒಂದಿನ ಮಕ್ಕೊಳಕ್ ಬಿಡು.
4: ಅಯ್ಯ ತಮ್ಮಗಳ ಏನ ಹಿಂಗ್ ಮಕ್ಕೋತಿರಿ, ಇನ್ನ ಎಷ್ಟೊತ್ತನಾರೇ ಮಕ್ಕೋತಿರಿ ಗೊತ್ತೈತಿ. ಇಲ್ಲ
6: ನಾ ನಿನ್ನೆ ರಾತ್ರಿ ಲೇಟ್ ಆಗಿ ಮಕ್ಕೊಂದಿ, ಇನ್ನ ಬಾಳ ನಿದ್ದೆ ಬರಾಕತ್ತೈತಿ ಬೇ ನನಗ.
4: ಏ ಮತ್ ಮಧ್ಯಾಹ್ನ ಮಕ್ಕೊಳಕತ್ತ, ಅಲ್ಲಿ ಮಾಡ ಗಿಡ ಸ್ವಚ್ಛ ಮಾಡ್ಬೇಕು ಬೇಡ. ಅಲ್ಲ ಗಣಪತಿ ಬರೋ ಹೊತ್ತಾಯ್ತು, ಗಣಪತಿ ಕೂಡಿಸ್ಬೇಕು, ಎಲ್ಲ ಡೆಕೋರೇಷನ್ ಮಾಡಬೇಕು. ಕಂಡಾಪಟ್ಟಿ ಸಾಮಾನು ತಂದಿರಿ ಬಜಾರ್ಗೆ ಹೋಗಿಸಿಂದ.
6: ಅನ್ನ ಸ್ವಚ್ಛ ಮಾಡ್ತಂದಾನ, ನಾ ಲೈಟ್ ಅದು ನೋಡ್ತೀನಂತ.
5: ಏ ಹೇಳೋ, ಮೊದಲು ಹೋಗೋ, ಗಣಪತಿ ತರಬೇಕು, ಎಲ್ಲ ಸ್ವಚ್ಛ ಮಾಡಿ ಹೋಗಿ ಭಾರಿ ಮಣ್ಣಿನ ಗಣಪತಿ ತರಮಂತ.
4: ನೋಡ್ರಿ ಜಾಕ ಮಾಡ್ರಿ, ಮೊದ್ಲು ನೀರು ತೋಡಿ ನೋಡ್ರಿ.
6: ಮಣ್ಣಿನ ಗಣಪತಿಯ? ಅಲ್ಲಿ ಹೋಗಿ ಬಣ್ಣದ ಗಣಪತಿನ ತಗೊಳೋದು.
5: ಏ ಮಣ್ಣಿನ ತರಮಂತ ನೋಡಮ್ ನಡೆಯಲ್ಲ, ಯಾವ ಚಲೋ
6: ನಡಿ ನಡಿ ನೋಡಮ್.
4: ತಡ್ರಿ ನಿಮ್ಮಿಬ್ರು ಏ ತಿಳಿಯಂಗ್ಲಟ್ಟು, ನಾನು ಬರ್ತೀನಿ.
5: ಬಾ ಬಾ ಇವ ಹೋಗಮ್ ನಡ್ರಿ.
6: ಹೌದು ಅವ್ವ, ನೀವು ಹಣ್ಣ ತಗೋಬೇಕಲ್ಲ ಮತ್ತೆ.
4: ಮತ್ತೆ ಹಣ್ಣ ದೇವ್ರಿಗೆ ಬೇಕಾಗಿದ್ದೆಲ್ಲ ಸಾಮಾನು ಬೇಕಾಗ್ತಾವ, ನಿಮ್ಗೇನ್ ತಿಳಿತೈತಿ ಕೋಡಿಗಳಿಗೆ.
5: ವಸ್ತು ಒಂದೇ ಕಡೆ ಸಿಗ್ತಾವ, ಪೂಜಾ ಸಾಮಾನ ಅವೆಲ್ಲ ವಸ್ತು ತಂದು ಬಿಡಮ್ ಅಂತ.
6: ನೋಡ್ರಿ
5: ನೋಡ್ಗ ಹೆಂಗ ನೋಡಿ, ನೋಡ್ ಮಣ್ಣಿಂದ ಹೆಂಗ ನೋಡಿ, ಚಲೋ ಅದ ನೋಡಿದ ಗಣಪತಿ ಇದೆ ತಗೊಂಬಿಡಮ್ಮ.
4: ಅಯ್ಯೋ ಅಯ್ಯೋ ಅದು ನೋಡ ತಮ್ಮ, ಆ ಕಡೆ ಚಲೋ ಇಲ್ಲ.
6: ಈಚೆ ಕಡೆ ಕಲರ್ ನೋಡ್ರಿ, ನವಿಲ್ ಮ್ಯಾಕ್ ಕೂತದ ಗಣಪತಿ.
4: ಏ ಚಂದಕ್ಕೆ ಬಣ್ಣ ಇದ್ದು ತಗೋರ್ಪ, ಅದು ಮಸಕ್ ಮಸಕ್ ಇದ್ದು ತಗೋಬೇಡ.
5: ನಂಬಲ್ಲಿ ಏನ್ ಹೇಳ್ಯಾರ, ಮಣ್ಣಿನ ಕೂಡ್ಸು ಅಂತ ಹೇಳ್ಯಾರ ನಮ್ ಸಾಲೆಗ.
6: ಯಾರು ಹೇಳ್ಯಾರ?
5: ನಮ್ ಸರ್ ಹೇಳ್ಯಾರ.
6: ಇಲ್ಲ ಅದು ನಾವು ಮಾಡ ಗಿಡ ಎಲ್ಲ ಚಂದಕಂತ ಹಾಕಿದ್ರೆ ಲೈಟ್ ಹಾಕಿರ್ತೀವಿ ನೋಡು, ಗಣಪತಿ ಮೀನ್ಸ್ ಅದು ಬಣ್ಣ ತಗೊಂದ್ರ ನೋಡಿ. ಇಲ್ಲ
5: ಚಂದ ನೋಡ್ತೀನಿ ನೀ
6: ಓನ್ಯಾಗ ನೋಡ್ತೀರಿ, ಎಲ್ಲರೂ ಕಲರ್ ತಂದಿಡ್ತಾರ, ನೀ ಯಾಕೆ ಬಂದದ ಎದುರು ತಗೋತಿ ಮಣ್ಣಿಂದು.
5: ಏ ಅದರಿಂದ ಭಾಳ ಎಫೆಕ್ಟ್ ಆಗ್ತದ ನಮಗೆ.
6: ಏನ್ ಎಫೆಕ್ಟ್ ಆಗ್ತದ?
5: ನೀರಾಗ ಹೋಗಿತ್ತೀವಿ, ಅದು ಏನೇನೋ ಆಗ್ತದ ನಮ್ ಸರ್ ಎಲ್ಲ ಹೇಳ್ಯಾರ, ಒಟ್ಟು ಮಣ್ಣಿಂದ ಕುಡ್ಸು.
6: ಅಲ್ಲ ಲಕ್ಷಾನ್ ಗಟ್ಲೆ ಮಂದಿ ಹೋಗಿತ್ತಾರ, ನಮ್ದು ಒಂದು ಒಂದೋದ ಏನಾರ
4: ಆಕತ್ತನೂಡ್ರಿ. ಇಬ್ರು ಯಾಕೆ ಜಾಡ್ತೀರಿ?
7: ಬರ್ರಿ
4: ಮಾಸ್ತರ, ನೀವ್ ಏನ್ ಗಣಪತಿ ತೊಳಕ್ ಬಂದ್ರೇನ?
7: ಬಂದಿದ್ವಿ.
4: ಏನ್ ಮಾಡ್ತೀರಿ?
5: ನಮ್ ಸರ್ ಹೇಳಿಲ್ಲ ಮಣ್ಣಿನ ಗಣಪತಿನ ಕೂಡಿಸ್ಬೇಕಾದ.
6: ಸರ್ ಮಣ್ಣಿನ ಗಣಪತಿ ಹಾಕ್ರಿ, ಬಣ್ಣದ ಗಣಪತಿ ತಗೋಬೇಕ್ರಿ.
7: ಈಗ ವಿವಿಧ ರೀತಿದ ಏನು ಬಣ್ಣದ ಅದಾವಲ್ಲ ಅಂದ್ರೆ, ನೀವು POP ಗಣಪತಿ ಹೆಚ್ಚು ಇಷ್ಟಪಟ್ಟು ಮಾತಾಡ್ಲಾಗತ್ತೀರಿ. POP ಗಣಪತಿ ಅಂದ್ರೆ ಏನದ, ಅದು ಒಂದು ರಾಸಾಯನಿಕ. POP ಅಂದ್ರೆ ಅದು ಏನು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ ಒಂದು

0: ಸಂಕ್ಷಿಪ್ತ ರೂಪ ಅದು, ಅದು ಜಿಪ್ಸಮ್ದಿಂದ ಅದು ತಯಾರಾಗಿರ್ತೈತಿ. ಅದು ನಾಳೆ ನೀವು ಗಣಪತಿ ವಿಸರ್ಜನೆ ಮಾಡ್ತಿರಲ್ಲ, ಅದು ನೀರಾಗ ಜಲ್ದಿ ಕರಗಂಗಿಲ್ಲ. ಮತ್ತು ಅದ್ರ ಮ್ಯಾಲೆ ಏನು ಬಣ್ಣ ಬಳಸಿರ್ತಾರಲ್ಲ, ಅದೆಲ್ಲ ರಾಸಾಯನಿಕ ಬಣ್ಣದಿಂದ ಮಾಡಿರ್ತಾರೆ. ಅದರೊಳಗವು ಭಾರ ಲೋಹದ ಸೀಸ ಅಂದರೆ ಲೆಡ್ ಮತ್ತು ಪಾದರಸ ಮರ್ಕುರಿ ಇಂಥವು ಹಾಕಿ ಮಿಂಚು ಬರಂಗೆ ಮಾಡಿ ತಯಾರು ಮಾಡಿರ್ತಾರೆ. ಅವು ಜಲಮೂಲಗಳು ವಿಷಯುಕ್ತ ಆಗ್ತಾವೆ. ಮಣ್ಣಿನ ಗಣಪತಿ ನೀವು ಬಳಸಿದ್ರೆ ಅಂದರೆ ಏನಾಗ್ತಾವೆ, ಅದು ಮಣ್ಣಿನಿಂದ ಮಾಡಿರ್ತಾರೆ ಮತ್ತು ನೈಸರ್ಗಿಕವಾಗಿ ಬಣ್ಣಗಳನ್ನು ಬಳಸಿರ್ತಾರೆ. ಅಂದ್ರೆ ತರಕಾರಿಗಳಿಂದ ಹಣ್ಣು ಹಂಪಲುಗಳಿಂದ ಮಾಡಿದ್ದು ಮತ್ತು ನೀರಿನೊಳಗೆ ಸುಲಭವಾಗಿ ಕರಗಂಥ ಬಣ್ಣಗಳಿಂದ ಮಾಡಿರ್ತಾರೆ. ಇದು ನೀವು ಬಳಸೋದ್ರಿಂದ ನೀರಿನ ಮೂಲಗಳು ಏನೂ ಹಾಳಾಗಂಗಿಲ್ಲ. ಮತ್ತು ಇನ್ನೊಂದು, ನಾವು ಗಣಪತಿ ಒಯ್ತೀವಂದ್ರೆ ಅದಕ್ಕೆ ಸರಿಯಾಗಿ ಗೌರವ ಕೊಡಬೇಕಿಲ್ಲ. ವಿಸರ್ಜನೆ ಮಾಡಿದ್ನೂ ನಾವು ಅದಕ್ಕೆ ಗೌರವಪೂರ್ವಕವಾಗಿ ಆಗಬೇಕು. ಮಣ್ಣು ನಾವು ವಿಸರ್ಜನೆ ಮಾಡಿದೀವಿ ಅಂದರೆ ಏನಾಗ್ತೈತಿ, ಅದು ಪೂರ್ತಿ ನೀರೊಳಗೆ ಮಣ್ಣಾಗಿ ಹೋಗಿಬಿಡ್ತೈತಿ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಭಾಳ ದಿನ ಅದು ಕರಗಂಗೇ ಇಲ್ಲ. ಮತ್ತು ಕೆಲವೊಂದು ಟೈಮ್ದಾಗ ಅದರ ಕೈ ಮುರಿಯೋದು, ಮುಖ ಅದು ವಿಕೃತ ಆಗೋದು ಅದಾಗ್ತದೆ. ಅದೆಲ್ಲ ರೀತಿ ಆಗಿ ನಮ್ಗೆ ಗಣಪತಿಗೆ ಅವಮಾನ ಮಾಡ್ದಂಗೆ ಆಗ್ತೈತಿ. ಅದೆಲ್ಲ ನಿಮ್ಗೆ ಸರಿ ಅನ್ನಿಸ್ತದನು
1: ನೋಡು? ಅದಕ್ಕೆ ಹೇಳಿಲ್ಲ ಪಿ ಓ ಪಿದ್ ಬೇಡ, ಮಣ್ಣಿನ ತಗೊಳಮು ನೋಡಿ. ನಮ್ಮ ದೇವ್ರು ಚಂದ ಕುಡ್ಸಿರ್ತೀವಿ, ಚಂದ ಹೋಗ್ಬೇಕದು.
2: ಅದು ಎಷ್ಟೋ ಜನ ಹೋಯ್ತಾರೆ ಸರ್, ತಿಳುವಳಿಕಿದ್ದವ್ರು ಹೋಯ್ತಾರಲ್ರಿ. ಮತ್ತೆ ಈಗ ನಾ ಏನು ಬಿಡ್ರಿ, ಸಣ್ಣ ಅವಧಿ ನಡೀತದ, ದೊಡ್ಡ ದೊಡ್ಡವ್ರು ಎಲ್ಲ ಹೋಯ್ತಾರಲ್ಲ ಸರ್. ಮತ್ತೆ
0: ಅದಕ್ಕೆ ಎಲ್ಲರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕತ್ತವ. ಮತ್ತು ರೇಡಿಯೋದಾಗೂ ಕಾರ್ಯಕ್ರಮ ಬರ್ತಿರ್ತಾವ, ಕೇಳಿಲ್ಲ ನೀ?
2: ನಾ ಕೇಳಿಬಿಡ್ರಿ ರೇಡಿಯೋ ಕೇಳಿ. ಈಗ
0: ನೀವು ಇನ್ ಮ್ಯಾಗ ಕಡ್ಡಾಯವಾಗಿ ಮಣ್ಣಿನ ಗಣಪತಿನೇ ಕೂಡಿಸ್ರಿ. ಅದರಿಂದ ಇದು ಗಣಪತಿ ಉತ್ಸವ ನಮ್ಮ ಸಂಸ್ಕೃತಿ ಒಳಗೆ ಬರೀ ಗಣಪತಿ ಇದೆ ಅಂತಲ್ಲ, ನಮ್ಮಲ್ಲಿ ಸಾಕಷ್ಟು ಉಗಾದಿಯಿಂದ ಹೊಳ್ಳಿ ಏನು ಉಗಾದಿ ಬರುವವರೆಗೆ ಏನು ಹಬ್ಬಗಳದಾವಲ್ಲ, ಅದರಾಗ ಬಹಳಷ್ಟು ಹಬ್ಬಗಳು ಮಣ್ಣು.
3: ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.

0: ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
1: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತಾ?
1: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
4: ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಹ. ಆದೌ ಮುಖ್ಯಾಃ ವಾರ್ತಾಃ. ಬ್ರಿಕ್ಸ್ ಸಂಘಃ ನ ತಾವತ್ ಕೇವಲಂ ರಾಷ್ಟ್ರಾಣಾಂ ಪರಿಗಣಿತ ಸಮುದಾಯ ಮಾತ್ರಃ, ಅಪಿತು ವೈಶ್ವಿಕ ವಿಷಮತಾನಾಂ ಪರಿಹಾರಾಯ ಏಕಾ ಅನನ್ಯಥಾ ಸಿದ್ಧಾ ಸಮಾಧಾನ ಪಾರಿಸ್ಥಿತಿಕೀ ಪ್ರಣಾಲಿ ವರ್ತತೆ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದಿಲ್ಲಿ ಘೋಷಣಾ ಪತ್ರಂ ಬ್ರಿಕ್ಸ್ ದೇಶಾನಾಂ ಭಾವಿ ಸಹಯೋಗಸ್ಯ ಅಬಾಧಿತ ಮಾರ್ಗದರ್ಶಕಂ ಇತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಗೃಹಮಂತ್ರಿಣಃ ಅಮಿತ ಶಾಹಸ್ಯ ಆಹ್ವಾನಂ ಪ್ರಯೋಗಶಾಲಾ ನಿರ್ಮಿತ ವಜ್ರಾಣಾಂ ಸಮಗ್ರ ಉತ್ಪಾದನ ಶೃಂಖಲಾ ಭಾರತಸ್ಯ ಪ್ರಭುತ್ವೇ ಏವ ಅವಚಿನ್ನಾ ತಿಷ್ಠೇತ್. ಅಪಿ ಚ ದುಬೈ ನಗರೆ ನಿವರ್ತ್ಯಮಾನಾಯಾಃ T20 ಏಷ್ಯಾ ಚಷಕ ಪ್ರತಿಸ್ಪರ್ಧಾಯಾಃ ಚರಮೇ ಸೋಪಾನೆ ಅದ್ಯ ಭಾರತಂ ಶ್ರೀಲಂಕಾ ದಲೇನ ಸಹ ಪಕ್ಷ ಪ್ರತಿಪಕ್ಷ ಭಾವೇನ ಸಮ್ಮುಖೀ ಭವಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವೋಚತ್ ಯತ್ ಬ್ರಿಕ್ಸ್ ನ ಕೇವಲಂ ರಾಷ್ಟ್ರಾಣಾಂ ಸಮೂಹಃ ಅಪಿತು ಸಮಾಧಾನಾನಾಂ ಕಿಂಚನ ಪಾರಿಸ್ಥಿತಿಕೀ ತಂತ್ರಮಸ್ತಿ. ವಿಗತ ದಿನದ್ವಯಸ್ಯ ಗಹನ ಚರ್ಚಾಭಿಃ ಅಯಂ ದೃಢ ವಿಶ್ವಾಸಃ ಅಧಿಕಃ ಸುದೃಢಃ ಜಾತಃ. ಸುದೃಢತಾ, ನವಾಚಾರಃ, ಸಹಕಾರಃ, ಸತತ ವಿಕಾಸಶ್ಚ ಇತ್ಯಾದಿಷು ವಿಷಯೇಷು ಆಯೋಜಿತೆ ಬ್ರಿಕ್ಸ್ ಸತ್ರೆ ಸ್ವಕೀಯ ಸಮಾಪನಾಭಿಭಾಷಣೆ ಶ್ರೀಮೋದಿ ಆಶಾಂ ಪ್ರಾಕಟಯತ್ ಯತ್ ಶಿಖರ ಸಮ್ಮೇಳನೆ ಅಂಗೀಕೃತಂ ನವದಿಲ್ಲಿ ಘೋಷಣಾಪತ್ರಂ ಪ್ರಕಾಶಿತ ದೃಷ್ಟಿಕೋಣೇನ ಭವಿಷ್ಯತ್ ಸಹಕಾರಾಯ ಚ ಸ್ಪಷ್ಟಾಂ ದಿಶಂ ನಿರ್ದಿಶೇತ್. ತೇನ ಸರ್ವಾಣಿ ಪರಿಣಾಮಾತ್ಮಕ ಲಕ್ಷ್ಯಾಣಿ ಸಮಯಬದ್ಧ ಕಾರ್ಯೇಷು ಪರಿಣಾಮಯಿತುಂ ಅಂತ್ಯೋದಯ ಪ್ರಭಾವಂ ಜನಯಿತುಂ ಚ ಅವಶ್ಯಕತಾ ಪ್ರತಿಪಾದಿತಾ. ಸಹ ಪ್ರತ್ಯಪಾದಯತ್ ಯತ್ ಬ್ರಿಕ್ಸ್ ಪ್ರಾರೂಪಂ ಕೇವಲಂ ಅಭಿಲೇಖೀಕರಣಂ ವಿಹಾಯ ವಾಸ್ತವಿಕ ಜೀವನೆ ಪ್ರತ್ಯಕ್ಷ ಪ್ರಭಾವಂ ಉತ್ಪಾದಯಿತುಂ ಸದಸ್ಯ ರಾಷ್ಟ್ರಾಣಿ ಪರಸ್ಪರಂ ಮಿಲಿತ್ವಾ ಕಾರ್ಯಂ ಕರಿಷ್ಯಂತಿ.
5: ಹಮ್ ಆಶಾ ಕರ್ತೆ ಹೈ ಇಸ್ ಸಮಿಟ್ ಸೆ ಉಸ್ಮೇ ಅಡಾಪ್ಟ್ ಕಿಯಾ ಗಯಾ ನ್ಯೂ ದಿಲ್ಲಿ ಡಿಕ್ಲರೇಷನ್ ಹಮಾರೆ ಶೇರ್ಡ್ ವಿಷನ್ ಔರ್ ಫ್ಯೂಚರ್ ಕೋಆಪರೇಷನ್ ಕೋ ಸ್ಪಷ್ಟ ದಿಶಾ ದೇಗಾ ಹಮೇ ಸಭಿ ಔಟ್ಕಮ್ಸ್ ಕೋ ಸಮಯಬದ್ಧ ಆಕ್ಷನ್ ಔರ್ ಲಾಸ್ಟ್ ಮೈಲ್ ಇಂಪ್ಯಾಕ್ಟ್ ಸೆ ಜೋಡನಾ ಹೋಗಾ ಹಮಾರೆ ಫ್ರೇಮ್ವರ್ಕ್ ಫೈಲ್ ಸೆ ಆಗೆ ಬಢ್ಕರ್ ರಿಯಲ್ ರೈಟ್ ಮೇ ಇಂಪ್ಯಾಕ್ಟ್ ಪೈದಾ ಕರೆ ಇಸ್ಕೆ ಲಿಯೆ ಹಮ್ ಸಬ್ ಮಿಲ್ಕರ್ ಕಾಮ್ ಕರೆಂಗೆ.
4: ಬ್ರಿಕ್ ಸಂಘಟನಂ ಸ್ವಕೀಯೇ ತೃತೀಯ ದಶಕೆ ಪ್ರವೇಶ್ತುಂ ಸಜ್ಜಮಸ್ತಿ ಇತಿ ನಿರೂಪಯತ ಶ್ರೀ ಮೋದಿನಾ ದೃಢತಯಾ ಪ್ರತಿಪಾದಿತಂ ಯತ್ ಸಂಸಾರ ಅಧುನಾ ಇತಸ್ಮಾತ್ ಸಮೂಹಾತ್ ಕೇವಲಂ ವಿಚಾರಾನ್ ಪ್ರತಿಶ್ರುತಿಃ ನ ಅಪಿತು ಮೂರ್ತ ಪರಿಣಾಮಾನ್ ಅಪೇಕ್ಷತೆ. ಸಹ ದೃಢ ವಿಶ್ವಾಸಂ ಪ್ರಾಕಟಯತ್ ಯತ್ ಬ್ರಿಕ್ ಸಂಘಟನಂ ಸಾಮೂಹಿಕ ಪ್ರಯಾಸೈಃ ಏತಾಸು ಅಪೇಕ್ಷಾಸು ಅವಶ್ಯಮೇವ ಸತ್ಯಂ ಸಿದ್ಧಂ ಭವಿಷ್ಯತಿ. ಪ್ರಧಾನಮಂತ್ರಿಣಾ ಆಗಾಮಿ ಅಧ್ಯಕ್ಷತ್ವೇನ ಚೀನ ದೇಶಾಯ ಶುಭಾಶಯಾಃ ಸಮರ್ಪಿತಾಃ. ತೇನ ನವದಿಲ್ಲಿ ಶಿಖರ ಸಮ್ಮೇಳನಸ್ಯ ಸಾಫಲ್ಯ ಸಂಪಾದನಾಯ ಸರ್ವಾಣಿ ಬ್ರಿಕ್ಸ್ ರಾಷ್ಟ್ರಾಣಿ ಸಹಭಾಗಿ ದೇಶಾಃ ತೇಷಾಂ ಪ್ರತಿನಿಧಿ ಮಂಡಲಾನಿ ಚ ಪ್ರಶಂಸಿತಾನಿ. ಪ್ರಧಾನಮಂತ್ರಿಣಾ ತೇಷಾಂ ಸಕ್ರಿಯ ಸಹಭಾಗಿತಾಯೈ ಬಹುಮೂಲ್ಯ ಯೋಗದಾನಾಯ ಚ ಕೃತಜ್ಞತಾ ಜ್ಞಾಪಿತಾ. ಸಹ ಅವೋಚತ್ ಯತ್ ತೇಷಾಂ ಮಹತ್ವಪೂರ್ಣೈಃ ವಿಚಾರೈಃ ಪರಾಮರ್ಶೈಶ್ಚ ಸಹಕಾರಾಯ ವಿಸ್ತಾರಃ ಗಾಂಭೀರ್ಯಂ ಚ ಪ್ರದತ್ತಂ. ಅಸ್ಮಾತ್ ಪ್ರಾಗ್ ನವದಿಲ್ಯಾಃ ಭಾರತ ಮಂಡಪೇ ಬ್ರಿಕ್ಸ್ ಶಿಖರ ಸಮ್ಮೇಳನಸ್ಯ

0: ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಗೌರಿ ಗಣೇಶ ಚತುರ್ಥಿಯಂದು ಆಕಾಶವಾಣಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ.
1: ಸೋಮವಾರ ಬೆಳಗ್ಗೆ 10 ಗಂಟೆಗೆ

0: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
2: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
3: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
4: ಅಪ್ಪ ಹೋಗ್ಲಿ ಬಿಡು, ಮರೆತ್ ಬೇಡ ಅದನ್ನ.
3: ಏನ್ ಹಂಗಂದ್ರೆ
5: ಸುಮ್ನಿರಿ, ಸಾಕಿನ.
4: ಅಲ್ಲ, ನೀ ಕಿಡಕಿ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ.
5: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
4: ಹೊದಕ್ ಮನುಷ್ಯ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
5: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
3: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
4: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
2: ನೀವೇನಂತೀರಿ ಡ್ರೈವರ್?
6: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
2: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
3: ಆ ರೈಟ್ ರೈಟ್.

ಈಗ ಕೇಳಿ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಿಂದ. ಭಾಗವಹಿಸುತ್ತಾರೆ ಹಿನ್ನೆಲೆ ಗಾಯಕ ಬದ್ರಿ ಪ್ರಸಾದ್. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಮೈತ್ರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆಯಲ್ಲಿ ಪ್ರಾಣಾಯಾಮ, ಈ ಕುರಿತು ಮೈಸೂರಿನ ಕೆಜಿ ಕೊಪ್ಪಲಿನಲ್ಲಿರುವ ಸರ್ಕಾರಿ ಪ್ರಕೃತಿ ಹಾಗೂ ಯೋಗ ಚಿಕಿತ್ಸಾಲಯದ ಹಿರಿಯ ವೈದ್ಯಾಧಿಕಾರಿ ಡಾ ಹರೀಶ್ ಬಾಬು ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಎನ್ ಕೇಶವಮೂರ್ತಿ.

ಸಂಸ್ಕೃತಿ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5 ಗಂಟೆಗೆ ಸವಿಕಾನ ಮಧುರ ಗೀತೆಗಳ ಗಾಯನ ಕೇಳಿಬರುವುದು. 5:55 ಚಜ್ಜೆರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:10 ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳುವಿರಿ. 6:15 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಂತರ್ಜಲ ಮರುಪೂರ್ಣ ಅಥವಾ ಬೋರ್ವೆಲ್ ರೀಚಾರ್ಜ್ ಈ ವಿಷಯ ಕುರಿತು ವಿಜಯಪುರದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಯುಎಂ ಮೋಮಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಶ್ರೀಧರಾ ಎನ್ ಸಾಳುಂಕೆ. ತದನಂತರದಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ನಾಳೆ ರಾತ್ರಿ 7:45 ಚಿತ್ರಗೀತೆಗಳು, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಆಲಿಸಲಿದ್ದೀರಿ. 10:00 ಮೆಲೋಡಿ ಟೈಮ್ ಬೆಂಗಳೂರು ಕೇಂದ್ರದ

0: ಇದ್ದಾರೆ ಶ್ರೀಧರಾ ಎನ್ ಸಾಳುಂಕೆ. ತದನಂತರದಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ನಾಳೆ ರಾತ್ರಿ 7:45 ಚಿತ್ರಗೀತೆಗಳು, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಆಲಿಸಲಿದ್ದೀರಿ. 10:00 ಮೆಲೋಡಿ ಟೈಮ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಆಲಿಸಿದ್ದೀರಿ. ಆಕಾಶವಾಣಿ ವಿಜಯಪುರ, ಸಮಯ 6:35. ಈಗ ಕೇಳಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದವರ ಹೆಸರು ಶ್ವೇತಾ, ತಂದೆ ಬಸವರಾಜ್ ಮರಾಠಿ, ವಯಸ್ಸು 19 ವರ್ಷ, ಜಾತಿ ಹಿಂದೂ ಮರಾಠ, ಉದ್ಯೋಗ ಶಿಕ್ಷಣ ಸಾಕಿನ್ ಲಿಂಗದಳ್ಳಿ ತಾಲೂಕು ತಾಳಿಕೋಟೆ. ಇವರು ಶಾರೀರಿಕವಾಗಿ ತೆಳ್ಳಗೆ ಸದೃಢ ಮೈಕಟ್ಟನ್ನು ಹೊಂದಿದ್ದು ಗೋಧಿ ಬಣ್ಣ, ದುಂಡು ಮುಖ, 5 ಫುಟ್ ಎತ್ತರವಿರುತ್ತಾರೆ. ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಹಳದಿ ಮಿಶ್ರಿತ ನೀಲಿ ಬಣ್ಣದ ಟಾಪ್ ಮತ್ತು ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿಕೊಂಡು ಹೋಗಿರುತ್ತಾರೆ. ಕಾಣೆಯದ ಮಹಿಳೆಯ ಬಗ್ಗೆ ತಮಗೆ ಸುಳಿವು ಸಿಕ್ಕಲ್ಲಿ ತಾಳಿಕೋಟೆ ಪೊಲೀಸ್ ಠಾಣೆಗೆ ತಿಳಿಸಿ. ಪ್ರಕಟಣೆ ಆಲಿಸಿದಿರಿ. ಸಮಯ 6:37. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರವನ್ನು ಆಲಿಸಲಿದ್ದೀರಿ.
1: ಕೆವೈಸಿ ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ, ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರ ಲಿಂಕ್ ಸೆಕ್ಯೂರ್ ಆಗಿದ್ಯಾ? ಸೆಂಡರ್ ನಿಮ್ ಬ್ಯಾಂಕ್ಗೆ ತಾನೆ? ಕೆವೈಸಿ ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ ಕೆವೈಸಿ ಅಪ್ಡೇಟ್ ಲಿಂಕ್ ನಿಂದ ಜಾಗರೂಕರಾಗಿರಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
4: Desh ke har gareeb, har vyakti tak poshan pahunchana bhi sarkar ki prathmikta hai.
3: Connect with your nearest Anganwadi today, because Hamari Anganwadi hai, Hamari Zimmedari.
5: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
6: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಬೆಟ್ಟ ಗುಡ್ಡ
8: ಕೆರೆ ಕುಂಟೆ
7: ಗಿಡ ಮರಗಳಿಲ್ಲದ ಊರು
8: ಮರುಭೂಮಿ ಇದ್ದಂತೆ.
7: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
8: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
7: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
8: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
7: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
8: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಸುರಕ್ಷತಾ ನಿಯಮ ಪಾಲಿಸಿ ಆಚರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಪ್ರತಿಭಟನೆ, ಪೊಲೀಸ್ ಅಧಿಕಾರಿಯ ಅಮಾನತಿಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ನಕಲಿ ಔಷಧಿ ಜಾಲ ಮಟ್ಟಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯ ಅಗತ್ಯ, ಸಚಿವ ಯುಟಿ ಖಾದರ್. ನಾಳಿನ ಗಣೇಶೋತ್ಸವ ಆಚರಣೆಗೆ ರಾಜ್ಯಾದ್ಯಂತ ಸಕಲ ಸಿದ್ದತೆ, ವ್ಯಾಪಕ ಮುಂಜಾಗ್ರತಾ ಕ್ರಮ. ರಾಜ್ಯದಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಮೂಲಗಳ ಗಣತಿ ಪೂರ್ಣ, ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ಸಾರ್ವಜನಿಕರು ಹಾಗೂ ಗಣೇಶ ಸಮಿತಿಗಳು ಶಾಂತಿಯುತವಾಗಿ ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸಿ ಹಬ್ಬ ಆಚರಿಸಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಣೇಶೋತ್ಸವದ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಜನರ ಭಾವನೆಗಳನ್ನು ಪ್ರಚೋದಿಸುತ್ತಿದ್ದು ಸರ್ಕಾರ ಯಾವುದೇ ಧಾರ್ಮಿಕ ಆಚರಣೆಗೆ ನಿರ್ಬಂಧ ಹೇರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಅಶಾಂತಿ ಮೂಡಿಸಲು ಬಿಜೆಪಿ ಈ ವಿಷಯವನ್ನು ಮುನ್ನೆಲೆಗೆ ತರುತ್ತಿದೆ ಎಂದು ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳ ಯಾವುದೇ ಕಾರ್ಯಕ್ರಮ ಅಥವಾ ಸಭೆಗಳಿಗೆ ಕಾನೂನು ಚೌಕಟ್ಟನಲ್ಲಿ ಅವಕಾಶ ನೀಡಲಾಗುತ್ತಿದ್ದು ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವುದು ಕಾಂಗ್ರೆಸ್ ಸರ್ಕಾರದ ನೀತಿಯಲ್ಲ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರ ಪೊಲೀಸ್ ಠಾಣೆಗೆ ವಿಪಕ್ಷ ನಾಯಕರು ಭೇಟಿ ನೀಡುತ್ತಿರುವ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು, ಬಿಜೆಪಿ ನಾಯಕರು ಇಲ್ಲದ ವಿಚಾರಗಳನ್ನು ಸೃಷ್ಟಿಸಿ ರಾಜಕೀಯ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಗಣೇಶ ಮೂರ್ತಿ ಮೆರವಣಿಗೆಗೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಯೊಬ್ಬರು ನೀಡಿದ್ದಾರೆ ಎನ್ನಲಾದ ಹೇಳಿಕೆ ವಿರೋಧಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಈ ವೇಳೆ ಮಾತನಾಡಿದ ನಾಯಕ ಆರ್ ಅಶೋಕ, ಕಾಂಗ್ರೆಸ್ ಸರ್ಕಾರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡೆತಡೆ ಒಡ್ಡುತ್ತಿದ್ದು ಗಣೇಶೋತ್ಸವ ಸಮಿತಿಯ ಯುವಕರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆದರಿಕೆ ಒಡ್ಡುವ ಹೇಳಿಕೆ ನೀಡಿದ ಪೊಲೀಸ್ ಅಧಿಕಾರಿಯನ್ನು ತಕ್ಷಣ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸಂಸದ ಯಧುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಟಿ ನರಸೀಪುರ ಪ್ರದೇಶಕ್ಕೆ ಮೈಸೂರು ಅರಮನೆಯೊಂದಿಗೆ ನಿಕಟ ನಂಟಿದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಲಾಗುವುದು ಎಂದರು. ಶಾಸಕ ಶ್ರೀವತ್ಸ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಕಲಿ ಔಷಧಗಳ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರುವ ಆತಂಕಕಾರಿ ಜಾಲವಾಗಿದ್ದು ಇದನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಗ್ಗಟ್ಟನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಗದಗ ಜಿಲ್ಲಾ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಔಷಧಗಳ ದಂಧೆ ಜನರ ಆರೋಗ್ಯದೊಂದಿಗೆ ನೇರವಾಗಿ ಸಂಬಂಧಿಸಿದ ಗಂಭೀರ ವಿಚಾರವಾಗಿದೆ. ಇಂತಹ ಔಷಧಗಳು ಜನರ ಆರೋಗ್ಯಕ್ಕೆ ಮಾರಕವಾಗುವ ಸಾಧ್ಯತೆ ಇರುವುದರಿಂದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದರು. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ನಕಲಿ ಔಷಧಗಳ ಜಾಲವನ್ನು ಪತ್ತೆಹಚ್ಚಲಾಗಿದ್ದು ಪ್ರಕರಣದ ತನಿಖೆಯನ್ನು ವಿಶೇಷ ತನಿಖಾ ತಂಡಕ್ಕೆ ವಹಿಸಲಾಗಿದೆ. ತನಿಖೆ ವೇಳೆ ಪ್ರಕರಣದ ಹಿಂದೆ ದೊಡ್ಡ ಮಟ್ಟದ ಜಾಲವಿರುವುದು ಬೆಳಕಿಗೆ ಬಂದಿದೆ ಎಂದು ಅವರು ತಿಳಿಸಿದರು. ಬೇರೆ ರಾಜ್ಯಗಳಿಂದ ಔಷಧಗಳನ್ನು ತರಿಸುವುದು, ಅಂತಾರಾಷ್ಟೀಯ ಮಟ್ಟದಲ್ಲಿ ಕಂಪನಿಗಳ ಹೆಸರನ್ನು ಬಳಸುವುದು ಹಾಗೂ ದೊಡ್ಡ ಆಸ್ಪತ್ರೆಗಳಿಗೆ ಔಷಧಗಳನ್ನು ಸರಬರಾಜು ಮಾಡುವಂತಹ ವ್ಯವಸ್ಥಿತ ಜಾಲದ ಸಾಧ್ಯತೆಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದರು. ಈ ದಂಧೆಯಲ್ಲಿ ಭಾಗಿಯಾದವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಯಾವುದೇ ರೀತಿಯ ಪ್ರಭಾವ ಅಥವಾ ಒತ್ತಡಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಾಗೂ ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲು ಸರ್ಕಾರ ಕರೆದಿರುವ ಮೂರು ದಿನಗಳ ಅಧಿವೇಶನವನ್ನು ವಿಸ್ತರಿಸಿ ಕನಿಷ್ಠ 10 ದಿನಗಳ ವಿಶೇಷ ಅಧಿವೇಶನ ನಡೆಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಹಾಗೂ ಶಾಸಕ ಅರವಿಂದ ಬೆಲ್ಲದ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬರಪೀಡಿತ ತಾಲೂಕುಗಳ ಘೋಷಣೆ ಸಮರ್ಪಕವಾಗಿ ನಡೆದಿಲ್ಲ. ಧಾರವಾಡ ಜಿಲ್ಲೆಯ ಹಲವು ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದು ಈ ಕುರಿತು ಸಮಗ್ರ ಚರ್ಚೆ ನಡೆಯಬೇಕು. ಕಸ್ತೂರಿ ರಂಗನ್ ವರದಿಯ ಅನುಷ್ಠಾನದಿಂದ ಪಶ್ಚಿಮಘಟ್ಟ ಹಾಗೂ ಮಲೆನಾಡಿನ ಜನರ ಬದುಕಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ

0: ಸಂಬಂಧ ವರದಿಯ ಸಾಧಕ ಬಾಧಕಗಳ ಕುರಿತು ಸುದೀರ್ಘ ಚರ್ಚೆ ಅಗತ್ಯ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಗೌರಿ ಗಣೇಶ ಹಬ್ಬದ ಆಚರಣೆಗೆ ಸಕಲ ಸಿದ್ದತೆಗಳು ಭರದಿಂದ ಸಾಗಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಅಗತ್ಯ ಭದ್ರತಾ ಕ್ರಮ, ಪೊಲೀಸ್ ಬಂದೋಬಸ್ತ್, ಅಗತ್ಯ ಪೂಜಾ ಸಾಮಗ್ರಿಗಳ ಖರೀದಿ, ಗಣೇಶ ಮೂರ್ತಿ ಮೆರವಣಿಗೆಗಳ ಸಿದ್ದತೆ ಸೇರಿದಂತೆ ಹಲವು ಚಟುವಟಿಕೆಗಳು ಸಾಗಿವೆ. ಕೋಲಾರ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮದಿಂದ ಸಾಗುತ್ತಿದ್ದು, ಹಬ್ಬಕ್ಕಾಗಿ ದಿನಬಳಕೆ ವಸ್ತುಗಳು ಹಾಗೂ ಗೌರಿ ಗಣೇಶ ಮೂರ್ತಿಗಳು ದುಬಾರಿಯಾಗಿವೆ. ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆಗೆ ಹಲವಾರು ನಿಯಮಗಳನ್ನು ಹೇರಲಾಗಿದೆ. ಸರ್ಕಾರ ಪಿಒಪಿ ಗಣೇಶ ಮೂರ್ತಿಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಮಾತ್ರ ಕೂರಿಸುವಂತೆ ಆದೇಶ ಇರುವುದರಿಂದ ಪಾರಂಪರಿಕ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಗಣೇಶ ಚತುರ್ಥಿಯ ಅಂಗವಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆಯಿಂದ ಆಗುವ ಜಲ ಹಾಗೂ ಪರಿಸರ ಮಾಲಿನ್ಯ ತಡೆಯಲು ಚಿತ್ರದುರ್ಗ ನಗರಸಭೆಯು ನಗರದ ವಿವಿಧೆಡೆ ತಾತ್ಕಾಲಿಕ ನೀರಿನ ತೊಟ್ಟಿಗಳ ವ್ಯವಸ್ಥೆ ಮಾಡಿದೆ. ಸಾರ್ವಜನಿಕರು ಪರಿಸರ ಸ್ನೇಹಿಯಾಗಿ ಹಬ್ಬ ಆಚರಿಸಲು ನಗರಸಭೆ ಮನವಿ ಮಾಡಿದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಚಾಮರಾಜನಗರ ಜಿಲ್ಲಾ ಪೊಲೀಸ್ ಕಟ್ಟೆಚ್ಚರ ವಹಿಸಿದ್ದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈಗಾಗಲೇ 7408 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಗಣೇಶ ಪ್ರತಿಷ್ಠಾಪನೆ ಸ್ಥಳ, ಮೆರವಣಿಗೆ ಸಾಗುವ ಸೂಕ್ಷ್ಮ ಪ್ರದೇಶಗಳಲ್ಲಿ, ವಿಸರ್ಜನಾ ಸ್ಥಳಗಳಲ್ಲಿ 150 ಅಧಿಕ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ರಾಯಚೂರು ನಗರದಲ್ಲಿ ಇಂದು ಉಚಿತ ಪರಿಸರ ಸ್ನೇಹಿ ಬೀಜವುಳ್ಳ ಮಣ್ಣಿನ ಗಣೇಶ ಮೂರ್ತಿ ತಯಾರಿಕಾ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಮಹಾನಗರ ಪಾಲಿಕೆ ವಲಯ ಆಯುಕ್ತ ಜೈಪಾಲ್ ರೆಡ್ಡಿ, ಪ್ರತಿವರ್ಷ ಪಿಒಪಿ ಗಣೇಶ ಮೂರ್ತಿಗಳ ವಿಸರ್ಜನೆಯಿಂದ ಕೆರೆ, ನದಿ ಸೇರಿದಂತೆ ಜಲಮೂಲಗಳು ಕಲುಷಿತಗೊಳ್ಳುತ್ತಿವೆ. ರಾಸಾಯನಿಕ ಬಣ್ಣಗಳಿಂದ ಜಲಚರಗಳಿಗೂ ಅಪಾಯ ಉಂಟಾಗುತ್ತಿದೆ ಎಂದರು. ಅಖಂಡ ಭಾರತ ವಿನಾಯಕ ಮಹಾಸಭಾವತಿಯಿಂದ ಕೋಲಾರ ನಗರದ ಎಸ್ಎನ್ ಜಿಲ್ಲಾ ಆಸ್ಪತ್ರೆ ಮುಂಭಾಗ 15ನೇ ವರ್ಷದ ಗಣೇಶೋತ್ಸವ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಓಂಶಕ್ತಿ ಚಲಪತಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ 6 ಗಣಪತಿ ಪ್ರತಿಷ್ಠಾಪನೆ ನಡೆಯಲಿದ್ದು, ನಾಡಿದ್ದು ಆರತಿ ಹಾಗೂ ವರುಣ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 10 ಸಾಧಕರಿಗೆ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಈ ನಡುವೆ ನಿಷೇಧಿತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ವಿಗ್ರಹಗಳನ್ನು ಮಾರಾಟಕ್ಕೆ ದಾಸ್ತಾನು ಮಾಡಿದ ದಾವಣಗೆರೆಯ ಗೋದಾಮಿನ ಮೇಲೆ ದಾಳಿ ನಡೆಸಿರುವ ಮಹಾನಗರ ಪಾಲಿಕೆ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾರಾಟಗಾರನ ವಿರುದ್ದ ದೂರು ದಾಖಲಿಸಿದ್ದಾರೆ. ಪಿಒಪಿ ವಿಗ್ರಹ ಬಳಕೆ ಮತ್ತು ವಿಸರ್ಜನೆಯು ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ಅಪರಾಧವಾಗಿದ್ದು, ತಪ್ಪಿತಸ್ಥರಿಗೆ ದಂಡದ ಜೊತೆಗೆ ಕನಿಷ್ಠ 1.5 6 ಜೈಲು ಶಿಕ್ಷೆಗೆ ಅವಕಾಶವಿದೆ. ರಾಜ್ಯದ ಜಲಸಂಪನ್ಮೂಲಗಳ ವಾಸ್ತವ ಸ್ಥಿತಿಗತಿಗಳನ್ನು ಅರಿತು ಭವಿಷ್ಯದ ಜಲಸಂರಕ್ಷಣಾ ಯೋಜನೆಗಳನ್ನು ವೈಜ್ಞಾನಿಕವಾಗಿ ರೂಪಿಸುವ ಉದ್ದೇಶದಿಂದ ಕೈಗೊಳ್ಳಲಾಗಿದ್ದ 7ನೇ ಸಣ್ಣ ನೀರಾವರಿ ಹಾಗೂ 2ನೇ ಜಲಮೂಲಗಳ ಗಣತಿಯ ಕ್ಷೇತ್ರ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ತಿಳಿಸಿದ್ದಾರೆ. ಈ ಬೃಹತ್ ಗಣತಿಯಲ್ಲಿ ರಾಜ್ಯದ 14.18 ಹೆಚ್ಚು ಅಂತರ್ಜಲ ಯೋಜನೆಗಳು, 7500 ಹೆಚ್ಚು ಮೇಲ್ಮೈ ಜಲಯೋಜನೆಗಳು ಹಾಗೂ 38960 ಜಲಮೂಲಗಳನ್ನು ದಾಖಲಿಸಲಾಗಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಆರ್ಥಿಕ ನೆರವಿನೊಂದಿಗೆ ಕೈಗೊಳ್ಳಲಾದ ಈ ಗಣತಿ ರಾಜ್ಯದ 30671 ಗ್ರಾಮಗಳು ಹಾಗೂ ನಗರ ವಾರ್ಡ್ಗಳನ್ನು ಒಳಗೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಸುರಕ್ಷತಾ ನಿಯಮ ಪಾಲಿಸಿ ಆಚರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಪ್ರತಿಭಟನೆ, ಪೊಲೀಸ್ ಅಧಿಕಾರಿಯ ಅಮಾನತಿಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ನಕಲಿ

0: ಔಷಧಿ ಜಾಲ ಮಟ್ಟ ಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಮನ್ವಯ ಅಗತ್ಯ, ಸಚಿವ ಯುಟಿ ಖಾದರ್. ನಾಳಿನ ಗಣೇಶೋತ್ಸವ ಆಚರಣೆಗೆ ರಾಜ್ಯಾದ್ಯಂತ ಸಕಲ ಸಿದ್ದತೆ, ವ್ಯಾಪಕ ಮುಂಜಾಗ್ರತಾ ಕ್ರಮ. ರಾಜ್ಯದಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಮೂಲಗಳ ಗಣತಿ ಪೂರ್ಣ, ಸಚಿವ ಡಾ ಅಜಯ್ ಧರ್ಮ್ ಸಿಂಗ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ಎಲ್ಲಿದ್ದೀಯಾ?
2: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್
1: ಇದಂತೂ ತಕ್ಷಣದ ಕೆಲಸ ಕಣೋ.
2: ಅದೇ ಹಾಗೆ,
1: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
2: ಮತ್ತೆ ಉಳಿದ ಚೇಂಜಸ್?
1: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ಡ್ ಚಾನೆಲ್ಸ್ ನಿಂದ.
2: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
1: RBI ಹೇಳುತ್ತೆ,
3: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ. ಆಕಾಶವಾಣಿ ಬೆಂಗಳೂರು.

0: ಆಕಾಶವಾಣಿ ವಿಜಯಪುರ, ಸಮಯ 6:51. ಈಗ ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 08352
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
3: ಸಾಯಿ ಬಾಲ್
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್
5: ಎಲ್ಲರಿಗೂ ಸಾಮಾಜಿಕ ಭದ್ರತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ
6: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ
5: ಇಲ್ಲಿಯವರೆಗೆ 9,50,00,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ
7: ಮೂರು ಕಾಲೇಜ್ನಲ್ಲಿ
8: ಚಿಂತಿಸ್ಬೇಡಿ
7: ಫೀಸ್ ನೋಡು ಏನ್ ಸಮಾಚಾರ
9: ಏನಾಯ್ತು
8: ಫೀಸ್ನ ಟೆನ್ಷನ್
7: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಸೋ ರಸ್ತೆ ಕ್ಲಿಯರ್ ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ ಅದರಲ್ಲೂ 400,000 ರೂಪಾಯಿವರೆಗೆ ನೋ ಕೊಲೆಟ್ರಲ್ ಅದೆಲ್ಲಿ ಸ್ವೀಟ್ಸ್ ಆರ್ಬಿಐ ಹೇಳುತ್ತೆ
10: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
11: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ ಮಣ್ಣಿನಲ್ಲಿ ಮಾಡಿದ ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ ಶಬ್ದ ಮಾಲಿನ್ಯ

ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ಕುಂತೇರಿ ಅನ್ನ ಗೌಡ್ರ, ನಿಂತೇರಿ ತಮ್ಮ ಗೌಡ್ರ, ನನ್ನ ಗೆಳೆಯ ಬಾಳನ್ ಹೋಗಿ ಇವತ್ತಿಗೆ 4-5 ದಿವಸ ಆಯ್ತು. ಆತನ ಭೇಟಿ ನನಗಿಲ್ಲ, ಎಣ್ಣ ಭೇಟಿ ಆತನಿಗಿಲ್ಲ. ಇಲ್ಲಿ ಯಾರಾದರೆ ನೋಡಿದ್ರೆ ಹೇಳಬೇಕಾಯ್ತು ನೋಡ್ರಿ. ಓಹೋ ದೇವ, ಇಲ್ಲಿ ಯಾರು ನೋಡಿದಂತೆ ಕಾಣುವುದಿಲ್ಲ. ಮುಂದಿನ ಓಣಿಗೆ ಹೋಗಿ ವಿಚಾರ ಮಾಡಿದ್ರೆ ಆಯ್ತು.

0: ನಿಂತವ್ರಿ ತಮಗೆ ಹೊಡ್ರ ನನ್ನಗೆಲ್ಲ ಸಂಘನ ಹೋಗಿ ಇವತ್ತಿಗೆ ನಾಲ್ಕಾರು ದಿವಸ ಹೊತ್ತಾಯ್ತು. ಆತನ ಭೇಟಿ ನನಗೆಲ್ಲ, ನನ್ನ ಭೇಟಿ ಆತನಿಗೆಲ್ಲ. ಇಲ್ಲಿ ಯಾರು ಸ್ವಲ್ಪ ನೋಡ್ರಿ ಹೇಳಬೇಕಾಯ್ತು ನೋಡು. ಓಹ್ ದೇವ, ಇಲ್ಲಾರು ನೋಡಿದಂತೆ ಕಾಣುವುದಲ್ಲ. ನಾಗಡೆ ಒಂದಿಗೆ ಹೋಗಿ ವಿಚಾರ ಮಾಡಿ ಮುಂದಕ್ಕೆ ಹೋಗಬೇಕು.
1: ಅಣ್ಣ ರಾಮೇರಾವ್ ಏನೋ ಮೈತ್ರಿ ಬಾಣ, ನನ್ನ ಗೆಳತನ ಬಂದ ನಿನಗೇನು ಬೇಸರ ಆತೇನಪ್ಪ?
0: ಏನೋ ಮೈತ್ರಿ ಸಂಗಣ್ಣ, ನಿಮಗೆ ಗೆಳತನ ನಮಗೇನು ಬೇಸರ ಆಗಿಲ್ಲ, ನಮ್ಮ ಗೆಳತನ ಬಂದು ನಿಮಗೆ ಬೇಸರ ಆತಾನ್ರಿ?
1: ಏನೋ ಮೈತ್ರಿ ಬಾಣ, ನಿನ್ನ ಗೆಳತನ ಬಂದು ಬೇಸರ ಆಗಿಲ್ಲ, ಮತ್ತಾದ್ರೂ ಹೇಳ್ತೇನೆ ಕೇಳು.
0: ಚಂದ ಹೇಳ,

0: ಏನೋ ಮೈತ್ರವಾಣ, ನಿನ್ನ ಮುಖವು ಇಷ್ಟೊಂದು ಮಾಡಬೇಕಾದ್ರೆ ಏನ ಕಾರಣದಿಂದ ಮಾಡಿರಬಹುದು? ಏನೋ ಮೈತ್ರ ಬಾಲಣ್ಣ, ನಿನ್ನ ಮೈ ಮೇಲೆ ನಡುವಿ ಇಷ್ಟೊಂದು ಹರಿಬೇಕಾದ್ರೆ ಏನ ಕಾರಣದಿಂದ ಹರಿದಿರಬಹುದು?
1: ಏನೋ ಮೈತ್ರ ಸಂಗಣ್ಣ, ನಾವು ನಾಲ್ಕು ಮಂದಿಗೆ ಮಾತ್ರ ಕೊಡ್ಕೊಂಡ ಒಂದು ಹತ್ತು ವಾಲ ಗುತ್ತಿಗೆ ಹಿಡಿದಿದ್ದು, ಆ ಹತ್ತಿ ಕಡ್ಡಿ ಕೇಳುವ ಹೊತ್ನಾಗ ನಮ್ ಮುಂದ ನಿಮ್ ಮುಂದ ಅವನ ಹೊತ್ನಾಗ ಹರಿದ್ರೆ ಹರಿದ್ಬೇಕು ನೋಡ್ರಿ.
0: ಏನೋ ಮೈತ್ರಬಾಣ, ನಾವಾದ್ರೆ ಪ್ಯಾಟೆಯಲ್ಲಿ ಹೋಗೋಣ ನಡೆವಂತನಾಗು,
1: ಹಂಗಾರ ಒಳಗೆ ಹೋಗೋಣ ನೋಡಿಲ್ಲ.
0: ಏನೋ ಮೈತ್ರಬಾಣ, ಪ್ಯಾಟ್ಯಾಗಂತೂ ಬಂದಂಗಾತು, ಅಂಗಡಿಯಲ್ಲಿ ಸೇರ್ಜಿ ಇದ್ರೆ ಕರ್ಕೊಂಡು ಬರುವಂತರಾಗ್ರಿ.

0: ಪೇಪರ್ ಮ್ಯಾಗ ಪೇಪರ್ ಪೇಪರ್ ಮ್ಯಾಗ ಪೇಪರ್ ತಗೋತಾ ಕೊಡ್ತಾ ವಾಪಸ್ ಬಿಡ್ತಿದ.
1: ಏನ್ರಿ ಸರ್ಜ್ ಅಂಗಡಿಯಲ್ಲಾದ್ರೆ ಇರ್ತಾರೇನ್ರಿ?
0: ಏನ್ರಿ ಸಿಗಪ್ಪನ ಅಂಗಡಿಯಲ್ಲಿ ಇರ್ತಿದಾವ್?
1: ಹಂಗಾದ್ರ ನಮಗೊಂದು ಕರುವತ್ ಕಡೆ ಜೋತ್ರ, ಚೈನಾ ಸಿಲ್ಕ್ ಅಂಗಿ, ಜರದ ಶಾಲ, ಇದು ಅಲ್ಲದೆ ಕೊರಳಲ್ಲಿ ಹಾಕುವಂತ ಚಂದ್ರ ಹರಿದ್ರೆ ಕೊಡ್ಬೇಕಾಯ್ತು ನೋಡ್ರಿ.
0: ಅರೇ ಸಿಂಗಪ್ಪನ ಅವನ್ನ ತಗೋತಿದ,
1: ಹಂಗಾದ್ರೆ ಕೊಡುವಂತ್ರಿ. ಏನ್ರಿ ಸರ್ಜಿ ಇದ್ರ ಕೆಮ್ಮತ್ ಬಂದ ಎಷ್ಟಾಗ್ತೈತಿ?
0: ಅರೇ ಸಿಂಗಪ್ಪನ ಸಾವಿರ ರೂಪಾಯಿ ಅದ,
1: ಹಂಗಾದ್ರೆ ತಗೊಂಡು ಹೋಗುವಂತ್ರಿ.
0: ತಗೊಂಡು
1: ಏನೋ ಮೈತ್ರಿ ಬಾಣ, ನನ್ನಂಗ್ ಶೃಂಗಾರನಿ ಆದಿ, ನಿನ್ನಂಗ್ ಶೃಂಗಾರನ ಆದ್ನಿ, ಇದ ಹೊಂಗಲ ಪೇಟೆ ಹಾದಂಟಂಗಾದ್ರ ಸಂಜೆ ಯಾರ ಬಾಳೆ ಯಾರ ಗುರುತತ್ ಬರ್ದಂಗ ಹೊತ್ತು ಒಂದ್ ವೇಳೆ ಹೋಗ್ಲಾರ್ಕೆ ಯಾವ್ದ್ರ ಒಂದು ಆಟ ತೆಗೆವಂತ್ರಿ.
2: ಏನೋ ಮೈತ್ರಿ ಸಂಗಣ್ಣ, ನನ್ನಂತ ಬಡವಳೇನ ಆಟ ಆಟದ ಮಿಚ್ಚ ಬರ್ತಕ್ಕ ನೀವ್ ತಗಂತಾರ್ರಿ.
1: ಏನೋ ಮೈತ್ರಿ ಬಾಣ, ಒಂದ್ ಆಡೋದಾದ್ರೆ ಒಂದ್ ಪಗಡಿ ಆಟ ಆಡೋಣಂತ ನೋಡ್ರಿ.
2: ಏನೋ ಮೈತ್ರಿ ಸಂಗಣ್ಣ, ಈ ಪಗಡಿ ಆಟ ಆಡಿ ಪಂಚ ಪಾಂಡ್ರ 12 ವರ್ಷ ಸೋಸಿದಾರ, ಇದು ಅರ್ಧ ಒಂದ್ ವರ್ಷ ಐತೆ ಸೋಸಿದಾರ, ಈ ಆಟ ಬ್ಯಾಡ ನೋಡ್ರಿ.
1: ಏನೋ ಮೈತ್ರಿ ಬಾಣ, ಅವರೊಂದು ವಾದವಾದಿಲ್ಲ ಇಡಬೇಕು, ಇಲ್ಲ ಒಂದು ಜಿದ್ದಾಜಿದ್ದಿಲ್ಲ ಇಡಬೇಕು. ನಾವ್ ಹಂಗೇನಿಲ್ಲ, ವೇಳೆ ಹೋಗ್ಲಾರ್ಕ ಒಂದ್ ಆಟ ಆಡೋಣಂತೆ ನೋಡ್ರಿ.
2: ಏನೋ ಮೈತ್ರಿ ಸಂಗಣ್ಣ, ಈ ಆಟ ಆಡೋ ಹೊತ್ನಾಗ ನಮಗ್ ನಿಮ್ಗೆ ನ್ಯಾಯ ಬಿಡ್ತೇನೆ ವಚನ ಕೊಟ್ಟರೆ ಆಡೋಣ ನೋಡ್ರಿ.
1: ಹಂಗಾದ್ರೆ ತೆಗೆದುಕೊಂತ್ರ.

0: ಮೈತ್ರಿ ಬೇಡ, ದಶಾಪಾಶ ಹೊರತು ಬಂದ ನಂದಾತ್ ನೋಡು.
1: ಏನ್ ಮೈತ್ರಿ ಸಂಘ ಅಣ್ಣ, ಚಕ್ಕಾತಿನ ಹೊರತು ಬಂದ ನಂದಾತ್ ನೋಡ್ರಿ,
0: ದಶಾಪಾಶ ಹೊರತು ಬಂದ ಅಂತ ನೋಡ್ರಿ,
1: ಚಕ್ಕಾತಿನ ಹೊರತು ಬಂದ ನಂದಾತ್ ನೋಡ್ರಿ.
2: ಏನ್ರಿ
0: ಏನ್ರಿ ಪರಪ್ಪಣ್ಣ, ದಶಾಪಾಶ ಹೊರತು ಬಂದ ಅಂದಾಗೈತಿ, ನನ್ ಗೆಳೆಯ ನನ್ ಗಟ ಕೊಡುವ ನೋಡು.
2: ನಿಂದೇನಪ್ಪ
1: ಏನು ಪರಪ್ಪಣ್ಣ, ಚಕ್ಕಾತಿನ ಹೊರತು ಬಂದ ಅನ್ನೋದಾಗೈತಿ, ನನ್ ಗೆಳೆಯ ನನ್ಗೆ ಆಟ ಕೊಡುವ ನೋಡ್ರಿ.
2: ಏನಪ್ಪ ಹುಡುಗರ, ಈ ಆಟದ ಮಚ್ಕೂರ್ ತಿಳ್ದಂಗತ್ತು, ವಾರಿಗೆ ಹುಡುಗರ್ ಕಾಂತೀರಿ, ಕೈ ಕೈ ಹಿಡ್ಕೊಂಡು ಹೋಗೋದು ಬಹಳ ಉತ್ತಮ ಅಣ್ಣಪ್ಪ.
0: ಏನೋ ಮೈತ್ರಿ ಬೇಡ, ಆಟ ನಂದರೆ ಆಗ್ಲಿ ಬೇಡ ನಂದರೆ ಆಗ್ಲಿ, ಪರಪ್ಪಣ್ಣ ಹೇಳ್ದಂಗ ನಾವ್ ಆದ್ರೆ ಕೈ ಕೈ ಹಾಕೊಂಡು ಹೋಗೋಣ ನಡೆಯುವಂತಾರೆ.
3: ರಾಜಮಾನ್ ರಾಜಶ್ರೀ, ತಾಲೂಕ್ ಸಂಪಗಾಂವ್, ಜಿಲ್ಲಾ ಬೆಳಗಾಂ, ಮೋಜಾ ಹೊಂಗಲದಲ್ಲಿರುವಂತ ಲಗಳೀರ ನನಗೆ ಪತ್ರ ಬರೆಯಲು ಕಾರಣವೇನೆಂದರೆ, ಗಂಟು ತಲೆ ಮೇಲೆ ಮುತ್ತಿನ ವ್ಯಾಪಾರ ಬಹಳ ಜೋರು ಐತಿ, ಈಗ ಬಂದ್ರೆ ಲಾಭ ಆಗ್ತೈತಿ ಇಲ್ಲಾದ್ರೆ ನುಕ್ಸಾನ ಆಗ್ತೈತಿ ಅಂತ ಹೇಳಿ ನನಗಾದ್ರೆ ಬಳ್ಳಾರಿ ಸೌಕರ ಪತ್ರ ಕಳಿಸೋರ್ನು. ಅದೇ ಪ್ರಕಾರ ನಾನು ನನ್ನ ತಮ್ಮಗಳನ್ನ ಕರಿ ಕಳಿಸಿ ನಾದ್ರೆ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ಬೇಕತ್ತಲ್ಲ, ಏನು ತಮ್ಮಗಳ ಒಳಗಿದ್ರೆ ಹೊರಗೆ ಬರುವಂತಾಗಿ.
2: ನಮ್ಮನ್ನ ಕರೆಸಿದ ಕಾರಣ ಚಂದ್ರಾಗ ಹೇಳುವಂತನಪ್ಪ.
3: ಏನು ತಮ್ಮಗೌಡ್ರ, ನಾದ್ರೆ ವ್ಯಾಪಾರಕ್ಕೆ ಹೋಗಾವ ಜಾನು, ಬೇಗನೆ ಅಪ್ಪನೆ ಆದ್ರೆ ಕೊಡ್ಬೇಕಾಗಿತ್ ನೋಡು.
2: ಏನು ಅಣ್ಣ, ಒಂದು ಹಾಲ ಹೇಳಿದ್ರೆ ಕಡಿಮೆ ಇಲ್ಲ, ಒಂದು ಬೆಳ್ಳಿ ಬಂಗಾರ ಕಡಿಮೆ ಇಲ್ಲ, ನೇರ ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡಪ್ಪ.
3: ಏನು ತಮ್ಮಗೌಡ್ರ, ನಾವು ಮೂರು ಮಂದಿ ಕೂತ್ ಊಟ ಮಾಡ್ಬೇಕಾದ್ರೆ ಹಿರಿ

0: ಗುಡ್ ಅಂತ ಗುಡ್ ಸಾಲಕ್ಕೆಲ್ಲ ನೀವೇನೆ ವ್ಯಾಪಾರಕ್ಕೆ ಹೋಗೋ ಮಾಹಿತಿ ಆಡ್ ಬರಕ್ ಹೋಗ್ಬೇಡ್ರಿ, ಬೇಗನೆ ಅಪ್ಪನಾದ್ರೆ ಕೊಡ್ಬೇಕಾಯ್ತು ನೋಡು.
1: ಏನು ಅಣ್ಣ, ನೀ ಎಷ್ಟು ಹೇಳ್ರಿ ಕೇಳಿ ಮನುಷ್ಯ ಅಲ್ಲ, ತಮ್ಮ ಬಸವಂತರ ಮಾತು ಹೇಳಿ ನೇರ ಹೋಗ್ಬೇಕಾಗ್ತೈತಿ ನೋಡಪ್ಪ.
0: ಏನು ತಮ್ಮ ಬಸವಂತ, ನಾದ್ರೆ ವ್ಯಾಪಾರಕ್ಕೆ ಹೋಗ ಅವನು, ಬೇಗನೆ ಅಪ್ಪನಾದ್ರೆ ಕೊಡ್ಬೇಕಾಯ್ತೈತಿ ನೋಡು.
2: ಏನ್ರಿ ಈರಪ್ಪಣ್ಣ, ವ್ಯಾಪಾರಕ್ಕೆ ಹೋಗೋದು ಹೋಗುತ್ತೀರಿ, ಗಂಗಾವಕನ ಒಂದು ಕರಿ ಕಳಿಸಿ ಆಕಿಗೆ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗಬೇಕಾಗ್ತದೆ.
0: ನಿನ್ನ ಹೇಳಿಕೆ ಪ್ರಕಾರ ನಾದ್ರೆ ಆಕಿನ ಕರಿ ಕಳಿಸಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ತಾ ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ಒಳಗಿದ್ರೆ ಹೊರಗೆ ಬರುತ್ತಳಾಗು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾ ಗಂಟು ಕೊಯ್ದಿದ್ದಾನು, ಬೇಗನೆ ಬುತ್ತಿ ಗಂಟೆ
3: ಹೇಳ್ತೀನಿ ಕೇಳ್ರಿ.
0: ಹಾ ಚಂದ್ರ.

0: ಏನು ಪ್ರಿಯಾ ಪಟ್ಟ ಮುಚ್ಚಾಲೆ ಬಿಟ್ಟು ಪ್ರಿಯಾ ಪೊಲೀಸ್ ಬರಿ ಎಣ್ಣನ ಕರೆಸಿದ ಕಾರಣ ಚಂದ ಹೇಳ್ತಾರೀ
1: ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ ಈಗ ಬಂದ್ರ ಲಾಭ ಆಗ್ತೈತಿ ಎಲ್ಲಾದ್ರಲ್ಲೂ ನುಕ್ಸಾನ್ ಆಗ್ತೈತಿ ಹೇಳಿ ನನಗಾದ್ರ ಪತ್ರ ಬಂದಿರೋದು ಅದೇ ಪ್ರಕಾರ ನಾದ್ರ ಗಂಟ್ ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ತು ಬೇಗನೆ ಬುತ್ತಿ ಗಂಟ ಕಟ್ಕೊಡು ಅಂತ.
0: ಪ್ರಿಯಾ ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನ್ ಕಡಿಮೆ ಇರೋದು ಬೆಳಿ ಬಂಗಾರ ಕುಟ್ಕೆ ಬಿದ್ದಿರುವಾಗ ಪ್ರಿಯಾ ನೀನು ಬಂದು ವ್ಯಾಪಾರಕ್ಕೆ ಹೋಗ್ಬಿಡ ಅಂತ ನೋಡ್ರಿ.
1: ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡಬೇಕು.
0: ಹೌದ್ರಿ
1: ಹೊಲ್ಮನಿ ಮಾಡೋರು ಹೊಲ್ಮನಿ ಮಾಡಬೇಕು. ವ್ಯಾಪಾರಕ್ಕೆ ಹೋಗೋ ಮಾಹಿತಿ ನೀ ಏನ್ ಅಡ್ಡ ಬರಕ್ ಹೋಗ್ಬೇಡ ಬೇಗನೆ ಬುತ್ತಿ ಗಂಟ ಕಟ್ಟಿ
0: ಹೋಗ್ತಾರೆ. ಹೇಳ್ತೀನಿ ಕೇಳ್ರಿ
1: ಚಂದವಾಗಿ ಹೇಳುವಂತ.

0: ಏನು ಪ್ರಿಯಾ, ಚಿಂತಾಮೂರ್ತಿ ಸಮನೆ ಒಳಗೆ ನನಗಾದ್ರೂ ಇರಾಕ ಬಾಳ ಭಯ ಅನಿಸ್ತೈತಿ. ನಿಮ್ಮ ತಮ್ಮರ ಪಕ್ಷಿ ಬಸವಂತ ನನ್ನ ಮಾತಿ ಕೇಳಂಗಿಲ್ಲ, ಅವ್ರನ್ನ ಕರಿ ಕಳಿಸಿ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕು.
1: ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಿನ್ನ ಹೇಳಿಕೆ ಪ್ರಕಾರ ಅವರಿಗೆ ಬುದ್ಧಿ ರೀತಿ ಹೇಳಿ ನಿನ್ನ ಜೋಡಿ ಒಂದು ಹಾಲು ಇಟ್ಟ ಮ್ಯಾಲಾಗ ನನ್ನ ಜೋಡಿ ಒಂದು ಹಾಲು ತಗೊಂಡ ನಾಲ್ಕನೇ ಕಾಲ ಹೋಗ್ತಾರೆ ಬೇಗನೆ ಬುತ್ತಿ ಗಂಟ ಕಟ್ಟಿಕೊಡುವಂತಳಾಗು. ಏನೇ ಪ್ರಮ ಒಳಗಿದ್ರೆ ಹೊರಗೆ ಬರುವಂತಳಾಗು.
2: ಯಾಕೋ ನನ್ನ ಮಗನ ನನ್ನ ಕರಿ ಕಳಿಸಿದ ಕಾರಣವೇನು ಚಂದವಾಗಿ ಹೇಳಪ್ಪ.
1: ಏನೇ ಪ್ರಮ ನಾದ್ರೆ ಗಂಟ್ ಕ್ಯಾಪರ್ ಹೊಣಿದ್ಯಾನು, ನೀ ಬಂದ ಮನ್ಯಾಗ ಇರ್ಬೇಕಾಗ್ತೈತಿ ನೋಡು.
2: ಹೇಳ್ತೇನೆ ಕೇಳಪ್ಪ.
1: ಹಾ ಹೇಳು.
2: ಯಾಕ

0: ಸೋಪ್ತಿರ್ಬೇಕೇನಪ್ಪ ನಮ್ಮ ಮನೆಯಲ್ಲಿ ಬಂದು ನೀನು ಸೋಪ್ತಿ ಆದ್ರೆ ಇರ್ಬೇಕಾಯ್ತು ನೋಡು.
1: ಸೋಪ್ತಿರ್ಬೇಕಪ್ಪ ಇರ್ಬೇಕಂದ್ರೆ ಹೆಂಗಿರದಪ್ಪ?
0: ಏನೇ ಪರಮ ನೀ ಏನ್ ಬೇಡ್ತಿ ಆದ್ರೂ ಕೊಡ್ತೇನು. ನೀ ಆದ್ರೆ ಬಂದ ನಮ್ಮ ಮನೆಯಲ್ಲಿ ಇರ್ಬೇಕಾಯ್ತು ನೋಡು.
1: ಏನ್ ಬೇಡ್ತಾನ ಅದನ್ನೆಲ್ಲ ಕೊಡ್ತಿಲ್ಲಪ್ಪ. ಹಾಗಾದ್ರೆ ನೀ ವ್ಯಾಪಾರ ಕುಂಟೆಪ್ಪ? ನೀ ವ್ಯಾಪಾರಕ್ ಹೋಗುದಾದ್ರೆ ಒಂದ್ರಾಗ ಎರಡು ಮಗನ ನೀ ಕಾಳಜಿ ಬಿಟ್ಟು ವ್ಯಾಪಾರಕ್ ಹೋಗ.
0: ಏನೇ ಪರಮ ಒಂದ್ರಾಗ ಎರಡು ಏನಂದ್ರ ನನ್ಗೆ ತಿಳಿಲ್ಲ ನೋಡು.
1: ತಿಳಿಲ್ಲ ನನ್ ಮಗನ ಒಂದ್ರಾಗ ಎರಡ್ ಅಂದ್ರ ಯಪ್ಪ ನಿನ್ ಮನಸ್ ಅಂತೆ ನನ್ ಮನಸ್ ಅಂತೆ ಅದಕ್ಕೆ ಬಂದು ಒಂದ್ರಾಗ ಎರಡ್ ಅನ್ನೋ.
0: ಪರಮ ನಿನ್ ಮನಸ್ ಅಂತೂ ಮಾಡ್ಕೋ, ನನ್ ಮನಸ್ ಅಂತೂ ಮಾಡು. ಇದು ಅಲ್ಲದ ನಾಳೆ ಮಂಡಿ ಬಸವನ್ ದೇವ್ರ ಜಾತ್ರೆ ಐತಿ, ಅಲ್ಲಿಗೆ ಹೋಗಿ ಒಂದ್ ಗಂಡ ಪುತ್ರ ಅಂದ್ರೆ ಬೇಡ್ಕೊಂಡ ಬರ್ಬೇಕಾಯ್ತು.
1: ಗಂಡ ಪುತ್ರ ದಾರಿಯಾಗ ಬಿದ್ದಿರ್ತಾವೇನಪ್ಪ?
0: ಏನೇ ಪರಮ ಅಲ್ಲಿ ಬಸವನಗ್ ಬೇಡ್ಕೊಂಡ್ರ ಆಗ್ತೈತ್ ನೋಡು.
1: ಆಗ್ಲಿಪ್ಪ ನಿನ್ ಹೇಳಿ ಪ್ರಕಾರ ನಾವ್ ಮಡಿ ಬಸವನ ದೇವ್ರಿಗೆ ಹೋಗಿ ಕಾಯಕಪ್ರು ಮಾಡ್ಕೊಂಡ ಗಂಡಪ್ಪ ಪುತ್ರ ಬೇಡ್ಕೊಂಡ್ ಬರ್ತಾನೆ. ಸಂಸ್ಥೆ ಬಿಟ್ಟು ವ್ಯಾಪಾರಕ್ ಹೋಗಪ್ಪನಿ.
0: ಏನೋ ಬೇಕಾರಿ ಒಳಗಿದ್ರೆ ಹೊರಗೆ ಬರುವಂತ ನಾವು. ಈ ನಾವಂದ್ರೆ ಗಂಟ್ ಹೋಗೋದೈತಿ, ಬುತ್ತಿ ಗಂಟ ಹೊರಬೇಕಾಯ್ತು ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾವಾದ್ರೆ ವ್ಯಾಪಾರ ಕಂಡಿದ್ದೇವ ನೋಡು.
2: ಆಯ್

0: ಮೇಲೆ ಪ್ರೇಮ. ಯಮ್ಮ ಕರೆದ್ರೆ ಬರುವಲ್ಲಿ ಸರ್ಗಿ ಸರ್ ಧಾಳಿ. ಯಮ್ಮ ವ್ಯಾಪಾರಕ್ಕೆ ಹೋಗುವಾಗ ನಮ್ಮ ಮನೆ ಪುರುಷ ಏನ್ ಹೇಳ್ತಾರೆ?
1: ಐ ನನ್ನ ಮಗಳ ಮತ್ತಾದ್ರೂ ಹೇಳ್ತೀನಿ ಕೇಳ.
0: ಚಂದ ಹೇಳಿದ್ರಿ.

0: ಅಮ್ಮ ಕರೆದ್ರ ಬರವಲ್ಲಿ ಸರ್ಗಿ ಸರ್ ಧಾಳಿ ಉಳಿತೀರಿ ವ್ಯಾಪಾರಕ್ಕೆ ಹೋಗುವಾಗ. ಅಮ್ಮ ನಮ್ಮಡಿ ಪುರುಷ ಏನ್ ಹೇಳಿದಾರಿ?
1: ಅಲ್ಲ ನನ್ ಮಗಳ ನಿನ್ ಗಂಡ ವ್ಯಾಪಾರಕ್ಕೆ ಹೋಗು ಮುಂದೆ ನನಗೇನು ಹೇಳಿಲ್ಲ ನೋಡೇವ.
0: ಅಮ್ಮ ಆಗೆಲ್ಲ ಚೇಷ್ಟ ಮಾಡ್ತಕ್ಕಲ್ಲ ಅಮ್ಮ ಕರೆ ಹೇಳ್ತಾರಿ.
1: ಅಯ್ಯ ನನ್ ಮಗಳ ಹೇಳ್ಯಾರ ನೋಡೇವ.
0: ಅಮ್ಮ ಏನ್ ಹೇಳಾರಿ?
1: ನಾಳೆ ಮಾಡಿ ಬಸವನ ದೇವ್ರಿಗೆ ಹೋಗಿ ಕಪ್ರ ಹಚ್ಚಿ ಕಾಯಿ ಒಡ್ಸ್ಕೊಂಡ ನನ್ನ ಮಗಳ ಬರುವಂತೆಲೆ ಗಂಡ ಮುಪ್ಪೂತ್ರ ಬೇಡ್ಕೊಂಡ್ ಬಾ ಅಂತ ಹೇಳ್ಯಾರ.
0: ಆಗ್ಲಿ ಅಮ್ಮ ನನಗಾದ್ರೂ ಉದ್ದ ಹೇಳಿದಾರು.
1: ಹೌದೇವ
0: ನಿಮಗಾದ್ರೂ ಉದ್ದ ಹೇಳಿದಾರ?
1: ಅದ್ನ ಹೇಳ್ಯಾರೇವ.
0: ಅಮ್ಮ ಸಂತೆ ಅಂತ ಮಾಡ್ಕೊಂಬಂದ್ರಿ.
1: ಆಗ್ಲಿವ ಸಂತೆ
0: ಆತ್ರಿಲ್ಲ
1: ಬೀಸುದಾತ್ಲೇವ.
0: ಅಮ್ಮ ಬಿಸಿಲು
1: ಆಗ್ಲಿವ ಬಿಸಿಲು
0: ಹೋಗ್ತೀರಿ. ಸೋಮ

0: ಏನಿ ಪ್ರಮ ಎಮ್ಮ ಗೋಧಿ ಬಿಸಂತ ಆತ್ರಿ,
1: ಗೋಧಿ ಬಿಸಿದ್ವಲ್ಲೇವ
0: ಹೌದಿಲ್ಲ
1: ಹೌದೇವ
0: ಅಮ್ಮ ಹೋಳಿಗೆ ಮಾಡಿದಂತೂ ಆತ್ರಿ,
1: ಹೋಳಿಗೆಯನ್ನು ಮಾಡಿದೇವ
0: ಪ್ರಮ ಇಲ್ಲಿ ಮೇಲೆ ಗುಡಿಸನಕರ ಹೋಗ್ನಲ್ಲ.

0: ಏನೇ ಪ್ರಾಮ
1: ಯಾಕೆವ
0: ಎಮ್ಮ ಗುಡಿಸಲಕತ್ತು ಬಂದಂಗಾತ್ರಿ
1: ಹೌದೇವ
0: ಹೌದಿಲ್ರಿ ಗುಡಿಯಾಗ ಪೂಜಾರ ಅದಾನು ಅಥವಾ ಇಲ್ಲೋ ಅಮ್ಮ ಅದ್ರು ಅಂತ್ರ ರೀ
1: ಆಗ್ಲೇವ ನಾನಾದ್ರೂ ಅದ್ರ
0: ಹೌದ್ರಿ
1: ಪೂಜಾರಿ ಪೂಜಾರಿ

0: ಹಿಂದಿನವರಿಗೆ ಮಯ ಬಣ್ಣ ತೇಟಕ್ಕಿರ್ಲಿ ಬಣ್ಣ ನೋಡಿ ಮುಚ್ಚವನನ್ನ ಕಣ್ಣ.
1: ಅಯ್ಯಪ್ಪ ನಿನ್ನ ಒಟ್ಟ ನಾವು ಯಾರನ್ನದು ಗುರ್ತತ್ತಿಲ್ಲ. ಅಯ್ಯ ನನ್ನ ಮಗಳ ಪೂಜೆಗಿನ ನಾವು ಯಾರನ್ನ ಒಟ್ಟ ಗುರ್ತತ್ತಿಲ್ಲ.
2: ಗುರ್ತತ್ತಿಲ್ಲ ಆಗ್ಲಿ ಪ್ರಮ ಎಮ್ಮ ದೇವ್ರ ಸೇವ ಅಂತ ಮುಗಿತ್ರಿ. ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಮ ಮನೆಗೆ ಹೋಗುಣ್ರಿ.
3: ಊರಾಗ ನಡೆದ ಮರಡಿ ಬಸವನ ದೇವ್ರ ಜಾತ್ರಿ, ನಾವು ಅದ್ರ ಜಾತ್ರೆ ಹೋಗಿ ನಡುವಂತ ನಾವು
4: ಏನೋ ಮೈತ್ರಿ ಸಂಘ ಅಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ಹಂಗೇನ್ ಪುಕ್ಸಟ್ ಆಗಂಗಿಲ್ಲ ನೋಡ್ರಿ.
3: ಏನೋ ಮೈತ್ರಿ ಬೇಡ ಜಾತ್ರೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ?
4: ಏನೋ ಮೈತ್ರಿ ಸಂಘ ಅಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರೆ ವಿಶಾಕ್ಷ 50 ರೂಪಾಯಿ ಹಾಕೊಂಡ ಒಂದು ಬಾಣದ ಗಡಿ ಹುಡ್ಕೊಂಡ ಜಾತ್ರೆ ಹೋದ್ರೆ ಒಟ್ಟೆ ಹಾಕತ್ ನೋಡ್ರಿ.
3: ಏನೋ ಮೈತ್ರಿ ಬೇಡ ನೀ ಹೇಳಿದ ಪ್ರಕಾರ ನಾನೆಲ್ಲ ಸಹಜಾಗಿ ನಿಂತಿರ್ತೇನೆ. ನಾವು ಆದ್ರೆ ಪ್ಯಾಟಲ್ ಹೋಗಿ ಜಾತ್ರೆ ಹೋಗೋಣ ನೋಡಿ ಅಂತ ನಾವು.
4: ಏನೋ ಮೈತ್ರಿ ಸಂಘ ಅಣ್ಣ ಹಂಗಾರ ಹೋಗೋಣ ನೋಡಿಲ್ಲ.
3: ಏನೋ ಮೈತ್ರಿ ಬೇಡ ಜಾತ್ರೆಯಲ್ಲಿ ಅಂತೂ ಬಂದಂಗಾತು.
4: ಹೌದಾದ
3: ಈ 500 ರೂಪಾಯಿ ತಗೊಂಡ ಕಾಯಿ ಕಪ್ರ ತಗೊಂಡ್ ಬರ್ಬೇಕಾಯ್ತು ನೋಡು.
4: ಏನು ಮೈತ್ರಿ ಸಂಘಣ್ಣ ನಿಮ್ ಹೇಳಿಕೆ ಪ್ರಕಾರ ನಾನು ಕಾಯಿ ಕಪ್ರ ತಗೊಂಡ್ಬಂದಿದ್ದೆ ನೋಡ್ರಿ.
3: ಏನೋ ಮೈತ್ರಿ ಬಾಣ ಕಾಯಿ ಕಪ್ರ ತಂದಂಗಾದ್ರೆ ಗುಡಿಯಲ್ಲಿ ಪೂಜೆ ಇದ್ರೆ ಕಾಯಿ ಒಡಿಸ್ಕೊಂಡು ಬರೋದು ನಡೆಯುವಂತ ನಾವು.
4: ಏನೋ ಮೈತ್ರಿ ಸಂಘಣ್ಣ ನಾನು ಕಾಯಿ ಒಡಿಸ್ಕೊಂಡ ಬರ್ತೇನೆ ನೋಡ್ರಿ.
0: ಏನು ಬಳಪನ ನಿಮ್ ಕೈ ತಗೊಂಡ್ರಿ
1: ಪೂಜಾರಿ ನಮ್ ಕಪ್ರ ಹಚ್ಚಿ ಕಾಯಿ ಒಡ್ ಕೊಡು ಅಂತ. ಏನನ್ ಮಗಳ ನಾನಾದ್ರೂ ಕಾಯದ್ರು ಓಡಿಸ್ಕೊಂಡು ಬಂದೇನಿ ನೋಡೇವ.
2: ಮೈತ್ರಿ ಬಾಣ ದೇವ್ರ ನಮಸ್ಕಾರ ಮಾಡಿ ಹೋಗಿ ನೋಡುವಂತ ನಾವು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟ್ರಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ.

0: ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ವಾರ್ತೆಗಳ ವಿವರ. ಬ್ರಿಕ್ಸ್ ಒಕ್ಕೂಟ ತನ್ನ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಮಾನವೀಯತೆಗೆ ಕೊಡುಗೆ ನೀಡಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತದ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡ 18ನೇ ಬ್ರಿಕ್ಸ್ ಸಮಾರೋಪ ಅಧಿವೇಶನದಲ್ಲಿ ಅವರು ಮಾತನಾಡಿದರು. ಬ್ರಿಕ್ಸ್ ರಾಷ್ಟಗಳ ಒಕ್ಕೂಟ ಮಾತ್ರವಲ್ಲದೆ ಪರಿಹಾರಗಳ ಪರಿಸರ ವ್ಯವಸ್ಥೆಯಾಗಿದೆ. ಕಳೆದ ಎರಡು ದಿನಗಳಲ್ಲಿ ನಡೆದ ಚರ್ಚೆಗಳು ಈ ನಂಬಿಕೆಯನ್ನು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ ಮತ್ತು ಸಹಕಾರ, ಸುಸ್ಥಿರತೆ ಕುರಿತಾದ ಬ್ರಿಕ್ಸ್ ಅಧಿವೇಶನದ ಇಂದು ಸಮಾರೋಪ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ, ಶೃಂಗಸಭೆಯಲ್ಲಿ ಅಂಗೀಕರಿಸಲಾದ ನವದೆಹಲಿ ಘೋಷಣೆ, ಹಂಚಿಕೆಯ ದೃಷ್ಟಿಕೋನ ಮತ್ತು ಭವಿಷ್ಯದ ಸಹಕಾರಕ್ಕೆ ಸ್ಪಷ್ಟ ನಿರ್ದೇಶನ ನೀಡುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು. ಶೃಂಗಸಭೆಯ ಎಲ್ಲಾ ನಿರ್ಣಯಗಳನ್ನು ಕಾಲಮಿತಿ ಕ್ರಿಯಾ ಯೋಜನೆಯೊಂದಿಗೆ ನಿಗದಿತ ಪರಿಣಾಮ ಬೀರುವ ರೀತಿಯಲ್ಲಿ ತಲುಪಿಸುವ ಅಗತ್ಯವಿದೆ ಎಂದು ಹೇಳಿದರು. ಬ್ರಿಕ್ಸ್ ಕಾರ್ಯಚೌಕಟ್ಟು ಕೇವಲ ದಾಖಲೆಯಾಗದೆ ನಿಜ ಜೀವನದಲ್ಲಿ ಗಮನಾರ್ಹ ಪರಿಣಾಮ ಬೀರುವುದನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಬ್ರಿಕ್ಸ್ ದೇಶಗಳು ಒಂದಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು.
1: ಫ್ಯೂಚರ್ ಕೋಪರೇಷನ್ ಸ್ಪಷ್ಟ ದಿಶಾ ದೇಗಾ ಹಮೇ ಸಭಿ ಔಟ್ಕಮ್ಸ್ ಸಮಯಬದ್ಧ ಆಕ್ಷನ್ ಔರ್ ಲಾಸ್ಟ್ ಮೈಲ್ ಇಂಪ್ಯಾಕ್ಟ್ ಜೋಡನಾ ಹೋಗಾ ಹಮಾರೇ ಫ್ರೇಮ್ವರ್ಕ್ ಫೈಲ್ ಆಗೇ ಬಢಕರ್ ರಿಯಲ್ ಲೈಫ್ ಮೇ ಇಂಪ್ಯಾಕ್ಟ್ ಪೈದಾ ಕರೆ ಇಸ್ಕೆ ಲಿಯೆ ಹಮ್ ಸಬ್ ಮಿಲ್ಕರ್ ಕಾಮ್ ಕರೆಂಗೆ.
0: ಬ್ರಿಕ್ಸ್ ಒಕ್ಕೂಟ ತನ್ನ ಮೂರನೇ ದಶಕಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭವನ್ನು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಅವರು, ಜಗತ್ತು ಒಕ್ಕೂಟದಿಂದ ಕೇವಲ ಯೋಜನೆ ಮತ್ತು ಬದ್ಧತೆಯನ್ನು ಮಾತ್ರ ನಿರೀಕ್ಷಿಸದೆ ಗಮನಾರ್ಹ ಫಲಿತಾಂಶವನ್ನು ನಿರೀಕ್ಷಿಸುತ್ತಿದೆ. ಬ್ರಿಕ್ಸ್ ಈ ನಿರೀಕ್ಷೆಗಳನ್ನು ಒಗ್ಗಟ್ಟಿನ ಪ್ರಯತ್ನದ ಮೂಲಕ ಸಾಕಾರಗೊಳಿಸುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬ್ರಿಕ್ಸ್ನ ಮುಂದಿನ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಚೀನಾಕ್ಕೆ ಪ್ರಧಾನಿ ಅವರು ಶುಭ ಕೋರಿದರು. ನವದೆಹಲಿ ಶೃಂಗಸಭೆಯನ್ನು ಎಲ್ಲಾ ಬ್ರಿಕ್ಸ್ ದೇಶಗಳು ಹಾಗೂ ಸಹಭಾಗಿ ದೇಶಗಳು ಯಶಸ್ವಿಗೊಳಿಸಿದೆ ಎಂದು ಶ್ಲಾಘಿಸಿದರು. ಸಂಬಂಧಪಟ್ಟ ಎಲ್ಲಾ ದೇಶಗಳು ಸಕ್ರಿಯವಾಗಿ ಭಾಗವಹಿಸಿ ಮೌಲ್ಯಯುತ ಕೊಡುಗೆ ನೀಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಭಾರತ ಮಂಟಪಂನಲ್ಲಿ ಶೃಂಗಸಭೆಯ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಪರಸ್ಪರ ಸಂಪರ್ಕಿತ ಇಂದಿನ ಜಗತ್ತಿನಲ್ಲಿ ಸಾಂಕ್ರಾಮಿಕ ರೋಗಗಳು, ಹವಾಮಾನ ಬದಲಾವಣೆ ಮತ್ತು ಪೂರೈಕೆ ಸರಪಳಿಯಲ್ಲಿನ ವ್ಯತ್ಯಯ ಯಾವುದೇ ಒಂದು ವಲಯಕ್ಕೆ ಸೀಮಿತವಾಗಿಲ್ಲ. ಹೀಗಾಗಿ ಒಕ್ಕೂಟದ ಸದಸ್ಯ ರಾಷ್ಟಗಳು ಸ್ಥಿತಿಸ್ಥಾಪಕ ವರ್ಧನೆಗೆ ಒತ್ತು ನೀಡಬೇಕೆಂದರು. ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಪ್ರತಿಕ್ರಿಯಾ ಉಪಚಾರಗಳಿಗಾಗಿ ಬ್ರಿಕ್ಸ್ ಸಮಗ್ರ ಮುನ್ನೆಚ್ಚರಿಕೆ ವ್ಯವಸ್ಥೆ ರೂಪಿಸುವ ಬಗ್ಗೆ ಒಮ್ಮತಾಭಿಪ್ರಾಯಕ್ಕೆ ಬರಲಾಗಿದೆ ಎಂದರು. ಸಣ್ಣ ಉದ್ದಿಮೆಗಳು, ಹಣಕಾಸು ಹಾಗೂ ಮಾರುಕಟ್ಟೆ ಸಂಪರ್ಕಕ್ಕಾಗಿ ಬ್ರಿಕ್ಸ್ ಎಂಎಸ್ಎಂಇ ಸಹಕಾರ ಪೋರ್ಟಲ್ ಸ್ಥಾಪನೆಗೆ ಉಪಕ್ರಮಗಳನ್ನು ಸ್ಥಾಪಿಸಲಾಗಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಧುರೀಣರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಿದರು. ಕಜಕಿಸ್ತಾನ ಅಧ್ಯಕ್ಷ ಕಾಸಿಂ ಜೊಮಾರ್ಟ್ ಟೊಕಾಯೊವೊ ಅವರೊಂದಿಗೆ ಭಾರತ ಮಂಟಪಂನಲ್ಲಿ ಇಂದು ದ್ವಿಪಕ್ಷೀಯ ಸಭೆ ನಡೆಸಿದ ಪ್ರಧಾನಿ ಅವರು, ಭಾರತ ಕಜಕಿಸ್ತಾನ ನಡುವಿನ ಸಂಬಂಧಗಳನ್ನು ನೆನಪಿಸಿ ಇತ್ತೀಚಿನ ವರ್ಷಗಳಲ್ಲಿ ದ್ವಿಪಕ್ಷೀಯ ಒಪ್ಪಂದಗಳು ಹೆಚ್ಚಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ರಾಜಕೀಯ, ವ್ಯಾಪಾರ, ರಕ್ಷಣೆ, ಸಂಪರ್ಕ, ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಕಾರದ ಬಗ್ಗೆ ಉಭಯ ನಾಯಕರು ಪರಾಮರ್ಶೆ ನಡೆಸಿದರು. ಶಾಂತಿ, ಸ್ಥಿರತೆ ಹಾಗೂ ವಲಯದಲ್ಲಿನ ಸಮೃದ್ಧಿಗಾಗಿ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋವೊ ಸುವಿಯಂತೊ ಅವರೊಂದಿಗೆ ಸಮಾಲೋಚನೆ ನಡೆಸಿ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಸಹಭಾಗಿತ್ವ ಬಲಪಡಿಸುವ ಚರ್ಚೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಈಜಿಪ್ಟಿನ ಅಧ್ಯಕ್ಷ ಅಬ್ದಲ್ ಫತಾ ಎಲ್ ಸಿಸಿ ಹಾಗೂ ಫಿಲಿಪೈನ್ಸ್ನ ಅಧ್ಯಕ್ಷ ಫೆರ್ಡಿನೆಂಡ್ ಆರ್ ಮರ್ಕಸ್ ಜೂನಿಯರ್ ಜೊತೆಗೆ ಸಭೆ ನಡೆಸಿ ಚರ್ಚಿಸಿದರು. ದಕ್ಷಿಣ ಆಫ್ರಿಕಾ ಹಾಗೂ ಬರುಂಡಿ ಅಧ್ಯಕ್ಷರು ಅಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಿದರು. ಕೇಂದ್ರ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ಇಂದು ಉಜ್ಬೇಕಿಸ್ತಾನ ಗಣರಾಜ್ಯದ ಉಪಪ್ರಧಾನಮಂತ್ರಿ ಹಾಗೂ ಆರ್ಥಿಕ ಮತ್ತು ಹಣಕಾಸು ಸಚಿವ ಜಮ್ಶೀದ್ ಕುಚ್ ಕರೋ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರ ಬಲಪಡಿಸುವ ಬಗ್ಗೆ ಮಾತುಕತೆ ನಡೆಸಲಾಯಿತು ಎಂದು ನಿರ್ಮಲಾ ಸೀತಾರಾಮನ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಸೇರಿದಂತೆ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ದೇಶಾದ್ಯಂತ ಇದೇ 17ರಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಿವೆ. ಗೃಹ ಸಚಿವ ಅಮಿತ್ ಶಾ ಮುಂಬೈನಲ್ಲಿ ಇಂದು ಈ ವಿಷಯ ತಿಳಿಸಿದ್ದಾರೆ. ಜನರ ಸಹಭಾಗಿತ್ವದ ಮೂಲಕ ವಿಕಸಿತ ಭಾರತಕ್ಕೆ ಕೊಡುಗೆ ನೀಡುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಇದೇ 17 ಪ್ರಧಾನಿ ಮೋದಿ ಅವರ ಜನ್ಮದಿನವಾಗಿದ್ದು ಅವರು ಅಕ್ಟೋಬರ್ ತಿಂಗಳಿನಲ್ಲಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ತಿಗೊಳಿಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟೀಯ ಮಾನವ ಹಕ್ಕು ಸಂಸ್ಥೆಗಳ ಹಿರಿಯ ನಿರ್ವಾಹಕರಿಗಾಗಿ ಆಯೋಜಿಸಲಾದ 6 ದಿನಗಳ ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಕಾರ್ಯಕಾರಿ ಸಾಮರ್ಥ್ಯ ನಿರ್ಮಾಣ ಕಾರ್ಯಕ್ರಮ ನಾಳೆ ಆರಂಭವಾಗಲಿದೆ. ರಾಷ್ಟೀಯ ಮಾನವ ಹಕ್ಕು ಆಯೋಗ ವಿದೇಶಾಂಗ ವ್ಯವಹಾರ ಸಚಿವಾಲಯದ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದು, ಸಮಾರೋಪ ಕಾರ್ಯಕ್ರಮ 19ರಂದು ನಡೆಯಲಿದ್ದು, ರಾಷ್ಟೀಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮಾನವ ಹಕ್ಕು ರಕ್ಷಣೆಯಲ್ಲಿ ವಿವಿಧ ದೇಶಗಳು ಅನುಸರಿಸುತ್ತಿರುವ ಉತ್ತಮ ಅಭ್ಯಾಸಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಸೇರಿದಂತೆ ಆಯಾ ದೇಶದ ಕಾಲಮಾನಕ್ಕೆ ಅನುಗುಣವಾಗಿ ಯೋಜನೆ ರೂಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಭಾರತದ ಮಹಿಳಾ ಹಾಕಿ ತಂಡ ಜೂನಿಯರ್ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಚೀನಾದ ಮೊಕೆಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿಂದು ಭಾರತ ಚೀನಾ ತಂಡವನ್ನು 1-0 ಅಂತರದಿಂದ ಮಣಿಸಿತು. ಭಾರತದ ಪರ ಸಾನಿಕಾ ಚಂದ್ರಕಾಂತ್ ಮಾನೆ 17ನೇ ನಿಮಿಷದಲ್ಲಿ ಹೊಡೆದ ಗೋಲು ಜಯಕ್ಕೆ ಕಾರಣವಾಯಿತು. ಇದರೊಂದಿಗೆ ಭಾರತ ಸತತ 3ನೇ ಬಾರಿ ಜೂನಿಯರ್ ಏಷ್ಯಾ ಕಪ್ ಗೆದ್ದುಕೊಂಡಂತಾಗಿದೆ. ಭಾರತದ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಪ್ರಮೋದ್ ಭಗತ್ ಜಪಾನ್ ಅಂತಾರಾಷ್ಟೀಯ ಕ್ರೀಡಾಕೂಟದ ಪುರುಷ ಸಿಂಗಲ್ SL3 ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಇಂದು ನಡೆದ ಅಂತಿಮ ಪಂದ್ಯದಲ್ಲಿ ಪ್ರಮೋದ್ ಭಗತ್ ಭಾರತದವರೇ ಆದ ಉಮೇಶ್ ಕುಮಾರ್ ಅವರನ್ನು 21-16, 21-8 ಅಂತರದಿಂದ ಪರಾಭವಗೊಳಿಸಿದರು. ಪ್ರಮೋದ್ ಭಗತ್ ಇದಲ್ಲದೆ ಪುರುಷರ ಡಬಲ್ಸ್ನಲ್ಲಿ ಸುಕಾಂತ್ ಕದಂ ಜೊತೆಗೂಡಿ ರಜತ ಪದಕ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ T20 ಏಷ್ಯಾ ಕಪ್ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಹಾಲಿ ಚಾಂಪಿಯನ್ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ಪುರುಷರ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟಗಳ ಒಕ್ಕೂಟ ಮಾತ್ರವಲ್ಲ, ಪರಿಹಾರ ಪರಿಸರ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬ್ರಿಕ್ಸ್ ಶೃಂಗಸಭೆ ನೇಪಥ್ಯದಲ್ಲಿ ವಿವಿಧ ವಿಶ್ವ ನಾಯಕರೊಂದಿಗೆ ನರೇಂದ್ರ ಮೋದಿ ಸಮಾಲೋಚನೆ. ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟಗಳಿಂದ ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ. ಭಾರತದ ಮಹಿಳಾ ಹಾಗೂ ಪುರುಷರ ತಂಡಕ್ಕೆ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಈ ಪವರ್ ಪ್ಲೇ ಕೋ ಹಮ್ ಕಿಸ್ ತರೀಕೆ ಸೇ ಮ್ಯಾಕ್ಸಿಮೈಜ್ ಜೊ ಹೇ ರನ್ಸ್ ಲೇ ಸಕ್ತೆ ತೊ ವಹಾಂ ಪರ್ ಕೈ ಬಾರ್ ಆಪ್ಕೋ ಅಗ್ರೆಷನ್ ಕೆ ಸಾಥ್ ಖೇಲ್ನಾ ಹೋತಾ ಹೈ ಜೈಸಾ ಕಿ ಶೇಫಾಲಿ ವರ್ಮಾ ಖೇಲ್ತಿ ಹೈ ಲೇಕಿನ್ ಕಹೀಂ ನಾ ಕಹೀಂ ಆಪ್ಕೋ ಯೇ ಸಮಝ್ ಭಿ ರಖನಿ ಪಡ್ತಿ ಹೈ ಕಿ ಸಾಮ್ನೆ ಜೊ ಗೇಂದಬಾಜ್ ಹೈ ವೋ ಕಿಸ್ ತರೀಕೆ ಸೇ ಗೇಂದಬಾಜಿ ವಹಾಂ ಕರ್ ರಹೇ ಹೈ ಔರ್ ಜೋ ವಿಕೆಟ್ ಹೈ ವೋ ಕಿಸ್ ತರೀಕೆ ಖೇಲ್ ರಹಾ ಹೈ.
5: अजमेरी का क्लैरिनेट. आज की फिल्में हैं गंगा जमुना और कन्हैया.